ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿವಾಹ ನಶಕೆ 1948 ಆಷಾಢ ಮಾಸದ 8ನೆಯ ದಿನ, ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 29ನೆಯ ತಾರೀಕು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಪ್ರಭಾತದೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶ್ರೋತೃಬಾಂಧವರೇ, ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಕಾರ್ಯಕ್ರಮದ ಆರಂಭದಲ್ಲಿ ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿಯವರು ಹಾಡಿರುವ ಬಸವೇಶ್ವರರ ವಚನ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ಈಗ ಅಶೋಕ್ ಚೊಳಚಗುಡ್ಡ ಅವರಿಂದ ಚಿಂತನ.
2: ನಗರಿ ನಗಸರಿ, ನಗೆಗಾರನಿಗೆ ದೇವರ ಕಟ್ಟಿಕೊಟ್ಟಂತಹ ಈ ವೃತ್ತಿಯನ್ನು ಆತ ಸಭೆ ಸಮಾರಂಭಗಳಲ್ಲಿ ಜನರಲ್ಲಿ ಹಂಚಿ ಜನರನ್ನು ನಗಿಸುತ್ತಾನೆ ಮತ್ತು ನಗೆಲೋಕದಲ್ಲಿ ಅವರನ್ನು ಕರೆದುಕೊಂಡು ಹೋಗುತ್ತಾನೆ. ಹಾಗೆಯೇ ಆಸರಿಕೆ ಬೇಸರಿಕೆಗಳನ್ನು ಅವರ ಮನಸ್ಸಿನಿಂದ ದೂರು ಮಾಡುತ್ತಾನೆ. ನವರಸದಲ್ಲಿ ಶೃಂಗಾರರಸದ ನಂತರ ಎರಡನೆಯ ಸ್ಥಾನ ಈ ಹಾಸ್ಯರಸಕ್ಕಿದೆ. ಈ

ಹಾಸ್ಯ ಕಲಾವಿದರು ತಮ್ಮ ಹಾಸ್ಯದ ಈ ಬಂಡವಾಳವನ್ನು ಎಲ್ಲಿಂದ ತಂದರು ಎಂದು ನಾವು ಕೇಳಿದರೆ, ಈ ಹಾಸ್ಯ ಅನ್ನತಕ್ಕಂಥದ್ದು ನಮ್ಮ ಬದುಕಿನ ಸುತ್ತಮುತ್ತ ಹಾಗೆಯೇ ನಮ್ಮ ಕಣ್ಣೆದುರಿನಲ್ಲಿಯೇ ನಡೀತಕ್ಕಂತಹ 108 ಘಟನೆಗಳು, ಜನರ ಅಂಕುಡೊಂಕುಗಳು, ಬದುಕಿನ ಅಸ್ತವ್ಯಸ್ತ ಚಿತ್ರಣ, ಇವೆಲ್ಲವೂ ಕೂಡ ಒಬ್ಬ ನಗೆಗಾರನಿಗೆ ಹಾಸ್ಯದ ವಸ್ತುಗಳಾಗುತ್ತವೆ. ಮನುಷ್ಯರು ಮಾತ್ರ ನಗಬಲರು ಅನ್ನುತ್ತಾರೆ, ಆದರೆ ಈ ಒಂದು ಸುವರ್ಣಾವಕಾಶ ದೇವರು ಮನುಷ್ಯನಿಗೆ ಮಾತ್ರ ನೀಡಿದ್ದಾನೆ, ಇದು ಪ್ರಾಣಿ ಪಕ್ಷಿಗಳಿಗೆ ಸಿಗಲಾರದಂಥದ್ದು. ಹಸನ್ಮುಖಿ ಸದಾ ಸುಖಿ, ಅಂದರೆ ನಗುವುದು ನಗಿಸುವುದು ಒಂದು ಕಲೆ. ಈ ನಗಿಸುವುದು ಒಂದು ಒಳ್ಳೆಯ ಆರೋಗ್ಯದ ಲಕ್ಷಣ ಎಂದು ನಾವು ಭಾವಿಸಬಹುದು. ನಕ್ಕಾವ ಗೆದ್ದಾವ ಅನ್ನೋದು ನಮ್ಮ ಬೇಂದ್ರೆಯವರ ಕವಿವಾಣಿ. ಮುಗುಳ್ನಗೆ ಮಾರಿಯವನನ್ನು ಜನ ಮುಂದೆ ಕರೆಯುತ್ತಾರೆ, ಗಂಟು ಮಾರಿಯವನನ್ನು ದೂರದಿಂದಲೇ ಆತನನ್ನು ತಿರಸ್ಕರಿಸಿ ದೂರ ಸರಿಯುತ್ತಾರೆ. ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ನಗೆ ಬೇಕು. ನಗೆ ಅವರ ಮನಸ್ಸನ್ನು ನಾನಾ ರೂಪದಲ್ಲಿ ಸೆಳೆಯುತ್ತದೆ. ನಾಣ್ಣುಡಿ

0: ಕಾವ ಗೆದ್ದಾವ ಅನ್ನೋದು ನಮ್ಮ ಬೇಂದ್ರೆಯವರ ಕವಿವಾಣಿ. ಮುಗುಳ್ನಗೆ ಮಾರಿಯವನನ್ನ ಜನ ಮುಂದೆ ಕರೆಯುತ್ತಾರೆ, ಗಂಟು ಮಾರಿಯವನನ್ನ ದೂರದಿಂದಲೇ ಆತನನ್ನು ತಿರಸ್ಕರಿಸಿ ದೂರ ಸರಿಯುತ್ತಾರೆ. ಮಕ್ಕಳಿಂದ ಮುದುಕರವರೆಗೂ ಎಲ್ಲರಿಗೂ ನಗೆ ಬೇಕು. ನಗೆ ಅವರ ಮನಸ್ಸನ್ನು ನಾನಾ ರೂಪದಲ್ಲಿ ಸೆಳೆಯುತ್ತದೆ. ನಾಣ್ಣುಡಿ ಮತ್ತು ಗಾದೆ ಮಾತುಗಳನ್ನು ಗಮನಿಸಿದಾಗ, ಕಲ್ಲಪ್ಪ ಗುಂಡಪ್ಪ ಕುಡಿದ್ರೆ ಮೆಣಸಪ್ಪ ಪುಡಿ ಪುಡಿ, ಕಸಬರಗಿ ಕೈಲಾಸಕ್ಕೆ ಹೋದರೂ ಕಸ ಗುಡಿಸೋದು ತಪ್ಪಲಿಲ್ಲ ಅಂತ, ಬೆಕ್ಕು ಇಲ್ಲದ ಮನೆಯೊಳಗೆ ಇಲಿ ಲಾಗ ಹಾಕ್ತಿದ್ದು ಅಂತ, ಇಂಥ ವಿನೋದ ಪ್ರಸಂಗಗಳನ್ನು ಹುಟ್ಟಿಸ್ತಕ್ಕಂಥ ಗಾದೆ ಮಾತುಗಳನ್ನು ನಾವು ದಿನನಿತ್ಯ ಬಳಸುತ್ತೇವೆ, ಜನರನ್ನು ಖುಷಿಪಡಿಸುತ್ತೇವೆ. ಹಾಗೆಯೇ ಒಂದೆರಡು ಚುಟುಕುಗಳನ್ನು ಗಮನಿಸಿದಾಗ, ಆ ಚುಟುಕಲ್ಲಿರ್ತಕ್ಕಂಥ ಹಾಸ್ಯ ವಿಡಂಬನೆ ಜನರನ್ನು ಬಹಳಷ್ಟು ಎಚ್ಚರಿಸುತ್ತದೆ ಮತ್ತು ತುತ್ತುತ್ತದೆ. ಅಂಥ ಒಂದೆರಡು ಚುಟುಕುಗಳನ್ನು ನಾವು ನೋಡಿದಾಗ, ಜೀವನದಲ್ಲಿರ್ತಕ್ಕಂಥ ಗೊಳುವಂತಕ್ಕಂಥ ಪ್ರಸಂಗಗಳು ಇದ್ದೇ ಇರುತ್ತವೆ, ಆದರೆ ಚುಟುಕಿನಲ್ಲಿ ಇಂಥ ಒಂದು ಹಾಸ್ಯ ಪ್ರಸಂಗವನ್ನು ಹುಟ್ಟಿಸ್ತಕ್ಕಂಥ ಭಾವನೆಗಳನ್ನು ತುಂಬಿ ಚುಟುಕಾಗಿಯೇ ಚುಟುಕು ಕವಿಗಳು ಹೇಳುತ್ತಾರೆ. ಅಂಥ ಒಂದೆರಡು ಚುಟುಕುಗಳನ್ನು ನಾವು ನೋಡಿದಾಗ, ಪ್ರಿಯ ನಿನ್ನ ಮುಖವೇಗೆ ಹೀಗೆ ಕಪ್ಪಿಟ್ಟಿದೆ, ಏನು ಮಾಡಲಿ ಪ್ರಿಯೆ, ನೀ ಎದುರಿಗೆ ಮಾಡಿಟ್ಟ ಉಪ್ಪಿಟ್ಟಿದೆ. ಇದು ಡುಂಡಿರಾಜರದೊಂದು ಸಣ್ಣ ಚುಟುಕು. ಬಹಳ ಉತ್ತಮವಾಗಿದೆ ನನ್ನ ಹೆಂಡತಿಯ ಹಸ್ತಗುಣ, ನೀವು ನೋಡಿಲ್ಲ, ಅವಳ ಕೈ ಅಡಿಗೆ ತಿಂಡಿ ತಿಂದವರು ಎಂದೂ ಮನೆ ಕಡೆ ತಿರುಗಿ ಬರುವುದಿಲ್ಲ. ಸ್ವರ್ಗಕ್ಕೆ ಹೋದರ ಸಜ್ಜನರು, ನರಕಕ್ಕೆ ಹೋದರ ದುರ್ಜನರು, ಆದರೆ ಈ ಎರಡೂ ಲೋಕಕ್ಕೆ ಕಳಿಸುವವ ಏಜೆಂಟ್ರು ಅಂದರೆ ನಮ್ಮ ಆಸ್ಪತ್ರೆ ಏಜೆಂಟ್ರು. ಹೀಗೆ 108 ಹಾಸ್ಯ ಚುಟುಕುಗಳನ್ನು ನಾವು ಕಣ್ಣಾಡಿಸಿದಾಗ ನೋಡಿದಾಗ ನಗೆ ಉಕ್ಕಿ ಬರುತ್ತದೆ. ಇಂಥ ಚುಟುಕಿನ ಹಾಸ್ಯ ವಿಡಂಬನೆಗಳನ್ನು ಜನರನ್ನು ಮುಂದೆ ನಾವು ಹೇಳಿದಾಗ ಅವರನ್ನು ಒಂದು ನಗೆ ಲೋಕಕ್ಕೆ ಕರೆದುಕೊಂಡು ಹೋಗಬಹುದು. ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಸಾಹಿತ್ಯ ಹುಲಸಾಗಿ ಬೆಳೆದಿದೆ. ಹಾಸ್ಯದ ಹಾಡುಗಳು, ಕಥೆ, ಹರಟೆ, ಹಾಸ್ಯ ರಸಾಯನ, ನಗೆ ಲೇಖನಗಳು, ಹಾಗೆಯೇ ನಗೆಹನಿಗಳು, ಕಾರ್ಟೂನುಗಳು, ವ್ಯಂಗ್ಯಚಿತ್ರಗಳು ಇವತ್ತು ಪತ್ರಿಕೆಗಳಲ್ಲಿ ಪ್ರಕಟವಾಗಿ ಜನರನ್ನು ತನ್ನತ್ತ ಸೆಳೆಯುತ್ತವೆ. ಹೀಗೆ ಒಂದು ಹಾಸ್ಯ ಅಂತಕ್ಕಂಥದ್ದು ಜನರಲ್ಲಿ ಮನೋಭಾವವನ್ನು ಉಕ್ಕಿಸಿ ಅವರ ಹೃದಯವನ್ನು ಹಗರು ಮಾಡತಕ್ಕಂಥ ರಸವೇ ಈ ಹಾಸ್ಯರಸ. ಒಟ್ಟಿ ನೋಡಿದಲ್ಲಿ ನಮ್ಮ ನಿಮ್ಮ ಆರೋಗ್ಯದ ಕಿವಿಕೈ ಸರಿಯಾಗಿ ಆಪರೇಟ್ ಆಗಬೇಕಂತಂದರೆ ಈ ನಗೆ ಬೇಕು. ಈ ನಗೆ ನಮ್ಮನ್ನು ನಗೆ ಲೋಕಕ್ಕೆ ಕರೆದುಕೊಂಡು ಹೋಗಿ ಈ ಬದುಕನ್ನು ಹಗರು ಮಾಡುತ್ತದೆ, ಒಬ್ಬ ರೋಗಿಯನ್ನು ನಿರೋಗಿಯಾಗಿ ಮಾಡುತ್ತದೆ ಅಂತಕ್ಕಂಥ ಭಾವನೆಯನ್ನು ಈ ಹಾಸ್ಯರಸದಿಂದ ನಾವು ಗಮನಿಸಬಹುದಾಗಿದೆ.
1: ಅಶೋಕ್ ಚೊಳಚಗುಡ್ಡ ಅವರಿಂದ ಇದುವರೆಗೆ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 96868-60310. Fortis Hospital, Cunningham Road. With you for life.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
5: ರೈತ ಬಾಂಧವರೇ, ಹೈನುಗಾರಿಕೆ ಕಡಿಮೆ ದರ್ಜೆಯ ಮೇವುಗಳ ಪೌಷ್ಟಿಕತೆಯನ್ನು ಹೆಚ್ಚಿಸುವ ವಿಧಾನಗಳು ಯಾವಪ್ಪ ಅಂದರೆ, ಏಕದಳ ಸಸ್ಯಗಳ ಕಾಳುಗಳನ್ನು ತೆಗೆದುಕೊಂಡ ಮೇಲೆ ಉಳಿಯುವ ಕಣಿಕೆಯಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇರ್ತದೆ. ಅಸಾಂಪ್ರದಾಯಿಕ ಆಹಾರ ಪದಾರ್ಥಗಳಲ್ಲಿ ಕೂಡ ಪೌಷ್ಟಿಕಾಂಶಗಳ ಕೊರತೆ ಇರ್ತದೆ, ಹಾಗೂ ಕೆಲವೊಂದು ಹಾನಿಕಾರಕ ಪದಾರ್ಥಗಳು ಇರ್ತವೆ. ಇಂತಹ ಆಹಾರ ಪದಾರ್ಥಗಳ ಪೌಷ್ಟಿಕತೆಯನ್ನು ಹೆಚ್ಚಿಸಲು ಹಾಗೂ ಅವುಗಳಲ್ಲಿರುವ ಹಾನಿಕಾರಕ ಪದಾರ್ಥಗಳನ್ನು ನಿವಾರಣೆ ಮಾಡಲು ಕೆಲವೊಂದು ಪದ್ಧತಿಗಳನ್ನು ಅನುಸರಿಸಿ ಜಾನುವಾರುಗಳಿಗೆ ಕೊಡಬಹುದು. ಅವು ಏನಪ್ಪ ಅಂದರೆ, ತುಂಡರಿಸಿದ ಮೇವನ್ನು ನೀರಿನಲ್ಲಿ 7-8 ತಾಸು ನೆನೆಸಿ ಹಸುಗಳಿಗೆ ತಿನ್ನಿಸ್ಬೋದು. ಇನ್ನು 20-25 ಲೀಟರ್ ನೀರಿನಲ್ಲಿ 1-2 ಕಿಲೋಗ್ರಾಮ್ ಉಪ್ಪನ್ನು ಕರಗಿಸಿ ಅದರಲ್ಲಿ 1 ಕ್ವಿಂಟಲ್ ತುಂಡರಿಸಿದ ಒಣ ಮೇವನ್ನು 7-8 ತಾಸು ನೆನೆಸಿ ತಿನ್ನಿಸ್ಬೇಕು. ಹಾಗೆಯೇ 20-25 ಲೀಟರ್ ನೀರಿನಲ್ಲಿ 1-2 ಕಿಲೋಗ್ರಾಂ ಯೂರಿಯಾವನ್ನು ಚೆನ್ನಾಗಿ ಕರಗಿಸಿ 1 ಕ್ವಿಂಟಲ್ ತುಂಡರಿಸಿದ ಒಣಮೇವಿನ ಮೇಲೆ ಈ ದ್ರಾವಣ ಸಿಂಪಡಿಸಿ 7-8 ತಾಸಿನ ನಂತರ

0: ಆರು ತಿಂಗಳ ಮೇಲ್ಪಟ್ಟ ದನಗಳಿಗೆ ಕೊಡಬಹುದು. ಹಾಗೆಯೇ 20-25 ಲೀಟರ್ ನೀರಿನಲ್ಲಿ 1-2 ಕಿಲೋಗ್ರಾಂ ಯೂರಿಯಾ, 1-2 ಕಿಲೋ ಕಾಕಂಬಿ ಅಥವಾ ಬೆಲ್ಲ ಚೆನ್ನಾಗಿ ಕರಗಿಸಿ 1 ಕ್ವಿಂಟಲ್ ತುಂಡರಿಸಿದ ಒಣಮೇವಿಗೆ ಸಿಂಪಡಿಸಿ 7-8 ತಾಸಿನ ನಂತರ 6 ತಿಂಗಳ ಮೇಲ್ಪಟ್ಟ ದನಗಳಿಗೆ ಕೊಡಬಹುದು. ಹಾಗೆಯೇ 20-25 ಲೀಟರ್ ನೀರಿನಲ್ಲಿ 1-2 ಕಿಲೋಗ್ರಾಂ ಯೂರಿಯಾ, 1-2 ಕಿಲೋಗ್ರಾಂ ಕಾಕಂಬಿ ಅಥವಾ ಬೆಲ್ಲ ಮತ್ತು 1-2 ಕಿಲೋಗ್ರಾಂ ಉಪ್ಪನ್ನು ಚೆನ್ನಾಗಿ ಕರಗಿಸಿ 1 ಕ್ವಿಂಟಲ್ ತುಂಡರಿಸಿದ ಮೇವಿಗೆ ಸಿಂಪಡಿಸಿ ನಂತರ 6 ತಿಂಗಳ ಮೇಲ್ಪಟ್ಟ ದನಗಳಿಗೆ ಕೊಡಬಹುದು. ಮತ್ತು 20-25 ಲೀಟರ್ ನೀರಿನಲ್ಲಿ 1-2 ಕಿಲೋಗ್ರಾಂ ಯೂರಿಯಾ, 1-2 ಕಿಲೋಗ್ರಾಂ ಕಾಕಂಬಿ ಅಥವಾ ಬೆಲ್ಲ ಮತ್ತು 1-2 ಕಿಲೋಗ್ರಾಂ ಉಪ್ಪು, ಅರ್ಧ ಇಲ್ಲವೇ 1 ಕಿಲೋಗ್ರಾಂ ಅಡಿಗೆ ಸೋಡಾ, ಅರ್ಧ ಇಲ್ಲವೇ 1 ಕಿಲೋಗ್ರಾಂ ಸುಣ್ಣ, ಇವುಗಳನ್ನು ಚೆನ್ನಾಗಿ ಕರಗಿಸಿ 1 ಕ್ವಿಂಟಲ್ ತುಂಡರಿಸಿದ ಮೇವಿಗೆ ಸಿಂಪಡಿಸಿ ನಂತರ 6 ತಿಂಗಳ ಮೇಲ್ಪಟ್ಟ ದನಗಳಿಗೆ ಕೊಡಬಹುದು. ಯೂರಿಯಾ ದ್ರಾವಣವನ್ನು ಚೆನ್ನಾಗಿ ಕಲಕುತ್ತಾ ಇದ್ದು ಸಿಂಪಡಿಸಬೇಕು. ಇಲ್ಲದಿದ್ದಲ್ಲಿ ತಳದಲ್ಲಿನ ದ್ರಾವಣದಲ್ಲಿ ಯೂರಿಯಾ ಸಾಂದ್ರತೆ ಹೆಚ್ಚಾಗಿ ವಿಷ ಆಗಿ ಪರಿಣಮಿಸ್ತದೆ. ಯೂರಿಯಾ ಸಿಂಪಡಿಸಿದ ಮೇವನ್ನು 6 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಕರುಗಳಿಗೆ ಮೇವನ್ನು ಹಾಕಬಾರ್ದು. ಹಾಕಿದರೆ ವಿಷಬಾಧೆಯಾಗಿ ಸಾವನ್ನೊಪ್ಪುವ ಸಾಧ್ಯತೆ ಹೆಚ್ಚಾಗಿರ್ತದೆ. ರೈತ ಬಾಂಧವರೇ, ಇನ್ನು ಉತ್ತಮ ಆರೋಗ್ಯಕ್ಕೆ ಸೊಪ್ಪಿನ ತರಕಾರಿಗಳು, ಹಸಿರು ಸೊಪ್ಪಿನ ತರಕಾರಿಗಳು ಮುಖ್ಯವಾದ ಖನಿಜಾಂಶಗಳು ಮತ್ತು ಜೀವಸತ್ವಗಳನ್ನು ಒದಗಿಸುವುದರಿಂದ ದೇಹಕ್ಕೆ ರಕ್ಷಣೆ ನೀಡುವಂಥ ಆಹಾರಗಳೆಂದೇ ವರ್ಗೀಕರಿಸಲಾಗಿದೆ. ಮುಖ್ಯವಾಗಿ ಕಬ್ಬಿಣಾಂಶ, ಸುಣ್ಣಿನಾಂಶ, ಬೀಟಾ ಕೆರೋಟಿನ್, ಸಿ ವಿಟಾಮಿನ್ ಮತ್ತು ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಗಳು, ಅದರಲ್ಲಿಯೂ ಮುಖ್ಯವಾಗಿ ರೈಬೋಫ್ಲಾವಿನ್ ಮತ್ತು ಫೋಲಿಕ್ ಆಮ್ಲಗಳ ಸಂಪನ್ಮೂಲಗಳಾಗಿವೆ. ಬೀಟಾ ಕೆರೋಟಿನ್ ದೇಹದಲ್ಲಿ ಎ ಜೀವಸತ್ವಕ್ಕೆ ಮಾರ್ಪಾಡಾಗಿ ಲಭ್ಯವಾಗ್ತದೆ. ನಮ್ಮ ಆಹಾರದಲ್ಲಿ ಎ ಜೀವಸತ್ವ ಕಡಿಮೆ ಆದರೆ ಇರುಳು ಕುರುಡು, ಕಣ್ಣಿನ ದೋಷಗಳು, ಅಂಧತ್ವ ಉಂಟಾಗಬಹುದು. ಸೊಪ್ಪಿನ ತರಕಾರಿಗಳು ಕಬ್ಬಿಣಾಂಶದ ಆಗರ ಕೂಡ ಆಗಿವೆ. ಹೆಚ್ಚಿನ ಕಬ್ಬಿಣಾಂಶ ಹೊಂದಿದ ಸೊಪ್ಪಿನ ತರಕಾರಿಗಳೆಂದರೆ ಕಿರ್ಕ್ಸಾಲಿ, ಹರಿವೆ, ರಾಜಗಿರಿ, ಕಡಲೆ ಸೊಪ್ಪು, ಮೂಲಂಗಿ ಸೊಪ್ಪು, ಸಬ್ಬಸಿಗೆ ಮತ್ತು ಪುದೀನ. ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಉಂಟಾಗ್ತದೆ, ಕೆಲಸ ಮಾಡುವಲ್ಲಿ ಆಸಕ್ತಿ ಹೊಂದದೇ ಇರುವುದು, ಬೇಗನೆ ಸುಸ್ತಾಗುವುದು, ಅಕಾಲಿಕ ಹೆರಿಗೆ, ಹೆರಿಗೆ ಸಮಯದಲ್ಲಿ ಗರ್ಭಿಣಿಯ ಸಾವು, ಜನನ ಕಾಲದಲ್ಲಿ ಶಿಶುವಿನ ತೂಕ ಕಡಿಮೆ ಆಗುವುದು, ಶಿಶುವಿನ ಸಾವು, ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ತಲೆ ತಿರುಗುವಿಕೆ, ಮಕ್ಕಳಿಗೆ ಅಭ್ಯಾಸದಲ್ಲಿ ನಿರಾಸಕ್ತಿ, ಇವೆಲ್ಲ ರಕ್ತಹೀನತೆಯ ಸೂಚನೆಗಳು. ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸೊಪ್ಪಿನ ತರಕಾರಿಗಳು ಸಹಾಯವಾಗ್ತವೆ.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
3: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
4: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್, ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್.

0: ತುಮಕೂರು.
1: ನಲ್ಮೆಯ ಕೇಳುಗರೆ, ಬಸವಾದಿ ಪ್ರಮುಖರು 12ನೇ ಶತಮಾನದಲ್ಲಿ ಮಾಡಿದ ವೈಚಾರಿಕ ಕ್ರಾಂತಿ ಸಮಬಲದ ಸಾಮಾಜಿಕ ಜೀವನ ಕ್ರಮಕ್ಕೆ ನಾಂದಿಯಾಯಿತು. ಆ ಧೀಮಂತ ಶಿವಶರಣರ ದೃಷ್ಟಿಯಲ್ಲಿ ಪರಮಾತ್ಮನ ಸ್ವರೂಪವನ್ನು ಅರಿತು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮುಖ್ಯವಾಗಿತ್ತು. ಸರ್ವಶಕ್ತನಾದ ಪರಮಾತ್ಮನಿಂದ ಕ್ಷಣಿಕ ಆಶೆ ಆಮಿಷಗಳಿಗಾಗಿ ಹಾತೊರೆದು ಕ್ಷೇತ್ರಗಳನ್ನು ಸುತ್ತಿ ತೀರ್ಥದಲ್ಲಿ ಮಿಂದೆದ್ದು ಗುಡ್ಡ ಬೆಟ್ಟ ಅಲೆದು ಕಠೋರ ಋತನೇಮ ಆಚರಿಸುವ ಗೊಡ್ಡು ಸಂಪ್ರದಾಯಗಳಿಗೆ ತಿಲಾಂಜಲಿ ಇಟ್ಟವರು ಬಸವಾದಿ ಪ್ರಮಥರು.
0: ಅಂತರಂಗದಲ್ಲಿರುವ ಮನಸ್ಸನ್ನು ಪರಿಶುದ್ಧಗೊಳಿಸಿ ಆತ್ಮಚಿಂತನೆಗೆ ತೊಡಗಿಸಿ ನಿರ್ಮಲವಾಗಿಸಿ ಪರಶಿವನನ್ನು ಆರಾಧಿಸುವ ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದವರು ಬಸವಾದಿ ಶರಣರು. ಅಂತಹ ನಿರಾಡಂಬರ ವಚನಗಳ ವಿಶ್ಲೇಷಣೆಯೇ ವಚನಾಮೃತ ಸರಣಿ. ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗಿದು ಸ್ವಾಗತ.
1: ಸುಸ್ವಾಗತ.

0: ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು.
1: ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು. ಆಚಾರವೆಂಬ ಕಾಯಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು.
0: ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಿಸಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿ

0: ನಮ್ಮ ಕಣ್ಣು ಮುಂದೆಯೇ ನಿಸರ್ಗದ ಮಡಿಲಲ್ಲಿ ನಡೆಯುತ್ತಿರುವ ಪವಾಡಗಳನ್ನು ನಾವು ಗಮನಿಸಲಾರವೆ? ಬದುಕು ಬಲುಹೀನ ನಿಧಿಯು ಅದನ್ನು ಮೂಢನಂಬಿಕೆಗೆ ಬಲಿಯಾಗಿ ಹಾಳು ಮಾಡಲಾದೀತೆ. ನಿಸರ್ಗದ ಮಡಿಲಲ್ಲಿ ವಿಚಾರ ಮಂಥನ ನಡೆಸಿ ಆ ಸೋಜಗದ ಮಧ್ಯ ನಮ್ಮನ್ನು ನಾವು ಕಳೆದುಕೊಳ್ಳುವಂತಾಗಬೇಕು.
1: ಭೂಮಿಯ ಮೇಲೆ ಬಿದ್ದ ಬೀಜವು ವೃಕ್ಷವಾಗಿ ಬೆಳೆದು ಹಣ್ಣು ಬಿಡುವ ರೀತಿಯಲ್ಲಿ ಭಕ್ತಿಯನ್ನು ಆಶ್ರಯಿಸಿದ ಸಸ್ಯ ಜೀವ ಮುಕ್ತಿ ಸ್ಥಿತಿಯನ್ನು ತಲುಪುವ ಸಾಧನೆಯ ಹಾದಿಯಲ್ಲಿ ಗೋಚರವಾಗುವ ವಿವಿಧ ಹಂತಗಳನ್ನು ತಿಳಿಸುವ ಬಸವಣ್ಣನವರ ಈ ವಚನ ಕೇವಲ ಮನುಷ್ಯ ಪ್ರಯತ್ನಕ್ಕೆ ಭಗವಂತ ಪ್ರತ್ಯಕ್ಷನಾಗುವುದಿಲ್ಲ. ಸದಾ ಕ್ರಿಯಾಶೀಲರಾಗಿ ನಿಸರ್ಗದ ಅಡಿಯಾಳಾಗಿ ವರ್ತಿಸುವ ಪ್ರತಿ ಸಸ್ಯ ವೃಕ್ಷಗಳಿಗೂ ಸದ್ಗತಿ ಪ್ರಾಪ್ತಿ ಮಾಡುತ್ತಾನೆ ಎಂದು ಹೇಳುವ ಈ ವಚನ ಭೂಮಂಡಲದ ಮೇಲಿರುವ ಇಡೀ ಜೀವ ಕೋಟಿಗಳ ಪರವಾಗಿದೆ.
0: ಗುರು ಹಿರಿಯರಲ್ಲಿ ದೇವರಲ್ಲಿ ಅನುರಾಗ ಹೊಂದಿರುವುದೇ ಭಕ್ತಿ. ಇಂತಹ ಭಕ್ತಿಯೇ ಮಾನವನನ್ನ ಲೌಕಿಕ ವ್ಯವಹಾರಗಳಿಂದ ಮುಕ್ತಿಗೊಳಿಸಿ ಲಿಂಗದಲ್ಲಿ ಒಂದುಗೂಡಿಸುವ ಮಹತ್ಕಾರ್ಯ ಮಾಡುವುದು. ಆಧ್ಯಾತ್ಮ ಸಾಧಕನಾದ ಭಕ್ತನ ಭಕ್ತಿಯು ಹದ ಮಾಡಿದ ಭೂಮಿ ಇದ್ದ ಹಾಗೆ.
1: ಪರ್ವಕಾಲದಲ್ಲೇ ಗುರುವಿನ ಸಂಪರ್ಕ ನಮಗೆಲ್ಲ ಸಿಗುವುದು. ಅಚಲ ನಿಷ್ಠೆ ಭಕ್ತಿಯಿಂದ ಆತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಅಂತಹ ಜ್ಞಾನಿಯಾದ ಗುರುವರ್ಯ ಕರುಣೆಯಿಂದ ಇಷ್ಟಲಿಂಗವನ್ನು ಅನುಗ್ರಹಿಸುತ್ತಾನೆ. ಇಲ್ಲಿ ಗುರುವೇ ಪರಶಿವನಾಗಿ, ಪರಶಿವನೇ ಇಷ್ಟಲಿಂಗವಾಗಿ ಭಕ್ತನಿಗೆ ಪರಶಿವ ತತ್ವವೇ ತನ್ನ ಕರಸ್ಥಲಕ್ಕೆ ಬಂದಿದೆ ಎಂದು ವೇದ್ಯವಾಗುತ್ತದೆ.
0: ಈ ಪರಿವರ್ತನೆಯನ್ನ ಬಸವಣ್ಣನವರು ಗುರುವೆಂಬ ಬೀಜವೇ ಅಂಕುರಗೊಂಡು ಮುಂದುವರೆದು ಲಿಂಗವೆಂಬ ಎಲೆಯಾಗಿದೆ ಎಂದು ಸಂಭ್ರಮ ಪಡುತ್ತಾರೆ. ಸಸ್ಯ ಬೆಳವಣಿಗೆಯ ನಂತರದ ಅವಸ್ಥೆಯೇ ಹೂ ಕಾಯಿ ಬಿಡುವುದು. ಅದನ್ನು ಬಸವಣ್ಣನವರು ವಿಚಾರ ಆಚಾರಗಳಿಗೆ ಸಂಕೇತಿಸಿದ್ದಾರೆ. ಆಧ್ಯಾತ್ಮ ಸಾಧಕನು ಗುರು ಮಂತ್ರದಲ್ಲಿ ಮಗ್ನನಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಧ್ಯಾನಾಸಕ್ತನಾಗಿ ಸಾಧನೆಯನ್ನು ಮುಂದುವರಿಸಿದಾಗ ಆತನಲ್ಲಿ ಅರಿವು ಅಥವಾ ಜ್ಞಾನದ ಬೆಳಕು ಮೂಡಿಬರುತ್ತದೆ.
1: ಅದೇ ರೀತಿ ಆತ್ಮ, ಪರಮಾತ್ಮ, ಮೋಕ್ಷ ಪಡೆಯುವ ವಿಧಾನ, ಹೀಗೆ ಅರಿವಿನಂಗಳ ವಿಸ್ತಾರಗೊಳ್ಳುತ್ತದೆ. ವೇದಾಂತಾದಿ ತತ್ವಜ್ಞಾನಿಗಳು ಇಲ್ಲಿ ಮನೆ ಮಾಡಿ ಜ್ಞಾನಾದಿತ್ಯ ನೆಲೆಗೊಳ್ಳಲು ಕಾರಣವಾಗುತ್ತದೆ. ಇನ್ನೂ ಮುಂದುವರಿದು ಬಸವಣ್ಣನವರು ವೃಕ್ಷದಿಂದ ಹೂವಾಗಿ ಮೂಡಿ ಬಂದ ಜೀವ ಮುಂದೆ ಕಾಯಾಗಿ, ಕಾಯಿ ಹಣ್ಣಾಗಿ, ಹಣ್ಣು ಪರಶಿವನಲ್ಲಿಗೆ ಹೋಗಿ ಸೇರುವುದು ಅಂದರೆ ವಿಚಾರಗಳ ಸಾಮ್ಯತೆ ಸಾಧನೆಯಾಗಿ ಪರಮಾತ್ಮನ

0: ಪ್ರೀತಿಗೆ ಪಾತ್ರರಾಗುವ ಹಂತ ತಲುಪುತ್ತೇವೆ.
1: ಶರಣರ ಅಭಿಷ್ಠೆ ಎಂದರೆ ಜೀವನ್ಮುಕ್ತಿ ಪಡೆಯುವುದು. ದೇಹ ಬಿಡುವ ಆ ಸಂದರ್ಭದಲ್ಲಿ ಅವರು ಪರಶಿವನೊಡನೆ ಸಾಮರಸ್ಯ ಹೊಂದಲು ಉಪಕ್ರಮಿಸುತ್ತಾರೆ. ಈ ಸನ್ನಿವೇಶವನ್ನೇ ಬಸವಣ್ಣನವರು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಿಸಿ ಬಿಡುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಂದು ಪರಮಾತ್ಮನ ಕರುಣೆಗೆ ಪಾತ್ರರಾದೆವು ಎಂಬ ಸಂತಸವನ್ನ ವ್ಯಕ್ತಪಡಿಸುತ್ತಾರೆ. ಭಕ್ತಿಯಿಂದ ಗುರುದರ್ಶನ, ಗುರು ಕರುಣೆಯಿಂದ ಇಷ್ಟಲಿಂಗ ಪ್ರಾಪ್ತಿ, ಇಷ್ಟಲಿಂಗಾಚರಣೆ ಒಂದು ಶಕ್ತಿಯಾಗಿ ಜ್ಞಾನೋದಯವಾಗಿ ಮೋಕ್ಷ ಪ್ರಾಪ್ತಿಗೆ ಅರ್ಹರಾಗುತ್ತೇವೆ ಎಂದು ಬೀಗುತ್ತಾರೆ ಬಸವಣ್ಣನವರು.
0: ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು, ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನೊಲ್ಲೆಯಯ್ಯ ನೀನು, ಅರಿವು ಕಂದರೆಯದವರಲ್ಲಿ ಆರತಿಯನೊಲ್ಲೆಯಯ್ಯ ನೀನು, ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು, ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯಯ್ಯ ನೀನು, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಕರಸ್ಥಲವ ನಿಂಬುಗೊಂಡೇ ಹೇಳ ಚನ್ನಮಲ್ಲಿಕಾರ್ಜುನಯ್ಯ.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದವರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಧ್ಯಯನ ಉಪನ್ಯಾಸಗಳ ಮೂಲಕ ಜನಜನಿತರಾದವರು. ಕನ್ನಡ ಸಾಹಿತ್ಯ ಕುರಿತು ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿದವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಅಕ್ಕ ಮಹಾದೇವಿಯ ಈ ವಚನ ದೇಹ ಮೋಹವನ್ನು ಮನದ ಅಹಂಕಾರವನ್ನು ತೊರೆದ ಸಾಧಕ ಮಾತ್ರ ಭಗವಂತನಿಗೆ ಹತ್ತಿರವಾಗಿರಬಲ್ಲ ಎಂಬ ಭಾವವನ್ನು ಸೂಚಿಸುತ್ತದೆ. ದೈವದ ಭಕ್ತಿಯನ್ನು ಸಾಧಿಸಬಲ್ಲ ಎಂಬ ಅರ್ಥ ಹೊಂದಿದ ಈ ವಚನ ಅಕ್ಕನ 450 ವಚನಗಳಲ್ಲಿಯೇ ಅಪರೂಪದ ವಚನವೆಂದರೆ ತಪ್ಪಾಗಲಾರದು. ಭಕ್ತಿ ಭಾವದ ಮಜ್ಜನ, ಗಂಧ, ಧೂಪ, ಪುಷ್ಪ, ಆರತಿ, ನೈವೇದ್ಯ ಅಷ್ಟೇ ಏಕೆ? ಯಾರ ಮನದಲ್ಲಾದರೂ ನೆಲೆಸಬೇಕಾದರೂ ಭಗವಂತ ಪರಿಶುದ್ಧತೆಯನ್ನು ಬಯಸುತ್ತಾನೆ. ಹೀಗಾಗಿ ಸಾರ್ಥಕ ಜೀವನವನ್ನು ನಡೆಸಬೇಕಾದರೆ ನಮ್ಮ ತನು ಮನ ಶುದ್ಧವಾಗಿರಬೇಕು, ಭಾವ ಹೃದಯ ಶುದ್ಧವಾಗಿರಬೇಕು, ನಾವು ಪರಿಣಾಮಿಗಳಾಗಿರಬೇಕು, ತ್ರಿಕರಣ ಶುದ್ಧದಿಂದ ಬದುಕು ಮುನ್ನಡೆಸುತ್ತಿರಬೇಕು. ಅಂದಾಗ ಮಾತ್ರ ನಾವು ಭಕ್ತಿ ಮಾರ್ಗದಲ್ಲಿ ನಡೆಯಲು ಸಾಧ್ಯ, ಭಗವಂತ ನಮ್ಮ ಭಕ್ತಿಯನ್ನು ಒಪ್ಪಲು ಸಾಧ್ಯ. ಎನ್ನಲ್ಲಿ ಇವಿಲ್ಲ, ಹೀಗಾಗಿ ನೀನು ಹೇಗೆ ನನ್ನಲ್ಲಿ ನೆಲೆಸಿದೆ ಎಂದು ಚೆನ್ನಮ್ಮ

0: ಮಲ್ಲಿಕಾರ್ಜುನನನ್ನೇ ಪ್ರಶ್ನಿಸುವ ಅಕ್ಕ ತೋರಿಕೆಯ ಡಾಂಬಿಕೆಯ ಭಕ್ತಿಯನ್ನು ನಿರಾಕರಿಸುತ್ತಾಳೆ. ಅಂತಹ ಭಕ್ತಿ ಭಗವಂತನಿಗೆ ಸಲ್ಲದು. ಆತ್ಮಪರಿಶುದ್ಧವಾಗಿದ್ದರೆ ಮಾತ್ರ ಎಲ್ಲವೂ ಸಾಧ್ಯ, ಅದು ಇಷ್ಟಲಿಂಗಕ್ಕೆ ಸಮರ್ಪಿತ ಎನ್ನುವ ವಿಚಾರ ಅಕ್ಕನ ಈ ವಚನದಲ್ಲಿ ನಾವು ಕಾಣುತ್ತೇವೆ. ಭಕ್ತಿ ಭಾವದಿಂದ ಭಗವಂತನೊಂದಿಗೆ ಒಂದಾಗುವ, ಅಂದರೆ ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಭಕ್ತಿ ಭಾವಶುದ್ಧಿ ಮತ್ತು ಆತ್ಮಸಾಕ್ಷಾತ್ಕಾರಕ್ಕೆ ಒತ್ತು ನೀಡುತ್ತದೆ. ತನು ಮನ ಕರಗಿ ಭಗವಂತನಲ್ಲಿ ಒಂದಾಗುವ ಭಕ್ತಿಯನ್ನು ದೇವರಿಗೆ ಒಪ್ಪಿಸಲು ಸಾಧ್ಯವಿಲ್ಲ. ಭಾವಶುದ್ಧಿ ಇಲ್ಲದ ಪೂಜೆ ವ್ಯರ್ಥ ಎಂದು ಅಕ್ಕ ಚನ್ನಮಲ್ಲಿಕಾರ್ಜುನನ ಸಾಕ್ಷಿಯಾಗಿ ನುಡಿಯುತ್ತಾಳೆ. ತನು ಮನ ಕರಗದವರು ಕೇವಲ ಭಕ್ತಿಯಿಂದ ದೇಹ ಮತ್ತು ಮನಸ್ಸು ನಯವಾಗದಿದ್ದರೆ ಮಜ್ಜನ ಸ್ನಾನ ಪುಷ್ಪಾರ್ಚನೆ ಇವುಗಳಿಂದ ಅದು ಶುದ್ಧವಾಗಲು ಸಾಧ್ಯವಿಲ್ಲ. ಅಲ್ಲಿ ಮನ ಶುದ್ಧವಾಗಿರಬೇಕು. ಅಂದಾಗ ಮಾತ್ರ ನಾವು ದೇಹ ಶುದ್ಧಿ ಇಟ್ಟುಕೊಂಡು ಏನೇ ಮಾಡಿದರೂ ಅದು ಸಾರ್ಥಕತೆಯನ್ನು ಪಡೆಯುತ್ತದೆ. ಹದುಳಿಗರಂದರೆ ಲಯವಿಲ್ಲದವರು, ಅರಿವಿನ ಜ್ಞಾನವನ್ನು ಹೊಂದದವರಲ್ಲಿ ನೀನು ಆರತಿಯನ್ನು ಒಲ್ಲೆ ದೇವನೇ ಎಂದು ಅಕ್ಕ ಇಲ್ಲಿ ಹೇಳುತ್ತಾಳೆ. ಶುದ್ಧವಿಲ್ಲದವರಲ್ಲಿ, ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯೆಯನ್ನು ದೇವರು ಸ್ವೀಕರಿಸುವುದಿಲ್ಲ. ಪರಿಣಾಮಿಗಳೆಂದರೆ ಯಾರು? ರೂಪಾಂತರಗೊಳ್ಳದವರು, ತಮ್ಮ ಮನಸ್ಸನ್ನು ಪರಿವರ್ತಿಸಿಕೊಳ್ಳದವರು. ಅವರು ಒಳ್ಳೆಯದಕ್ಕೆ ಮನಸ್ಸನ್ನು ಪರಿವರ್ತಿಸಿಕೊಳ್ಳಬೇಕು, ಕೆಟ್ಟದ್ದನ್ನು ದೂರವಿಡಬೇಕು. ಅಂಥವರು ನೈವೇದ್ಯವನ್ನು ಮಾಡಿದರೆ ಮಾತ್ರ ಸ್ವೀಕರಿಸುತ್ತಾನೆ ನಮ್ಮ ಭಗವಂತ. ತ್ರಿಕರಣ ಶುದ್ಧಿ, ಮನಸ್ಸು ಮಾತು ಕಾಯ ಇವುಗಳನ್ನು ನಾವು ತ್ರಿಕರಣ ಎಂದು ಕರೆಯುತ್ತೇವೆ. ಈ ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನೂ ಕೂಡ ದೇವರು ಸ್ವೀಕರಿಸಲಾರ. ಹಾಗೆಯೇ ಯಾರ ಹೃದಯ ಶುದ್ಧವಾಗಿರುತ್ತದೆಯೋ, ಯಾರ ಹೃದಯ ಕಮಲ ಅರಳಿರುತ್ತದೆಯೋ ಅಲ್ಲಿ ಮಾತ್ರ ಭಗವಂತ ನೆಲೆಸುತ್ತಾನೆ. ಒಟ್ಟಾರೆಯಾಗಿ ಅಕ್ಕನ ಈ ವಚನದಲ್ಲಿ ಹೃದಯದಲ್ಲಿ ನಿಜವಾದ ಭಕ್ತಿ ಇಲ್ಲದಿದ್ದರೆ ಕೇವಲ ಕೈಯಲ್ಲಿದ್ದ ಮಾತ್ರಕ್ಕೆ ದೇವರು ಇಂಬುಗೊಳ್ಳುವುದಿಲ್ಲ ಎಂದು ಚನ್ನಮಲ್ಲಿಕಾರ್ಜುನನ ಉದ್ದೇಶಿಸಿ ಹೇಳಿದ್ದನ್ನು ನಾವು ಗುರುತಿಸುತ್ತೇವೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
2: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
4: ಮತ್ತೆ ಭೇಟಿಯಾಗೋಣ.
3: ನಮಸ್ಕಾರ.
4: ನಮಸ್ಕಾರ.
2: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಗೃಹ ಬಳಕೆಯ ಹಿಟ್ಟು ಅರೆಯುವ ಯಂತ್ರ ಈ ಬಗ್ಗೆ ಮಾತನಾಡುತ್ತಾರೆ ಡೀನ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಮಂಜುನಾಥ್ ಡಿ.
5: ಹಿಂದೆ ಧಾನ್ಯಗಳನ್ನು ಗಿರಣಿಗೆ ತೆಗೆದುಕೊಂಡು ಹೋಗಿ ಹಿಟ್ಟು ಮಾಡಿಸಿಕೊಳ್ಳಬೇಕಾಗುತ್ತಿತ್ತು. ಆದರೆ ಇಂದು ಸಣ್ಣ ಗಾತ್ರದ ಹಿಟ್ಟು ಅರೆಯುವ ಯಂತ್ರಗಳು ಮನೆಗಳಲ್ಲಿಯೇ ಲಭ್ಯವಿದ್ದು ಗೋಧಿ, ರಾಗಿ, ಜೋಳ, ಸಜ್ಜೆ, ಅಕ್ಕಿ ಮುಂತಾದ ಧಾನ್ಯಗಳನ್ನು ಬೇಕಾದಾಗ ಅರೆದು ತಾಜಾ ಹಿಟ್ಟನ್ನು ಪಡೆಯಬಹುದು. ಈಗ ಈ ಯಂತ್ರದ ಪ್ರಮುಖ ಭಾಗಗಳನ್ನು ತಿಳಿದುಕೊಳ್ಳೋಣ. ಧಾನ್ಯ ಹಾಕುವ ಪಾತ್ರೆ, ಹಾಪರ್. ಇದು ಯಂತ್ರದ ಮೇಲ್ಭಾಗದಲ್ಲಿರುತ್ತದೆ. ಗೋಧಿ, ರಾಗಿ ಅಥವಾ ಇತರ ಧಾನ್ಯಗಳನ್ನು ಇಲ್ಲಿ ಹಾಕಲಾಗುತ್ತದೆ. ಇಲ್ಲಿಂದ ಧಾನ್ಯಗಳು ನಿಧಾನವಾಗಿ ಯಂತ್ರದ ಒಳಭಾಗಕ್ಕೆ ಸಾಗುತ್ತವೆ. ವಿದ್ಯುತ್ ಮೋಟರ್, ಇದು ಯಂತ್ರದ ಮುಖ್ಯ ಭಾಗ. ಮೋಟರ್ ಟಿಲ್ಲರ್ ಇಲ್ಲದೆ ಯಂತ್ರ

0: ಕೆಲಸ ಮಾಡುವುದಿಲ್ಲ. ಸ್ವಿಚ್ ಆನ್ ಮಾಡಿದಾಗ ಮೋಟರ್ ವೇಗವಾಗಿ ತಿರುಗಿ ಅರೆಯುವ ಭಾಗವನ್ನು ಚಲಿಸುತ್ತದೆ. ಅರೆಯುವ ಕಲ್ಲು ಅಥವಾ ಪ್ಲೇಟ್, ಇವು ಧಾನ್ಯಗಳನ್ನು ಪುಡಿ ಮಾಡುವ ಕೆಲಸ ಮಾಡುತ್ತವೆ. ಎರಡು ಕಲ್ಲುಗಳ ಅಥವಾ ಲೋಹದ ಪ್ಲೇಟುಗಳ ನಡುವೆ ಧಾನ್ಯಗಳು ಸಿಕ್ಕಿ ಹಿಟ್ಟಾಗುತ್ತವೆ. ಹಿಟ್ಟಿನ ಗಾತ್ರ ಹೊಂದಿಸುವ ಚಕ್ರ, ಹಿಟ್ಟು ನುಣ್ಣಗೆ ಬೇಕಾ ಅಥವಾ ಸ್ವಲ್ಪ ದಪ್ಪವಾಗಿರಬೇಕಾ ಎಂಬುದನ್ನು ಈ ಚಕ್ರದ ಮೂಲಕ ಹೊಂದಿಸಬಹುದು. ಹಿಟ್ಟು ಸಂಗ್ರಹಿಸುವ ಡಬ್ಬಿ, ಅರೆದ ಹಿಟ್ಟು ಈ ಡಬ್ಬಿಯಲ್ಲಿ ಸಂಗ್ರಹವಾಗುತ್ತದೆ, ಇದರಿಂದ ಹಿಟ್ಟು ಹೊರಗೆ ಚೆಲ್ಲುವುದಿಲ್ಲ. ಧೂಳು ಹಿಡಿಯುವ ಫಿಲ್ಟರ್, ಅರೆಯುವ ಸಮಯದಲ್ಲಿ ಉಂಟಾಗುವ ಧೂಳನ್ನು ಹಿಡಿದುಕೊಳ್ಳುವ ಕೆಲಸ ಮಾಡುತ್ತದೆ, ಇದರಿಂದ ಮನೆ ಸ್ವಚ್ಛವಾಗಿರುತ್ತದೆ. ಈಗ ಯಂತ್ರ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ. ನಾವು ಧಾನ್ಯವನ್ನು ಹಾಪರ್ಗೆ ಹಾಕಿದಾಗ ಅದು ಅರಿಯುವ ಭಾಗಕ್ಕೆ ಹೋಗುತ್ತದೆ. ಮೋಟರ್ ವೇಗವಾಗಿ ತಿರುಗುವುದರಿಂದ ಕಲ್ಲುಗಳು ಅಥವಾ ಪ್ಲೇಟುಗಳು ಧಾನ್ಯವನ್ನು ಪುಡಿ ಮಾಡುತ್ತವೆ. ನಂತರ ಹಿಟ್ಟು ಕೆಳಗಿನ ಡಬ್ಬೆಗೆ ಬರುತ್ತದೆ. ಈಗ ಕೆಲವು ಸಾಮಾನ್ಯ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಂತ್ರ ಚಾಲನೆಯಾಗುತ್ತಿಲ್ಲ. ಮೊದಲು ವಿದ್ಯುತ್ ಸಂಪರ್ಕ ಮತ್ತು ಪ್ಲಗ್ ಪರಿಶೀಲಿಸಿ. ವಿದ್ಯುತ್ ಇದ್ದರೂ ಚಾಲನೆಯಾಗದಿದ್ದರೆ ಮೋಟಾರ್ ಹೆಚ್ಚು ಬಿಸಿಯಾಗಿ ಸ್ವಯಂ ನಿಂತಿರಬಹುದು. ಸ್ವಲ್ಪ ಸಮಯದ ನಂತರ ಮತ್ತೆ ಪ್ರಯತ್ನಿಸಿ. ಹಿಟ್ಟು ಸರಿಯಾಗಿ ಬರುತ್ತಿಲ್ಲ. ಧಾನ್ಯದಲ್ಲಿ ತೇವಾಂಶ ಇದ್ದರೆ ಈ ಸಮಸ್ಯೆ ಉಂಟಾಗುತ್ತದೆ. ಧಾನ್ಯಗಳನ್ನು ಚೆನ್ನಾಗಿ ಒಣಗಿಸಿ ಬಳಸಿ. ಹೆಚ್ಚು ಶಬ್ದ ಬರುತ್ತಿದೆ. ಧಾನ್ಯದ ಜೊತೆಗೆ ಕಲ್ಲು ಅಥವಾ ಗಟ್ಟಿ ವಸ್ತುಗಳು ಒಳಗೆ ಹೋಗಿರಬಹುದು. ತಕ್ಷಣ ಯಂತ್ರವನ್ನು ನಿಲ್ಲಿಸಿ ಪರಿಶೀಲಿಸಿ. ಮೋಟಾರ್ ಬಿಸಿಯಾಗುತ್ತಿದೆ. ಒಂದೇ ಬಾರಿ ಹೆಚ್ಚು ಧಾನ್ಯ ಹಾಕಬೇಡಿ. ಯಂತ್ರದ ಸುತ್ತ ಗಾಳಿ ಸರಿಯಾಗಿ ಹರಿಯುವಂತೆ ನೋಡಿಕೊಳ್ಳಿ. ಇಂದಿನ ಕೆಲವು ಆಧುನಿಕ ಹಿಟ್ಟು ಅರಿಯುವ ಯಂತ್ರಗಳಲ್ಲಿ ಡಿಜಿಟಲ್ ನಿಯಂತ್ರಣ, ಕಡಿಮೆ ವಿದ್ಯುತ್ ಬಳಕೆ ಮತ್ತು ಕಡಿಮೆ ಶಬ್ದ ಮಾಡುವ ಮೋಟಾರ್ಗಳನ್ನು ಬಳಸಲಾಗುತ್ತಿದೆ. ಕೊನೆಯದಾಗಿ, ಹಿಟ್ಟು ಅರಿಯುವ ಯಂತ್ರವು ಕೇವಲ ಧಾನ್ಯವನ್ನು ಪುಡಿ ಮಾಡುವ ಸಾಧನವಲ್ಲ. ಇದು ಸಮಯ ಉಳಿತಾಯ ಮಾಡುತ್ತದೆ, ತಾಜಾ ಹಿಟ್ಟನ್ನು ಒದಗಿಸುತ್ತದೆ ಮತ್ತು ಆರೋಗ್ಯಕರ ಆಹಾರ ಸೇವನೆಯ ಸಹಾಯ ಮಾಡುತ್ತದೆ. ಯಂತ್ರದ ಭಾಗಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ದರೆ ಅದರ ನಿರ್ವಹಣೆಯೂ ಸುಲಭವಾಗುತ್ತದೆ. ಪ್ರಿಯ ಶ್ರೋತೃಮಿತ್ತರೇ, ತಂತ್ರಜ್ಞಾನವನ್ನು ತಿಳಿದುಕೊಳ್ಳಿ, ಸರಿಯಾಗಿ ಬಳಸಿ ಮತ್ತು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳಿ.
1: ಗೃಹ ಬಳಕೆಯ ಹಿಟ್ಟು ಅರೆಯುವ ಯಂತ್ರ, ಈ ಬಗ್ಗೆ ಮಾತನಾಡಿದವರು ಮಂಜುನಾಥ್ ಡಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ: ಹಿಟ್ಟು ಅರೆಯುವ ಯಂತ್ರದಲ್ಲಿ ಧಾನ್ಯವನ್ನು ಪುಡಿಯಾಗಿಸುವ ಮುಖ್ಯ ಭಾಗ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.

ಆಕಾಶವಾಣಿ ಧಾರವಾಡ. ಸಮಯ 6:55. ಇನ್ನು ಮುಂದೆ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
1: ಇದೇ ದಿನಾಂಕ 29 ಸೋಮವಾರ
0: ಮುಂಜಾನೆ 11-12 ಗಂಟೆಯವರೆಗೆ.
2: ಸಿದ್ಧಿಯ ಪರ್ವತ ಏರಲು ಸೋಪಾನ.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವೀ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ. ಸಚಿವ ಈಶ್ವರ್ ಖಂಡ್.

0: ರೇ ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11,00,000 ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 200,000 ವರೆಗೂ ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬೀಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವೂ ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು, ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ, ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ ಇಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟಿಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆಯೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿರೋದನ್ನ ಕೇಳಿ ಬಹಳ ಖುಷಿ ಆಯ್ತು, ಧನ್ಯತೆಯನ್ನು ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17 ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2 ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ NMR ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಧಾರವಾಡ.

0: ಕಾರ್ಯಕ್ರಮ ಸರಣಿ
1: ನೆನಪಾಗಿ ಕಾಡ್ತಾವ ಹಾಡು.
0: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳಕ್ಕೆ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾರಾಮನ್.
1: ನಮಸ್ಕಾರ ಕೇಳುಗರೇ,

ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಕವಿಯ ಸಾಲು ಬಿತ್ತಿತ್ತು ಕನ್ನಡಾಭಿಮಾನ. ಕನ್ನಡ ಸಂಗೀತ ಲೋಕದ ಹಿರಿಯ ಗಾಯಕನ ಹಾಡು ಹೆಚ್ಚಿಸಿತ್ತು ನಾಡಾಭಿಮಾನ. ಕವಿತಾ ಸಾಲುಗಳೂ ಅಪ್ರತಿಮ, ಗಾಯಕನ ಸರಿಗಮಗಳೂ ಅನನ್ಯ.

ಕನ್ನಡ ಸಾರಸ್ವತ ಲೋಕದ ಹೆಸರಾಂತ ಕವಿ, ನಾಟಕಕಾರ, ಗದುಗಿನ ಹುಯಿಲುಕೋಳ ನಾರಾಯಣರಾಯರ ಲೇಖನಿಯಿಂದ ಒಡಮೂಡಿದ ಕವಿತೆಯಿದು. ಕನ್ನಡದ ಕೋಗಿಲೆ ಎನಿಸಿಕೊಂಡ ಕಾಳಿಂಗರಾಯರ ಕಂಠ ಸಿರಿಯಿಂದ ಹೊರಹೊಮ್ಮಿದ ಗೀತೆಯಿದು.

1924ರೊಳಗ ಬೆಳಗಾವಿಯೊಳಗ ಕಾಂಗ್ರೆಸ್ ಅಧಿವೇಶನ ಏರ್ಪಾಡಾಗಿತ್ತು. ಮಹಾತ್ಮ ಗಾಂಧೀಜಿಯವರು ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದೊಳಗ ಒಂದು ಸ್ವಾಗತ ಗೀತೆ ಬೇಕು, ಉತ್ತಮ ಗೀತಕ್ಕ ಬಹುಮಾನ ಕೊಡ್ತೀವಿ ಅಂತ ದಿನಪತ್ರಿಕೆಯೊಳಗ ಪ್ರಕಟಣೆ ಕೊಟ್ಟಿದ್ರಂತ. ನಾಡು ನುಡಿಯ ಅಭಿಮಾನದಿಂದ ಒಂದು ಹಾಡನ್ನ ರಚಿಸಬೇಕು ಅನ್ನೋ ಹಂಬಲ ಹುಟ್ಟಿತ್ತು ನಾರಾಯಣರಾಯರಿಗೆ. ಕನ್ನಡ ಮನ ಭಕ್ತಿಯಿಂದ ಉದಯ ಆಗೇ ಬಿಡ್ತು ಚೆಲುವ ಕನ್ನಡ ನಾಡಿನ ಈ ಕವಿತೆ. ಇದಕ್ಕ ಅಧಿವೇಶನದೊಳಗ ಮೊದಲನೇ ಮನ್ನಣೆನೂ ಸಿಕ್ತು.

0: ಬಳದಾರು.
1: ಉತ್ತರಾದಿ ಹಾಗೂ ದಕ್ಷಿಣಾದಿ ಎರಡೂ ಸಂಗೀತ ಪದ್ಧತಿಯೊಳಗೂ ಸಾಧನೆ ಮಾಡಿ ಪಾಂಡಿತ್ಯ ಗಳಿಸಿ ಅನೇಕ ಹಾಡುಗಳನ್ನ ಆಯಾ ಹಾಡುಗಳ ಭಾವಕ್ಕೆ ತಕ್ಕಂಗ ಸ್ವರ ಪ್ರಸ್ತಾರ ಹಾಕಿ ಪ್ರಸ್ತುತಪಡಿಸೋ ಅಪರೂಪದ ಗಾಯಕ ಸಂಗೀತ ಸಂಯೋಜಕ ಪಿ ಕಾಳಿಂಗರಾವ್ ಅಂತನ ಹುಯಿಲ್ಗೋಳ್ ನಾರಾಯಣರಾಯರ ಹೃದಯಂಗಮ ಕವಿತೆಗೆ ನಾಡ ಪ್ರೇಮವನ್ನ ಉಕ್ಕಿಸುವ ಸರಿಗಮಗಳ ಲೇಪ. ತಮ್ಮ ಅದ್ಭುತ ಕಂಠದಿಂದ ಈ ನಾಡ ಗೀತೆಯ ಈ ನಾದ ಸಿರಿಯ ಅನುಪಮ ಪ್ರಸ್ತಾಪ. ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಈ ಹಾಡು ಮೊಳಗಿತು, ನಾಡಿನೆಲ್ಲರ ಮನಸೆಳೆಯಿತು.

52ರಲ್ಲಿ ಅವರು ಅತ್ಯಂತ ಮೆಚ್ಚಿನ ಹಾಡು ಇರ್ಬೇಕು. ಕುಯಿಲ್ಗೋಳು ನಾರಾಯಣ ರಾಯರ್ದು ಉದಯವಾಗಿಲಿ ನಮ್ಮ ಕನ್ನಡ ನಾಡು, ಅದನ್ನ ಮೊದಲು ಮೈಸೂರು ಆಕಾಶವಾಣಿಯಿಂದ ಧ್ವನಿ ಮುದ್ರಿಸಿದ್ರು. ಆದ್ರೆ ಹಿಂದೆ ಏನು ಅಂದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಅದನ್ನೆಲ್ಲ ಧ್ವನಿ ಮುದ್ರಿಸೋ ಒಂದು ಪರಿಕ್ರಮ ಇರಲಿಲ್ಲ, ಎಲ್ಲ ಲೈವ್ ಬ್ರಾಡ್ಕಾಸ್ಟ್. ಅತ್ಯಂತ ಪ್ರಸಿದ್ಧವಾದ ಕಾಳಿಂದ್ರಾಯರು ಹಾಡಿದ ಈ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಒಂಥರ ಅದನ್ನ ಕೇಳಿ ಜನ ಆಕರ್ಷಿತರಾಗಿ ಅದ್ರ ಬಗ್ಗೆ ಒಂಥರ ನೋಡಿ ಮಾಡಿಬಿಟ್ರು ಇವರು ಕಾಳಿಂದ್ರಾಯರು. ಕನ್ನಡ ನಾಡು ಅವಾಗ ಇನ್ನು ಕರ್ನಾಟಕ ಇದಾಗಿರ್ಲಿಲ್ಲ, ಹಾಗಾಗಿ ಉದಯವಾಗಲಿ ನಮ್ಮ ಕನ್ನಡ ನಾಡು ಅಂದ ತಕ್ಷಣ ಕನ್ನಡ ನಾಡಾಗಬೇಕು ಅನ್ನೋ ಒಂದು ಮನೋಭಾವ ಕೂಡ ಪ್ರಾಯಶಃ ಜನರ ಹೃದಯದಲ್ಲಿ ಬಿತ್ತಿದ್ರು ಅನ್ಸುತ್ತೆ. ಆ ಹಾಡೇ ಎಷ್ಟು ಮುದ್ದಾಗಿದೆ, ಸಾಹಿತ್ಯನೇ ಎಷ್ಟು ಚೆನ್ನಾಗಿದೆ, ಜೊತೆಗೆ ಇವರ ರಾಗ ಸಂಯೋಜನೆ ಅದಕ್ಕೆ ಒಪ್ಪುವಂತ ಯಾರೂ ಹಾಡಬಹುದಾದಂತ ಒಂದು ರಾಗ ಸಂಯೋಜನೆ ಮಾಡಿ ಜನದ ಹೃದಯದ ಬಾಗಿಲನ್ನ ತಟ್ಟಿಬಿಟ್ರು. ಹಾಗಾಗಿ ಮನೆ ಮನೆಗೂ ಕಾಳಿಂದ್ರಾಯರು ಮುಟ್ಟಿಬಿಟ್ರು ಭಾವಗೀತ ಗಾಯಕರಾಗಿ. ಅದಕ್ಕೆ ಮುಂಚೆ ಜನಪದ ಗೀತೆ ಇದು ಹಾಡ್ತಾ ಇದ್ರು. ಉದಯವಾಗಲಿ ನಮ್ಮ ಕನ್ನಡ ನಾಡಿನಿಂದ ಹೆಚ್ಚು ಪ್ರಸಿದ್ಧಿಗೆ ಬಂದರು.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿನ ಕಾಳಿಂಗರಾಯರ ಗಾಯನ ನೆನಪಿಸಿಕೊಂಡ್ರು ಹೆಸರಾಂತ ಸಂಗೀತ ಸಂಯೋಜಕಿ ಗಾಯಕಿ ಶ್ರೀಮತಿ ಎಚ್ ಆರ್ ಲೀಲಾವತಿ.
1: ಸುಮಾರು 1900

0: ಪ್ರಸಿದ್ಧಿ ಪಡೆಯಿತು ಅನ್ನೋದಕ್ಕೆ ಇನ್ನೊಂದು ಮಹತ್ತರವಾದ ಸಾಕ್ಷಿ ಅಂತಂದ್ರೆ, ಮೈಸೂರಿನಲ್ಲಿ ಒಂದು ವುಡ್ಲ್ಯಾಂಡ್ಸ್ ಅನ್ನೋ ಥಿಯೇಟರ್ ಇದೆ. ಪ್ರಾಯಶಃ ಆ ವುಡ್ಲ್ಯಾಂಡ್ಸ್ ಥಿಯೇಟರ್ ಮಾಲೀಕರಿಗೆ ಈ ಒಂದು ಉದಯವಾಗಲಿ ನಮ್ಮ ಕನ್ನಡ ನಾಡು ವಿಪರೀತ ಇಷ್ಟ ಆಗಿರಬೇಕು. ನಂತರದ ದಿನಗಳಲ್ಲಿ ಈ ಒಂದು ಹಾಡು ಪ್ರತಿದಿನ ಚಲನಚಿತ್ರ ಶುರು ಆಗೋದಕ್ಕೆ ಮುಂಚೆ ಆ ಹಾಡು ಪ್ರಸಾರ ಆಗ್ತಾ ಇತ್ತು. ಆ ಹಾಡು ಶುರುವಾಯ್ತು ಅಂದ್ರೆ ಇನ್ನೇನು ಸಿನಿಮಾ ಶುರು ಆಯ್ತಪ್ಪ ಅಂತೆಲ್ರು. ಶಾಂತಗಟ್ಟಲೆ ನಾನು ವುಡ್ಲ್ಯಾಂಡ್ಸ್ ಥಿಯೇಟರ್ ಹೋದಾಗೆಲ್ಲ ಮೊದಲು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಹಾಡು ಕೇಳ್ತಾ ಇದ್ದೆ.
1: ಈ ಗೀತೆಗೆ ದೊರೆತ ಬಹುಮಾನ
0: ಕರ್ನಾಟಕ ಇದು ಆದ್ಮೇಲೆ 56ರಲ್ಲಿ ಸರ್ಕಾರ ಆದ್ಮೇಲೆ ಕಾಳಿಂಗರಾಯರಿಗೆ ಈ ಒಂದು ಹಾಡು ಹಾಡಿದ್ದಕ್ಕಾಗಿ ಬೆಂಗಳೂರಿನಲ್ಲಿ ಸರ್ಕಾರ ಸನ್ಮಾನ ಮಾಡಿತು. ಆಮೇಲೆ ಪ್ರಾಯಶಃ ಅದೇ ದಿನ ಅವರು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದ ನೆನಪು ನನಗೆ.
1: ಹದಿಮೂರು ನಾಟಕಗಳಿಂದ ಅನೇಕ ದೇವರ ನಾಮಗಳಿಂದ ಕನ್ನಡ ರಂಗಭೂಮಿ ಕನ್ನಡ ಸಾರಸ್ವತ ಲೋಕದೊಳಗ ನಾರಾಯಣರಾಯರು ಹೆಸರುವಾಸಿಯಾದ್ರೂ ಕನ್ನಡ ಜನಮನ ನಾರಾಯಣರಾಯರನ್ನ ನೆನಪಿಸಿಕೊಳ್ಳೋದು ಅವರನ್ನ ಖ್ಯಾತಿಯ ತುತ್ತ ತುದಿಗೆ ಏರಿಸಿದ್ದು ಉದಯವಾಗಲಿ ಗೀತೆಯಿಂದ. ಕಾಳಿಂಗರಾಯರ ವಜ್ರ ಕಂಠದೊಳಗ ಉದಯಿಸಿದ ನಾರಾಯಣರಾಯರ ಈ ಕವಿತೆ ಉಸುರಿತು ಕನ್ನಡತ್ವದ ಘನತೆ, ಪಸರಿಸಿತು ಕನ್ನಡತನದ ಹಿರಿಮೆ.

0: ತಮ್ಮ ಸಂಗೀತಮಯ ಬದುಕಿನ ಕೊನೆಯವರೆಗೂ ತಮ್ಮೆಲ್ಲಾ ಕಾರ್ಯಕ್ರಮಗಳೊಳಗ ಕನ್ನಡದ ಈ ಕೋಗಿಲೆ ಉದಯವಾಗಲಿ ಅನ್ನೋ ಕನ್ನಡ ದಿಂಚರದೊಂದಿಗೆ ಮಿಂಚಿದ್ರು. ಈ ಅದ್ಭುತ ಕಲೆಗಾರನ ಹಾಡಿನ ಮೋಡಿಗೆ ಒಳಗಾದವರಲ್ಲಿ ಒಬ್ಬರಾದ ನಮ್ಮ ನಾಡಿನ ಖ್ಯಾತ ರಂಗಕರ್ಮಿ, ಕಾರ್ಯಕ್ರಮ ಸಂಘಟಕರು ಹಾಗೂ ಸಾಂಸ್ಕೃತಿಕ ರಾಯಭಾರಿ ಎನಿಸಿಕೊಂಡಂತಹ ಶ್ರೀ ಶ್ರೀನಿವಾಸ್ ಜಿ ಕಪ್ಪಣ್ಣ ಹೇಳಿದ್ದು ಹಿಂಗ.
1: ಉದಯವಾಗಲಿ ಈ ಹಾಡು ಕೇಳ್ತಾ ಇದ್ದ ಹಾಗೆ ನಮ್ಮೆಲ್ಲರ ಕನ್ನಡತನ, ಸುಪ್ತವಾಗಿರುವ ಕನ್ನಡ ಪ್ರತಿಜ್ಞೆ ಎಚ್ಚರಗೊಳ್ಳುತ್ತೆ. ಇದನ್ನ ಏಕೀಕರಣ ಸಂದರ್ಭದಲ್ಲಿ ಕಾಳಿಂಗರಾಯರು ಹಾಡಿದ್ದು. ಕುಯಿಲ್ಗೋಡ ನಾರಾಯಣ ರಾಯರ ಈ ಕಾವ್ಯ, ಕಾಳಿಂಗರಾಯರ ಗಾಯನ, ಇದು ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಘಟನೆ. ಪ್ರಾರಂಭದಲ್ಲಿ ಇದು ಕರ್ನಾಟಕದ ಆಶಯದ ಗೀತೆಯಾಗಿತ್ತು. ಆದ್ರೆ ನಾನು ಗುರುತಿಸ್ತಾ ಇರೋದೇನು ಅಂತಂದ್ರೆ, ಈ ಹಾಡು ಉದಯವಾಗಲಿ

ಚೆಲುವ ಕನ್ನಡ ನಾಡು ಬರೆದಾದ್ಮೇಲೆ ನಮ್ಮ ರಾಜ್ಯದ ಒಟ್ಟಾರೆ ಸಂಸ್ಕೃತಿ, ಅದು ಗಾಯನವಾಗಬಹುದು, ಸಾಹಿತ್ಯ ಆಗಬಹುದು, ರಂಗಭೂಮಿ ಆಗ್ಬಹುದು, ಚಿತ್ರಕಲೆ ಆಗಬಹುದು, ಇದೆಲ್ಲವೂ ಆರಂಭ ಆದದ್ದು ಈ ಹಾಡಿನ ನಂತರ ಅಂತ ನನ್ನ ಅಭಿಪ್ರಾಯ. ಇದನ್ನ ಕಾಳಿಂಗರಾಯರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ, ಬರೆದಂತ ಕವಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದ್ರೆ, ಇವತ್ತು ಬೆಳಗ್ಗೆ ನಾನು ಆ ಹಾಡನ್ನ ಕೇಳಿದ್ರೆ ನನ್ನಲ್ಲಿ ಹುದುಗಿರುವ ಎಲ್ಲ ಸುಪ್ತ ಕನ್ನಡ ಪ್ರಜ್ಞೆ ಮತ್ತೆ ಚೇತರಿಸಿಕೊಳ್ತದೆ. ಮತ್ತೆ ನಾನು ಕನ್ನಡಕ್ಕೆ ಏನ್ ಮಾಡಬಹುದು, ನಾನು ಕರ್ನಾಟಕಕ್ಕೆ ಏನ್ ಮಾಡಬಹುದು ಅಂತ ನನ್ನ ಕಾಡಕ್ಕೆ ಶುರು ಮಾಡುತ್ತೆ. ಅಂತಹ ಅಪೂರ್ವವಾದ ಗೀತೆ ಈ ಉದಯವಾಗಲಿ ಚೆಲುವ ಕನ್ನಡ ನಾಡು. ಒಂದು ಪುಣ್ಯ ಅಂತಂದ್ರೆ ಧಾರವಾಡ ಕೇಂದ್ರದವರು ಕೇಳಿದಾಗ ನಾನು ಎಲ್ಲಿ ಕುಳಿತಿದ್ದೀನಿ ಅಂತಂದ್ರೆ, ಭಾರತದ ಖ್ಯಾತ ಗಾಯಕಿ ಬಿ ಜಯಶ್ರೀ ಅವರ ಮುಂದೆ. ಯಾರಿಗೆ ಕಾಳಿಂಗರಾಯರು ವೈಯಕ್ತಿಕವಾಗಿ ಪರಿಚಯ ಇತ್ತು, ಕಾಳಿಂಗರಾಯರ ಗಾಯನ ಜಯಶ್ರೀಯರ ಮೇಲೆ ಅಪೂರ್ವವಾದ ಒಂದು ಸ್ಫೂರ್ತಿ ನೀಡಿದೆ. ಅವರ ಹಾಡುಗಳು ನಾವು ಕೇಳ್ತಾ ಹೋದಾಗ ಜಯಶ್ರೀ ಅವರ ಹಾಡಿನಲ್ಲಿ ಎಲ್ಲೋ ಒಂದ್ ಕಡೆ ಕಾಳಿಂಗರಾಯ ಕಾಣಿಸ್ತಾರೆ. ಕಾಳಿಂಗರಾಯರನ್ನ ನಾನು ವೈಯಕ್ತಿಕವಾಗಿ ನೋಡುವ ಸೌಭಾಗ್ಯ ಸಿಕ್ಕಿದ್ದು ಗಾಂಧಿನಗರದ ಬಿ ಜಯಶ್ರೀ ಅವರ ಮನೆಯಲ್ಲಿ. ಅವ್ರನ್ನ ನೋಡ್ತಾ ಇದ್ದಂಗೆ, ಅರೆ ಕಾಳಿಂಗರಾಯರೇನು ಇಲ್ಲಿ

0: ಕಾಳಿಂಗರಾಯರು ವೈಯಕ್ತಿಕವಾಗಿ ಪರಿಚಯ ಇತ್ತು. ಕಾಳಿಂಗರಾಯರ ಗಾಯನ ಜಯಸಿಯರ ಮೇಲೆ ಅಪೂರ್ವವಾದ ಒಂದು ಸ್ಫೂರ್ತಿ ನೀಡಿದೆ. ಅವರ ಹಾಡುಗಳನ್ನು ನಾವು ಕೇಳ್ತಾ ಹೋದಾಗ ಜಯಶ್ರೀ ಅವರ ಹಾಡಿನಲ್ಲಿ ಎಲ್ಲೋ ಕಡೆ ಕಾಳಿಂಗರಾಯ ಕಾಣಿಸ್ತಾರೆ. ಕಾಳಿಂಗರಾಯರನ್ನ ನಾನು ವೈಯಕ್ತಿಕವಾಗಿ ನೋಡುವ ಸೌಭಾಗ್ಯ ಸಿಕ್ಕಿದ್ದು ಗಾಂಧಿನಗರದ ಬಿ ಜಯಶ್ರೀ ಅವರ ಮನೆಯಲ್ಲಿ. ಅವರನ್ನ ನೋಡ್ತಾ ಇದ್ದಂಗೆ ಅರೆ ಕಾಳಿಂಗರಾಯರೇನು ಇಲ್ಲಿ ಅಂತ ಅಂದಾಗ ಅವರು ನಮ್ಮ ಗುಬ್ಬಿ ಕುಟುಂಬದ ಒಬ್ರು ಅಂತ ಹೇಳಿದವರು ಬಿ ಜಯಶ್ರೀ. ಜಯಶ್ರೀ ಮೇಡಮ್, ಇವತ್ತು ಕಾಳಿಂಗರಾಯ ನಂಗೆ ನಾಪಿಸ್ಕೊಳ್ತಿರುವಾಗ, ಉದಯವಾಗಲಿ ನಂಗೆ ನಾಪಿಸ್ಕೊಳ್ತಿರುವಾಗ, ಒಂದು ಸಾಲು ತಾವು ಹಾಡುವ ಮೂಲಕ ಮತ್ತೆ ನಮ್ಮನ್ನ ಕಾಳಿಂಗರಾಯ ಕರ್ಕೊಂಡು ಹೋಗ್ತೀರಾ?
1: ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು.
0: ಈ ಹಾಡಿನ ಒಂದು ಅತ್ಯಂತ ದೊಡ್ಡ ವೈಶಿಷ್ಟ್ಯ ಏನ್ ಗೊತ್ತಾ? ಬರೆದವರು ಉತ್ತರ ಕರ್ನಾಟಕದ ಕವಿ, ಹಾಡಿ ಜನಪ್ರಿಯಗೊಳಿಸಿದವರು ನಮ್ಮ ದಕ್ಷಿಣ ಕನ್ನಡ ಹಳೆ ಮೈಸೂರಿನ ಕಾಳಿಂಗರಾಯರು, ಕೇಳುವವರು ಇಡೀ ಕರ್ನಾಟಕದ ಶ್ರೋತೃಗಳು. ಹಾಗಾಗಿ ಈ ಹಾಡಿನಲ್ಲಿಯೇ ಒಂದು ಏಕೀಕರಣದ ಸಾರ್ಥಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ.

ರಾಯರು ಸಂಗೀತದೊಳಗ ಪ್ರಯೋಗ ಪ್ರಿಯರು. ಮೋಹನ ಹಾಗೂ ಭಾಗ್ಯಶ್ರೀ ರಾಗಗಳ ಮಧುರ ಮಿಶ್ರಣ ಉದಯವಾಗಲಿ ಕವಿತೆಯನ್ನ ಇನ್ನಷ್ಟು ಚೆಲುವಾಗಿಸಿತು, ಶ್ರೋತೃಗಳ ಹೃದಯಕ್ಕೆ ಸುಶ್ರಾವ್ಯವಾಗಿ ತಲುಪಿತು. ಗದುಗಿನಂಗಳದೊಳಗ ಅರಳಿದ ಉದಯವಾಗಲಿ ಅಖಂಡ ಕನ್ನಡ ನಾಡಿನ ಮನಗಳೊಳಗ ಏಕೀಕರಣದ ಬೀಜಗಳನ್ನ ನೆಟ್ಟು, ಕಾಳಿಂಗರಾಯರ ಕಂಠದೊಳಗ ಒಡಮೂಡಿದ ಉದಯವಾಗಲಿ ಕನ್ನಡಿಗರ ಹೃದಯದೊಳಗ ಕನ್ನಡತ್ವದ ಮಧುರ ಭಾವವನ್ನ ತುಂಬಿತು.

ಕನ್ನಡದ ಮನಗಳಿಗೆ ಕನ್ನಡತ್ವದ ದೀಕ್ಷೆ ನೀಡಿತು ನಾರಾಯಣರಾಯರ ಈ ಕವಿತೆ. ಸುಮಧುರ ಸರಿಗಮಗಳೊಂದಿಗೆ ಕನ್ನಡದ ಪತಾಕೆ ಹಾರಿಸಿತು ಕಾಳಿಂಗರಾಯರ ಈ ಗೀತೆ.

0: ಏನೇ ಆಗಲಿ ಕನ್ನಡಿಗರೆದೆಯಲ್ಲಿ ಉದಯವಾಗಲಿ ಎಂದೆಂದು ಸ್ಥಿರವಾಗಿರಲಿ, ಕನ್ನಡತನದ ಭಾವವನ್ನು ಸದಾ ಜಾಗೃತಗೊಳಿಸುತ್ತಿರಲಿ. ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾ ರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:30
3: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
5: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಕೆಳಗುರೆ ಇಂದು ಬೆಳಗ್ಗೆ 8:30 ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನವನ್ನು ಆಲಿಸಬಹುದು. 9:05 ಸೊಹೇಲ್ ರಿಯಾಜ್ ಸೈಯದ್ ಅವರು ಹಾಡಿರುವ ಸುಗಮ ಸಂಗೀತ ಕೇಳುತ್ತೀರಿ. ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ 9:15. 9:30 ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಜಾಯಿಜುಯಿ ಕೊಂಕಣಿ ಸಾಪ್ತಾಹಿಕ ಸಂಚಿಕೆ ಕಾರ್ಯಕ್ರಮ. ಇಂದು ಬೆಳಗ್ಗೆ 11:00 ವೃತ್ತಿಪರ ಕೋರ್ಸ್ಗಳಿಗಾಗಿ ಸಿಇಟಿ ಕೌನ್ಸಿಲಿಂಗ್ ಮಾರ್ಗದರ್ಶನ ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಜೀವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ವಾರ್ತೆಗಳ ವಿವರ. ಸೆಷಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇದರೊಂದಿಗೆ ಐತಿಹಾಸಿಕ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಉಭಯ ದೇಶಗಳ ನಡುವಿನ ನಿಕಟ ಮತ್ತು ವಿಶೇಷ ಪಾಲುದಾರಿಕೆಯ ಅಂಗವಾಗಿ ಭಾರತೀಯ ಭೂಸೇನೆ ಮತ್ತು ನೌಕಾಸೇನೆಯನ್ನೊಳಗೊಂಡ ಜಂಟಿ ರಕ್ಷಣಾ ಪಡೆಯ ತುಕಡಿ ಹಾಗೂ ಭಾರತೀಯ ನೌಕಾಸೇನೆಯ ಬ್ಯಾಂಡ್

0: ತಂಡ ಅಲ್ಲಿನ ಪೆರೇಡ್ನಲ್ಲಿ ಭಾಗವಹಿಸಿದ್ದವು. ಇದರ ಜೊತೆಗೆ ಭಾರತದ ಸುದೀರ್ಘ ಸ್ನೇಹದ ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ದ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ದಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿಯವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ದದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ದ ಹೋರಾಡುತ್ತಿರುವ ಜಾಗತಿಕ ರಾಷ್ಟಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ದದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ದಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ದಿ ಹಾಗೂ ಕಡಲ ಆರ್ಥಿಕತೆಯ ವೃದ್ದಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ದತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ ಆರ್ಟಿಕಲ್ 5 ಕುರಿತು

0: ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ಎಸಿಬಿ ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ದ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನಸಭೆಯ ಅಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ದ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೊ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೋ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ದ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳು.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: शुद्धता से भरा निर्मा शुद्ध नमक।
1: SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿರುವ ಚೆಲ್ಲಿದ ರಕ್ತ ಚಿತ್ರದ ಗೀತೆ

0: ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕವಿತಾ ಸುಬ್ರಹ್ಮಣ್ಯಂ ಅವರು ಹಾಡಿರುವ H2O ಚಿತ್ರದ ಗೀತೆ

ಚಿತ್ರಗೀತೆ ಕೇಳುತ್ತಿರುವಿರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನದಲ್ಲಿ ರಾಗ ಜೌನ್ಪುರಿ ಕೇಳಿದಿರಿ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 9:00.
1: June 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ June 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
3: ಡಾಕ್ಟರ್ ಆರ್ ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
2: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
3: ಇದೇ ದಿನಾಂಕ 29 ಸೋಮವಾರ ಮುಂಜಾನೆ 11:00 to 12:00.
4: ಸಿದ್ಧಿಯ ಪರ್ವತ ಏರಲು ಸೋಪಾನ.
5: ಆತ್ಮೀಯ ರೈತ ಬಾಂಧವರೇ,
6: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
5: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29 ಸಂಜೆ 7:00 ಕೃಷಿ ರಂಗ ಕಾರ್ಯಕ್ರಮದಲ್ಲಿ
6: ಸ್ವಾವಲಂಬಿ ಸಮಗ್ರ ಕೃಷಿ
5: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾ ಮಿಲಿಂದ್ ಪೋ

0: ಉದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ. ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ಕೇಳುಗರೆ, ಇಂದು ಬೆಳಗ್ಗೆ 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಗಲಿದೆ. ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಳಗ್ಗೆ 9:30ಕ್ಕೆ. 10:30ಕ್ಕೆ ಜಾಯಿ ಜೂಯಿ ಕೊಂಕಣಿ ಸಾಪ್ತಾಹಿಕ ಸಂಚಿಕೆ ಕಾರ್ಯಕ್ರಮ ಯುವ ಜನಾಂಗ ಅನಿ ವ್ಯಕ್ತಿತ್ವ ವಿಕಸನ್, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಚಿತ್ರ ನಾಯಕ್. 11:00ಗೆ ವೃತ್ತಿಪರ ಕೋರ್ಸ್ಗಳಿಗಾಗಿ ಸಿಇಟಿ ಕೌನ್ಸಿಲಿಂಗ್ ಮಾರ್ಗದರ್ಶನ ಕುರಿತ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2443414 ಅಥವಾ 2443416. ನಮ್ಮ ಎಸ್ಟಿಡಿ ಕೋಡ್ ಸಂಖ್ಯೆ 0836. ಈ ಕಾರ್ಯಕ್ರಮ ಇಂದು ಬೆಳಗ್ಗೆ 11:00ರಿಂದ 12:00ವರೆಗೆ. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿಪಥ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ. ಇಂದಿನ ಪ್ರಗತಿಪಥ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20ಕ್ಕೆ ಬಾಗಲಕೋಟೆ ತಾಲೂಕು ಹೆರಕಲ್ನ ಈಶ್ವರ್ ರಂಗಪ್ಪ ಹೊರಟ್ಟಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತೀರಿ. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ 1:30ಕ್ಕೆ. 2:40ಕ್ಕೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮ. ನಂತರ ಹೊಸ ಹಾಡು. ಇಂದು ಸಂಜೆ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತ ಅವಲೋಕನ. ಭಾಗವಹಿಸುವ ತಜ್ಞರು ಡಾ ಮಿಲಿಂದ್ ಪೋದ್ದಾರ್, ಡಾ ಎಸ್ಎನ್ ಜಾಧವ್ ಹಾಗೂ ಡಾ ಬಿಎಸ್ ಏಣಗಿ. 7:45ಕ್ಕೆ ಕಥಾಕಲರವ ಕಾರ್ಯಕ್ರಮದಲ್ಲಿ ಮೊಲ ಮತ್ತು ಆಮೆ ಕಥೆ ಕೇಳುವಿರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00ಗೆ ಯುವವಾಣಿ, ಭಾರತೀಯ ಸಂಸ್ಕೃತಿ ಮತ್ತು ಅದಕ್ಕೆ ಕರ್ನಾಟಕದ ಕೊಡುಗೆ, ಈ ಕುರಿತು ಮಾತನಾಡುತ್ತಾರೆ ಮೀನಾಕ್ಷಿ ಸಂಕೀನ್. ನಂತರ ಪ್ರಸಾದ್ ಇಂಗಳಗಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30ಕ್ಕೆ. 9:15ಕ್ಕೆ ನಿಸರ್ಗ ಜ್ಞಾನಾಮೃತ, ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30ಕ್ಕೆ ನಾಟಕ ನಟಬಲಿ, ರಚನೆ ಹಾಗೂ ನಿರ್ದೇಶನ ಡಾ ಶಶಿಧರ ನರೇಂದ್ರ. 10:00ಗೆ ಭದ್ರಗಿರಿ ಕೇಶವದಾಸ್ ಅವರಿಂದ ಭಕ್ತ ಕನಕದಾಸ ಕೀರ್ತನೆ ಕೇಳುವಿರಿ. 10:30ಕ್ಕೆ ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಸುಗಮ ಸಂಗೀತ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ.

0: This hospital, Cunningham Road.
1: ಈಗ ಸೋಹೆಲ್ ರಿಯಾಜ್ ಸೈಯದ್ ಅವರು ಹಾಡಿರುವ ಸುಗಮ ಸಂಗೀತವನ್ನು ಕೇಳೋಣ. ಮೊದಲಿಗೆ ಪುರಂದರದಾಸರ ಕೃತಿ.

0: ಇದುವರೆಗೆ ಸೊಹೇಲ್ ರಿಯಾಜ್ ಸೈಯದ್ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: ಅರ್ಪಣಾ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿರುವ ಬಸವೇಶ್ವರರ ವಚನ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕಾರ್ಯಕ್ರಮ ನಂದನ.
1: ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
5: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
5: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
0: ನಂದನ ಕಾರ್ಯಕ್ರಮದ ಆರಂಭದ ಗೀತೆ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದು. ಗೀತೆಯನ್ನು ಹಾಡಿದ್ದಾರೆ ಕೆಎಸ್ ಚಿತ್ರ. ಈ ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಹರಿಹರನ್ ಹಾಗೂ ಚಿತ್ರ ಅವರ

0: ನಂದನ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ.
1: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
2: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
1: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
2: ಇದೇ ದಿನಾಂಕ 29ರಂದು ಸೋಮವಾರ
1: ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿರುವ ಪಾವನಗಂಗಾ ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿರುವ ಬೆಂಕಿಯ ಬಲೆಯ ಚಿತ್ರದ ಗೀತೆ ಕೇಳೋಣ. ಗೀತೆಗೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇ.
2: ಶ್ರೋತೃ ಬಾಂಧವರೇ, ಈಗ ಸಮಯ 10 ಗಂಟೆ. ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಬಯಲುದಾರಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ.

ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆ ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ಒದಗಿಸಿದವರು ಟಿ ಜಿ ಲಿಂಗಪ್ಪ.

0: ಶ್ರೋತೃ ಬಾಂಧವರೇ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಇದೇ ದಿನಾಂಕ 29ರಂದು ಸೋಮವಾರ ಮುಂಜಾನೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಈ ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾಗಿ ಭಾಗವಹಿಸಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ
1: ಡಾಕ್ಟರ್ ಆರ್ಎಚ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್.
0: ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಕೋಡ್ 0836. ಗಮನಿಸಿ, ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ನೇರ ಫೋನ್ ಇನ್ ಕಾರ್ಯಕ್ರಮ
1: ಇದೇ ದಿನಾಂಕ

0: 9ರಂದು ಸೋಮವಾರ ಮುಂಜಾನೆ 11ರಿಂದ 12 ಗಂಟೆಯವರೆಗೆ.
1: ಸಿದ್ಧಿಯಾ ಪರ್ವತ ಏರಲು ಸೋಪಾನ.
2: ಚಿತ್ರ ಲಂಕೇಶ್ ಪತ್ರಿಕೆ, ಗೀತೆಯನ್ನ ಹಾಡಿದವರು ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಆಕಾಶವಾಣಿ ಧಾರವಾಡ ಕೇಂದ್ರ.

ಕೆನ್ ಕರ್ಚೆ. ಸ್ವಾಮಿ ವಿವೇಕಾನಂದ ಮಂಟಾಚಿ, ಬಾಲಕರು ಅನಿ ಮುದುಕರು ಮಧ್ಯತ್ಲೆ ಹೇ ಯುವಕರು ಸ್ಟೇಜಸ್ನೇ ಅತ್ಯಂತ ಮಹತ್ವಪೂರ್ಣ ಸ್ಟೇಜಸ. ಹೇ ವೇಳಾರಿ ಯುವಕನ ಪ್ರತ್ಯೇಕ ನಿಮಿಷ ಫಾಯ್ದ ಘೇವನು ಆಪಣಾಲ್ ವಿಕಾಸ, ಆಪಣಾಲ್ ಪರಿವಾರ ವಿಕಾಸ, ಸಮಾಜ ವಿಕಾಸ ಅನಿ ದೇಶ ವಿಕಾಸ ಕರ್ಕ. ನಾ ಜಲಾರಿ ತೊ ಯುವಕ ಮನುಷ್ಯಕ ಏಕ್ ಬಿ ದೃಷ್ಟಿನ ಬರೋಬರ್ನ. ತರ್ ಯುವಕ ಹಜಿ ಕಸನ್ ನಮ್ನೆ ತಗೆಲ್ ಪೊಟೆನ್ಶಿಯಲಿಟಿ ಉರ್ತಾಚಿ ಮಳಾರಿ. ಯು ಮಳಾರಿ ಯುಕ್ತಿ, ಮಳೆ ತೊ ರ್ಯಾಷನಲ್ ಮಳೆ ತಗಲಂತ ವಿವೇಕ ಸ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್. ಅನಿ ವ ಮಳಾರಿ ವಶಾಂತವನ್ ಗೆತಿಲೋ, ಕಸಲ್ ವಶಾದವನ್ ಗೆತ್ಲೋ ಮನ ವಶಾಂತವನ್ ಗೆತಿಲೋ ಯುವಕ. ಕ ಮಳಾರಿ ಕರ್ಮಯೋಗಿ, ದಿವಸ ಭರ್ ಕಿತ್ತಿನ ಕಿತ್ ಕಾಮ್ ಕರ್ಕತಾಣೆ ನಿಧುನ್ ಉರ್ಚಾನ ತಾವಳ ಮಾತ್ರ ತೋ ಯುವಕ, ತಾವಳ ಮಾತ್ರ ತಕ್ಕ ಆಮಿ ಯಂಗ್ ಮಂತಾಚ. ಯಂಗ್ ಹೇ ಶಬ್ದಕ್ಕ ಅರವಿಂದ ಮಹರ್ಷಿ ಅಶಿ ಪರಿಭಾಷಾ ದಿತ. ವಾಯ್ ಮಳಾರ್ ಈಲ್ಡ್, ಓ ಮಳಾರ್ ಆಪ್ಟಿಮಿಸ್ಟಿಕ್ ಆಶಾವಾದಿ. ಯು ಮಳಾರ್ ಯುಟಿಲೈಸಿಂಗ್ ಉಪಯೋಗ ಕರಂಗೆತಲೋ. ಜಿ ಮಳಾರಿ ಆಲ್ವೇಸ್ ಜೀನಿಯಸ್, ಮಳಾರಿ ಹೇ ಸಗಳ ಕ್ವಾಲಿಟೀಸ್ ಏಕ್ ಯಂಗ್ ವ್ಯಕ್ತಿ ಬರ್ಬರ್ ಉರ್ಲಾ ಮಾತ್ರ ತೋ ದೇಶ ವಿಕಾಸ ಕರ್ಚಾ ಶತ್ತ. ಅಸಲ್ ನಮ್ನೆ ಶಕ್ತಿ ಕೊಣಕೊಣ ಲಗಿಸಿಲೆ, ಅರವಿಂದ ಲಗಿಸಿಲೆ, ದಯಾನಂದ ಲಗಿಸಿಲೆ, ಶಿವಾನಂದ ಲಗಿಸಿಲೆ, ರಾಮಕೃಷ್ಣ ಪರಮಹಂಸ ಲಗಿಸಿಲೆ, ಹೇ ಸಗಳ ಲೋಕನ್ ಕೆಸ ಕೆಲ ಮಳಾರಿ ಪ್ರತ್ಯೇಕ ಮನುಷ್ಯ ಅಶಿಲಂತೂ ಹೇ ಸ ವೈರಿ ದುಶ್ಮನ ಎನಿಮಿಸಕ ಕಂಟ್ರೋಲ್ ಕೇಳಿಲೆ. ಕೊಣ್ ಕೊಂಚಿತೆ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಹೇ ಸಗಳ ಸಮ ನಿಯಂತ್ರಣದವನ್ ಘೆತಿಲೋಚಿ ಯುವಕ. ಏಕಣಿನ ಆಯ್ಜ್ ಕಾಲಾಚೆ ದಯನೀಯ ಯುವಕ ಲೋಕಲ್ ಪರಿಸ್ಥಿತಿ ಪಳೋನು ಬೀಚಿ ಮಂತ ಎದುರುಗಿರುವುದು ಹರಿದ ನೋಟ, ಕಣ್ಣಲ್ಲಿ ಶೂನ್ಯ ನೋಟ, ಇದುವೇ ಯುವಕರ ಪರಿಸ್ಥಿತಿ ಮುಣಗೇನು ಎಕ್ಕಣಿನ ಬೀಚಿ ಸಂತ. ತ್ಯಾ ಖಾತಿರಿ ಯುವಕನ ಕಸ ಕರ್ಕ ಮಳಾರಿ ಪ್ರತ್ಯೇಕ ಹೆಜ್ಜೆ ಪಳೋನ್ ಘಲ್ಕ. ನಾ ಜಲ ರೀ ತಗಲ್ ಕಸ ಜಾತ ಮಳಾರಿ ಜೀವನ ವೈಟ್ ಸತ. ತ್ಯಾ ಖಾತಿರ ಯುವಕ ಮಳಾರಿ ಮನುಷ್ಯನ ಹೇ ತಗಲ ಗೋಲ್ಡನ್ ಪಿರಿಯಡ್ ಮಣಗೇನು ಯಾದವನ್ಗೇನು ತಾಣೆ ಪ್ರತ್ಯೇಕ ವಿಷಯ ಬಿತರ ಕಾಳಜಿಪೂರ್ಣ ವ್ಯವಹಾರ ಕರ್ಕ ಪಡ್ತಾ. ಕಸಲ್ ನಮ್ನೆ ಕಾಳಜಿ ಘೇವಕ ಮಳಾರಿ ಆಪಣ ಹೇ ಕೆಲರ್ ಮಗಲ್ ಜೀವನ್ ಕಸ ಜಾತಲೆ ಅನಿ ಅಶ್ ಕೆಲ ಕಸ ಜಾತಲೆ ಮಸ್ತ್ ಇತ್ಲಿ ಯುವಕ ಲೋಕ ಕಿತ್ ಕರ್ತಾಚಿ. ತಗ್ ಶಿಕ್ಷಣ ಟೈಮಾಚಿರಿ ಬ್ರಹ್ಮಚರ್ಯ ವ್ರತದವರ್ನು ಲೈಬ್ರರಿ ಬಸುನು ಅಭ್ಯಾಸ ಖರ್ಚಿಸೋಣ್ಣು ತ್ಯಾ ವಳಾರ ಮೋಜ್ ಕರ್ತಾಚಿ. ತ್ಯಾ ಖಾತಿರಿ ಏಕ್ ಕಣ್ಣಿನ ಬರ್ನಾಡ್ ಶೋ ಸಂತ, ಇಫ್ ಯು ವಿಲ್ ಲೂಸ್ ಯುವರ್ ಯಂಗ್ ಡೇಸ್ ದೆನ್ ಯುವರ್ ಓಲ್ಡ್ ಏಜ್ ಇಸ್ ಹೊರಿಬಲ್ ಮಣಿಗೆ. ಯಂಗ್ ಡೇಸ್ ಆಬಿತ ತುಕ್ಕೆ ಸಮ ಶಿಕ್ಷಣ ತುಗಲ ಅಂಗಾಬಿತರ್ ತಾಕತ್ನ ತೂ ಕಸ ಖರ್ಚಿಸಿಲ್ ತು ಕೆಲ್ನ ಮಳ ತುಗಲ್ ಮಂತಾರ್ಪಣ ಅತ್ಯಂತ ದುಃಖದಾಯಿ ಜತ. ಲೋಕಲ್ ಬಾಗ್ಲ ಅನ್ಪಣ ಕಸ ತರಿ ಸಣ್ಣ ಸಣ್ಣ ಕಾಮ್ ದಿಲ್ಲರಿ ತನ್ನಿ ಸೌಲಾರ್ ಬಿ ಆಯ್ಕೊಂಡ್ ಗೋಜ್ ಜತ. ತುಮ್ಮಿ ಯಂಗ್ ಡೇಸ್ ಆಬಿತರ್ ತಪಸ್ಸ್ಯಾ ಕೇಲಿ ಕಷ್ಟ ಪಾವ್ಲೆ ಮಳಾರಿ ತುಮ್ಗೆಲ್ ಓಲ್ಡ್ ಏಜ್ ಕಿದ್ ಜತ್ ಮಳಾರಿ ಅತ್ಯಂತ ಆನಂದಕರಿ ಜತ. ಆರಾಮ್ ಶೀರ್ ಬಸ್ಸುನ್ಗೇನು ಜೀವನ್ ಕರ್ತಶಿ ಜತ. ತ್ಯಾ ಖಾತಿರ ಹೇ ಯುವಕಂಕ ಯುವಕ ಹೀ ಏಕ್ ಸ್ಟೇಜ್ ಅಸ್ನವೆ ಹೇ ತಪಸ್ಸ್ಯಾ ಟೈಮಸ ಮಸ್ತ್ ಹಾರ್ಡ್ ವರ್ಕರ್ಕ ಖಂಚೆ ವಿಷಯ ಅಂತೂರು ಪ್ರೊಫೆಷ್ನಲ್ ಲೈಫ್ ಅವರು ನಾ ಶಿಕ್ಷಣ ಅಂತೂರು ಸಮಾಜ ಸೇವಾ ಅಂತೂರು ಪರ್ಫೆಕ್ಟ್ ಜಾವಂಗೇನೋ ಮನುಷ್ಯನ್ ವಸ್ಕ. ಪಣ ಆಜ್ಕಲ್ ಯುವಕಂಕಿದ್ ಜಲ ಮಳಾರಿ ಪಟ್ ಪಟ್ ಪಟ್ ಪಟ್ ಪಟ್ ಪಟ್ ತಂಗ ಪ್ರೋಗ್ರೆಸ್ ಅವಕ ಅನಿ ಪಟ್ ಪಟ್ ಪಟ್ ಪಟ್ ಪಟ್ ತಂಗ ಪೈಸ್ ಅವಕ ಅನಿ ಗಡ್ಬಡಿನ್ ತಂಗ ಕಾರ್ ಜವಕ ಪ್ರತ್ಯೇಕ ವಿಷಯ ತಂಕ ಬಡಬಡ ಜವಕ ತಂಗೆಲನ್ ಪೇಷನ್ಸ್ನ. ತ್ಯಾ ಖಾತಿರಿ ಆಮಿ ಯುವಕ ಲೋಕನ ಕಾಯಂ ಯಾದವನ್ ಗೆವಕ ಕಷ್ಟ ಕೆಲ್ ಮನುಷ್ಯಕ ಕಾಯಂ ಫಲ್ ಮೇಳ್ತ. ತ್ಯಾಕಂದ್ರೆ ಆಮಿ ಕಷ್ಟ ಕರತ್ ವಜ್ಕ ಯುವಕನಿ ತ ಫಲ್ ಆಮ್ಗೆಲ್ ಬಾಗ್ಲ ರಪ್ತ. ತ್ಯಾ ಖಾತಿರಿ ಶ್ರೀಕೃಷ್ಣ ಪರಮಾತ್ಮ ಮಂಟ ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಮಳಾರ್ ಕರ್ಮ ಕರ್ತೆ ಆಮಿ ವಜ್ಕ ಪಣ ಫಲಾಚ ಅಪೇಕ್ಷಾ ಆಮಿ ಕೆನ್ನ ಕರ್ನೆ ಫಲ ಅಪೇಕ್ಷಾ ಆಮಿ ಕೆಲ್ ಮಳಾರಿ ಆಮ್ಗೆಲ್ ಜೀವನ್ ಬರ್ಬಾದ್ ಜತ. ಅನಿ ಆಮಿ ಯುವಕ ಲೋಕಿತ್ ಜಾವಕ ಆಮ್ಗೆಲ್ ಅಂತೂ ಲೀಡರ್ಶಿಪ್ ಕ್ವಾಲಿಟಿ ವಾಡೋನ್ ಘೇವಕ. ಫಾರ್ ಎಕ್ಸಾಂಪಲ್ ನೆಪೋಲಿಯನ್ ಬೋನಾ ಪಾರ್ಟು ಅಗ್ದಿ ಗಿಡ್ಡ ಶಿಲ್ಕೈತ ಲೋಕೊಟು ಕಿತ್ಲ ಗಿಡ್ಡ ರೇತು ಮಂಟಾಲ್ಕೆ ಪಾಣ ತೊ 5 ಫುಟ ನೆಪೋಲಿಯನ್ ಬೋನಾ ಪಾರ್ಟ್ ವರ್ಲ್ಡ್ ಕಶ್ ಫೇಮಸ್ ಜಲ್ ಮಳಾರಿ.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಶ್ರೋತೃಬಾಂಧವರೇ, ಈಗ ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸಿಲಿಂಗ್ ಮಾರ್ಗದರ್ಶಿ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ಎಲ್ ಹೆಗಡೆ, ಡಾಕ್ಟರ್ ವಿಎ ಕುಲಕರ್ಣಿ, ಪ್ರೊಫೆಸರ್ ಎಸ್ಡಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಯಾರಾಮನ್.

0: ನಮಸ್ಕಾರ ಶ್ರೋತೃಗಳೇ. ವಿದ್ಯಾರ್ಥಿ ಜೀವನದೊಳಗೆ ಕೆಲವೊಂದು ಪ್ರಮುಖ ಘಟ್ಟಗಳು. ಚಿಕ್ಕ ಮಕ್ಕಳಿದ್ದಾಗ ಏಳನೇ ಪರೀಕ್ಷೆಯಿಂದನೇ ಭಾಳ ದೊಡ್ಡ ವಿಷಯ, ಅದಾದಮೇಲೆ SSLC ಖಂಡಿತ ಜೀವನದೊಳಗೆ ಭಾಳ ಮಹತ್ವದ ಘಟ್ಟ. ನಾನು PUC ಸೈನ್ಸ್ ತೊಗೋಬೇಕು, ಕಾಮರ್ಸ್ ತೊಗೋಬೇಕು, ಆರ್ಟ್ಸ್ ತೊಗೋಬೇಕು, ಇಷ್ಟೆಲ್ಲ ಯೋಚನೆಗಳು. ಅದಾದಮೇಲೆ ಸೈನ್ಸ್ ತೊಗೊಂಡ್ರು ಅಂತಂದರೆ PUC ಭಾಳ ಪ್ರಮುಖವಾದ ಘಟ್ಟ. ಯಾವ ವೃತ್ತಿಪರ ಕೋರ್ಸನ್ನು ನಾನು ತೊಗೊಳ್ಬೇಕು, ಯಾವುದಕ್ಕೆ ಹೋದ್ರೆ ನನಗೆ ಚಲೋ ಆಗ್ತದೆ, ನನಗೆ ಯಾವುದ್ರಾಗ ಆಸಕ್ತಿ ಅದ, ನನಗೆ ಯಾವುದ್ರಾಗ ಜೀವನ ಅದ, ಮುಂದುವರೆದ ಭವಿಷ್ಯ ಅದ, ಇಷ್ಟೆಲ್ಲ ಪ್ರಶ್ನೆಗಳು ವಿದ್ಯಾರ್ಥಿಗಳ ಮುಂದಿರ್ತಾವೆ. ನಾವು ಕೂಡ ಪಾಲಕರಾದವರು ಅವರಿಗೆ ಆಗಾಗ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತೀವಿ. ನಮ್ಮ ಆಕಾಶವಾಣಿ ಧಾರವಾಡ ಕೂಡ ಅದರೊಳಗೆ ಹಿಂದೆ ಬಿದ್ದಿಲ್ಲ, ನಮ್ಮ ಯುವ ಶ್ರೋತೃಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ. ಅದಕ್ಕೆ ಕೈಜೋಡಿಸಿರೋದು KLSVDIT ಹಳ್ಯಾಳದ ಈ ಸಂಸ್ಥೆ ನಮ್ಮೊಂದಿಗದ. ಇವತ್ತು ಅದಕ್ಕಾಗಿಯೇ ಒಂದು ವಿಶೇಷವಾದ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡೀವಿ. CET ಕೌನ್ಸೆಲಿಂಗ್ ಮಾರ್ಗದರ್ಶಿ ಅಂಥೇಳಿ ಇದರೊಳಗೆ ಭಾಗವಹಿಸುವ ವಿಷಯ ತಜ್ಞರು ಶ್ರೀ RL ಹೆಗಡೆ ವೃತ್ತಿ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಧಾರವಾಡ, ಡಾಕ್ಟರ್ VA ಕುಲಕರ್ಣಿ ಪ್ರಾಂಶುಪಾಲರು KLSVDIT ಹಳಿಯಾಳ, ಪ್ರೊಫೆಸರ್ ಸುಧೀರ್ ಡ ಕುಲಕರ್ಣಿ ಸಂಚಾಲಕರು ತರಬೇತಿ ಹಾಗೂ ಉದ್ಯೋಗ, ಡಾಕ್ಟರ್ ಮಹೇಂದ್ರ ಮ ದೀಕ್ಷಿತ್ ಡೀನ್ ಹಾಗೂ ಕಾರ್ಯಕ್ರಮ ಸಂಚಾಲಕರು KLSVDIT ಹಳಿಹಾಳ. ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ನನ್ನ ಜೊತೆಗೆ ಮಂಜುಳಾ ಪುರಾಣಿಕ್ ಅವರಿದ್ದಾರೆ, ನವೀನ್ ಮಹಾಲೆ ಅವರು ಇದ್ದಾರೆ. ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀಗ ಫೋನ್ ಕರೆಗಳನ್ನು ತಗೊಳ್ಳೋಣಂತ, ಅದಕ್ಕಿಂತ ಮುಂಚೆ ಈ ಕೌನ್ಸೆಲಿಂಗ್ ಬಗ್ಗೆ ಮತ್ತು KLSVDIT ಹಳಿಯಾಳದೊಳಗೆ ಯಾವ ರೀತಿ ಕಾರ್ಯ ಮಾಡ್ತಾ ಅದ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಅದ, ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಅದ ಅನ್ನೋದ್ರ ಬಗ್ಗೆ KLSVDIT ಹಳಿಯಾಳದ ಪ್ರಾಂಶುಪಾಲರಾದ ಡಾಕ್ಟರ್ VA ಕುಲಕರ್ಣಿ ಅವರು ಮಾತಾಡ್ತಾ ಇದ್ದಾರೆ.
1: ಧನ್ಯವಾದಗಳು ಮೇಡಮ್. ಆಕಾಶವಾಣಿ ಧಾರವಾಡದ ಎಲ್ಲ ಸಹೃದಯ ಶ್ರೋತೃಗಳಿಗೆ ಶುಭ ಮುಂಜಾವು. 1939 ಕರ್ನಾಟಕ ಕಾನೂನು ಸಂಸ್ಥೆ ಬೆಳಗಾವಿಯಲ್ಲಿ ಸ್ಥಾಪಿತಗೊಂಡಿದ್ದು, 2004 ಹಳಿಯಾಳದಲ್ಲಿ KLU ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡಲಾಯಿತು. ಪ್ರಸಕ್ತ ನಮ್ಮ ಕಾಲೇಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, CSE AIML, CSE ಡೇಟಾ ಸೈನ್ಸ್, ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಸೇರಿದಂತೆ 7 ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಗಳಿದ್ದು 2 M.Tech ಪ್ರೋಗ್ರಾಮ್ಗಳನ್ನು ಸಹ ನಡೆಸ್ತಾ ಇದ್ದೇವೆ. ಮಹಾವಿದ್ಯಾಲಯದಲ್ಲಿರುವ ಮೂಲಭೂತ ಸೌಕರ್ಯಗಳು, ಅಧ್ಯಾಪಕರ ಒಂದು ಗುಣಮಟ್ಟ, ಅವರ ಪಬ್ಲಿಷ್ಡ್ ಪೇಪರ್ ಎಲ್ಲ ನೋಡಿಕೊಂಡು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು 7 ವಿಭಾಗಗಳಿಗೆ ರಿಸರ್ಚ್ ಸೆಂಟರ್ ಅಂತ ಮಾನ್ಯತೆಯನ್ನು ಕೊಟ್ಟಿದೆ. ಇದಲ್ಲದೆ ನಮ್ಮ ಮಹಾವಿದ್ಯಾಲಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಗೆ ಅಫಿಲಿಯೇಷನನ್ನು ಹೊಂದಿದ್ದು, AICTEಯಿಂದ ಅಪ್ರೂವಲ್ ಸಹ ಹೊಂದಿದೆ, UGCಯಿಂದ 2F ರಿಕಗ್ನೈಷನ್ ಹೊಂದಿದ್ದು, NAC ಅಕ್ರೆಡಿಟೆಡ್ ಬೈ ಎ ಗ್ರೇಡ್ ಆಗಿದೆ ನಮ್ಮ ಮಹಾವಿದ್ಯಾಲಯವು. ಸೊ ನಮ್ಮ ಮಹಾವಿದ್ಯಾಲಯವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಫಿಲಿಯೇಷನ್ಗೆ ಒಳಪಟ್ಟಿದ್ದರಿಂದ ನಾವು ಕೆಲವೊಂದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆ್ಯಡ್ ಆನ್ ಕೋರ್ಸ್ಗಳನ್ನು ಸಹ ಪ್ರತಿ ವರ್ಷ ನೀಡ್ತೀವಿ.

0: ಬರ್ತಾ ಇದ್ದೇವೆ. ಇದಲ್ಲದೆ ಇತ್ತೀಚೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ರಾಯಲ್ ಎನ್ಫೀಲ್ಡ್ ಟ್ರೈನಿಂಗ್ ಸೆಂಟರ್ ಅಂತ ಪ್ರಾಯಶಃ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ
1: ಬಹಳ ವಿಶೇಷ
0: ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ರಾಯಲ್ ಎನ್ಫೀಲ್ಡ್ನವರು ತಮ್ಮ ಒಂದು ಟ್ರೈನಿಂಗ್ ಸೆಂಟರ್ನ ತೆಗೆದಿದ್ದಾರೆ. ಈ ಟ್ರೈನಿಂಗ್ ಸೆಂಟರ್ ಮೂಲಕ ಅವರ ಟೆಕ್ನಿಷಿಯನ್ಗೆ ಅಷ್ಟೇ ಅಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಲೋಕಲ್ ಅನ್ಎಂಪ್ಲಾಯ್ಡ್ ಯುತ್ಗಳಿಗೆ ಸಹ ನಾವು ಒಂದು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಮಹಾವಿದ್ಯಾಲಯವು 30 ಹೆಚ್ಚು ಪ್ರೊಫೆಷನಲ್ ಅಸೋಸಿಯೇಷನನ್ನು ಹೊಂದಿದ್ದು ಅದರಲ್ಲಿ ಕೆಲವೊಂದು ಹೇಳಬೇಕಂದ್ರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಇರ್ಬೋದು, IEEE ಇರ್ಬೋದು, ISTE ಇರ್ಬೋದು, ಅಥವಾ ಕರ್ನಾಟಕ ಸರ್ಕಾರದ VGST ಇರ್ಬೋದು, ಹಿಂದೂಸ್ತಾನ್ ಮ್ಯಾನೇಜ್ಮೆಂಟ್ ಅಕಾಡೆಮಿ HL ಅಕಾಡೆಮಿ ಇರ್ಬೋದು, BSNL, KCST, IBM, TCS ION ಸೇರಿದಂತೆ 10 ಹಲವು ಸಂಘ ಸಂಸ್ಥೆಗಳೊಂದಿಗೆ ನಮ್ಮ ಮಹಾವಿದ್ಯಾಲಯ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು ಈ ಎಲ್ಲ ಒಡಂಬಡಿಕೆಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೇವಲ ಸಿಲೆಬಸ್ಗೆ ಅಷ್ಟೇ ಸೀಮಿತವಾಗಿರದೆ ಈ ಸಿಲೆಬಸ್ ಹೊರತಾಗಿ ಸಹ ನಾವು ಅನೇಕ ಗುಣಮಟ್ಟದ ಒಂದು ಉಪಕ್ರಮ ನೀಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೆ ನಾವು ಈಗ ಸನಿಹದಲ್ಲಿ ಕೇರಳಿಯನ್ ರಿಸರ್ಚ್ ಸೆಂಟರ್ ಆಫ್ ರಷ್ಯನ್ ಅಕಾಡೆಮಿ ಆಫ್ ಸೈನ್ಸಸ್ ಈ ಒಂದು ರಷ್ಯನ್ ಯೂನಿವರ್ಸಿಟಿ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು ರೇರ್ ಅರ್ಥ್ ಮಟೀರಿಯಲ್ ಅಂತ ನಾವೇನಂತೇವೆ ಅದರ ಸಂಶೋಧನೆಗಾಗಿ ನಮ್ಮ ಮಹಾವಿದ್ಯಾಲಯ ಮತ್ತು ರಷ್ಯನ್ ಯೂನಿವರ್ಸಿಟಿಯೊಂದಿಗೆ ಒಡಂಬಡಿಕೆಯನ್ನು ಸಹ ಮಾಡಿಕೊಂಡಿದೆ. ಇಷ್ಟೇ ಅಲ್ಲದೆ ನಮ್ಮಲ್ಲಿರುವ ಎಲ್ಲ ಪರಿಣಿತಿಗಳನ್ನು ಗಮನಿಸಿ ಕರ್ನಾಟಕ ಸರ್ಕಾರವು ಲೀಪ್ ಕಾರ್ಯಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ನಮ್ಮ ಮಹಾವಿದ್ಯಾಲಯಕ್ಕೆ 1.125 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಸಹ ಸ್ಯಾಂಕ್ಷನ್ ಮಾಡಿದೆ. ಇದನ್ನು ಇನ್ನೋವೇಷನ್ ಸೆಂಟರ್ ಆನ್ ಸೈಬರ್ ಸೆಕ್ಯೂರಿಟಿ ಈ ಒಂದು ಸೈಬರ್ ಸೆಕ್ಯೂರಿಟಿಯಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಇದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಸಹ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ KLS VDIT ನೀಡಿದೆ. ಇಷ್ಟೇ ಅಲ್ಲದೆ AICT ಐಡಿಯಾ ಲ್ಯಾಬ್ ವತಿಯಿಂದ ಒಂದು 60 ಲಕ್ಷ ರೂಪಾಯಿಗಳನ್ನು ನಮ್ಮ ಮಹಾವಿದ್ಯಾಲಯಕ್ಕೆ ಸ್ಯಾಂಕ್ಷನ್ ಆಗಿದ್ದು ಈಗ ಅದು ಲ್ಯಾಬ್ ಸೆಟಪ್ ಪ್ರೊಸೆಸ್ನಲ್ಲಿದೆ. VGST ಇರ್ಬೋದು ಅಥವಾ ನಾವು ಮೊದಲು ಹೇಳಿದ ಹಾಗೆ 10 ಹಲವು ಸಂಘ ಸಂಸ್ಥೆಗಳ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರಲ್ಲಿ ನಾವು ಸದಾ ಕಾರ್ಯನಿರತರಾಗಿದ್ದೇವೆ. ಇಷ್ಟೇ ಅಲ್ಲದೆ ಸಿಸ್ಕೋ ಇರ್ಬೋದು, ಇನ್ಫೋಸಿಸ್, IIT ಬಾಂಬೆ, TCS ION ಇಂಥ ಮುಂತಾದ ಸಂಘ ಸಂಸ್ಥೆಗಳಿಂದ 2,200ಕ್ಕೂ ಹೆಚ್ಚು ಅಧಿಕ ಸರ್ಟಿಫಿಕೇಷನ್ಸ್ ಕೋರ್ಸ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಮುಗಿಸಿದ್ದಾರೆ. ಇಷ್ಟೇ ಅಲ್ಲದೆ ಪ್ರಪ್ರಥಮ ಬಾರಿಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಪ್ಲೇಸ್ಮೆಂಟ್ ರೆಡಿನೆಸ್ ಪ್ಲಾಟ್ಫಾರ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಪ್ರಸ್ತುತ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಅಂದರೆ ಅವ್ರು ಇಂಟ್ರೂ ಕೊಡಬೇಕಾದ್ರೆ ಹ್ಯಾಂಗೆ ಕೊಡಬೇಕು, ಇಂಟ್ರೂ ಕೊಡಬೇಕಾದ್ರೆ ಅವ್ರ ಪಾಯಿಂಟ್ಸ್ ಎಷ್ಟು ಬರ್ತದೆ, ಅದರಲ್ಲಿ ಅವರೇನೇನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಾಫ್ಟ್ವೇರ್ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ತರಬೇತಿ ನೀಡ್ತಾ ಇದ್ದೇವೆ. ಇಷ್ಟೇ ಅಲ್ಲದೆ ನಮ್ಮ ಮಹಾವಿದ್ಯಾಲಯದಲ್ಲಿ ಮಲ್ಟಿಮೀಡಿಯಾ ಡಿಜಿಟಲ್ ಲೈಬ್ರರಿ ಇದ್ದು 10,000ಕ್ಕಿಂತ ಇ-ಜರ್ನಲ್ಗಳನ್ನು ವಿದ್ಯಾರ್ಥಿಗಳು ಮಹಾವಿದ್ಯಾಲಯಕ್ಕೆ ಬರಬೇಕಂತೇನಿಲ್ಲ, ನಮ್ಮ ತಮ್ಮ ಮನೆಯಲ್ಲೇ ಕೂತ್ಕೊಂಡು ವಿಶ್ವದ ಯಾವುದೇ ಭಾಗದಲ್ಲಾದ ಕೂತ್ಕೊಂಡು ಯಾವುದೇ ಸಮಯದಲ್ಲಿ 10,000ಕ್ಕಿಂತ ಹೆಚ್ಚು ಜರ್ನಲ್ಗಳನ್ನು ಆಕ್ಸೆಸ್ ಮಾಡ್ಕೋಬಹುದು, 50,000ಕ್ಕಿಂತ ಹೆಚ್ಚು ಇ-ಬುಕ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಈ ಎಲ್ಲ ಫೆಸಿಲಿಟಿಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಇದಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ಈ ಮೂಲಕ ನಾನು ಆಕಾಶವಾಣಿ ಧಾರವಾಡಕ್ಕೆ ಸಹ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಎನ್ನುವ ನಮ್ಮ ಒಂದು
1: ಜನರನ್ನು ಮುಟ್ಟುವಂತಹ ಒಂದು ಕಾರ್ಯ, ಯುವ ಮಿತ್ರರಿಗೆ ಒಂದು ರೀತಿಯ ಸಹಾಯ ಆಗಲಿ, ಮಾರ್ಗದರ್ಶನ ಆಗಲಿ ಎನ್ನುವುದು.
0: ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಧ್ಯಾಪಕರು ಅಷ್ಟೇ ಅಲ್ಲದೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂತ ನಾವೇನಂತೀವಿ ಅವರು ಸಹ ಕಾರ್ಯವಹಿಸ್ತಾ ಇದ್ದಾರೆ. ನಮ್ಮ ಮಾಜಿ ವಿದ್ಯಾರ್ಥಿಗಳು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ರೀತಿ 10 ಹಲವು ಕಾರ್ಯಗಳ ಮೂಲಕ ಅಂದರೆ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ತಾವೇ ಸ್ವತಃ ಖಾದಿ ಜಾಕೆಟನ್ನು ಹಾಕೋದ್ರ ಮೂಲಕ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರಿಗೆ ಸಹ ನಾವು ಸ್ಕೋಪನ್ನು ಕೊಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಲ್ಲಿ ಒಂದು ರಾಷ್ಟ್ರೀಯತೆ ಅರಿವು ಮೂಡಿಸುವ ದೃಷ್ಟಿಯಿಂದ ಸೊ ಪ್ರಾಯಶಃ ಯಾವುದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ರಾಷ್ಟ್ರಗೀತೆ ಹಾಡುವ ಯಾವುದಾದ್ರೂ ಕಾಲೇಜ್ ಇದ್ದರೆ ಪ್ರಾಯಶಃ ಅದು KLS VDIT ಆಗಿರ್ಬೋದು ಅಂತ ನನ್ನ ಭಾವನೆ. ಪ್ರತಿನಿತ್ಯ ಮುಂಜಾನೆ 9:00 ಎಲ್ಲ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಪ್ರಾಚಾರ್ಯ ಸೇರಿದಂತೆ ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯಾಕಂತಂದರೆ ಯಾವುದೇ ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಬೇಕಾದರೆ ಟೆಕ್ನಿಕಲ್ ನಾಲೆಜ್ ಜೊತೆಗೆ ಅವರಿಗೆ ರಾಷ್ಟ್ರೀಯತೆ ಬಗ್ಗೆ, ರಾಷ್ಟ್ರದ ಬಗ್ಗೆ ಅವರ ಭಕ್ತಿಯೂ ಸಹ ಅಷ್ಟೇ ಮುಖ್ಯವಾದಂಥ ನಮ್ಮ ಒಂದು ಭಾವನೆ. ಈ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಸಹಾಯ ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ಕಾನೂನು ಸಂಸ್ಥೆ ಆಡಳಿತ ಮಂಡಳಿಗೆ ನಾನು ಕೃತಜ್ಞರಾಗಿದ್ದೇನೆ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಫೆಸಿಲಿಟಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡುವ ಮೂಲಕ ಉತ್ತಮ ನಾಗರಿಕರನ್ನು, ಉತ್ತಮ ಇಂಜಿನಿಯರ್ಗಳನ್ನು ದೇಶಕ್ಕೆ ಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತಾ ಇದ್ದೇನೆ.
1: ಬಹಳ ಒಳ್ಳೆಯದು ಕುಲಕರ್ಣಿಯವರೇ. ಅನೇಕ ಸೌಲಭ್ಯಗಳೊಂದಿಗೆ ಈ ಕೌಶಲ್ಯಾಭಿವೃದ್ಧಿ ಅನ್ನೋದು ಇವತ್ತು ಬಹಳ ಕೇಳಿಬರುವಂಥದ್ದು. ಸರ್ಕಾರ ಕೂಡ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂಡ ಕೌಶಲ್ಯಾಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾರ್ಯ ಮಾಡ್ತಾವ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಅನೇಕ ಸೌಲಭ್ಯಗಳನ್ನು ತಾವು ಕೊಡ್ತಾ ಇದ್ದೀರಿ, ತರಬೇತಿಗಳನ್ನು ಕೊಡ್ತಾ ಇದ್ದೀರಿ, ಸಂಶೋಧನೆಗೆ ಸಹಾಯ ಮಾಡ್ತಾ ಇದ್ದೀರಿ, ಮತ್ತು ಸ್ನಾತಕೋತ್ತರ ಕೇಂದ್ರ ಕೂಡ ಅದ, ಅಂದರೆ ಎರಡು ವಿಷಯಗಳೊಳಗೆ ಸ್ನಾತಕೋತ್ತರ ಪದವಿಯನ್ನು ಪಡಿಬಹುದು ಮಕ್ಕಳು ಅಂತನ್ನುವಂಥದ್ದು ಬಹಳ ಒಳ್ಳೆಯ ವಿಷಯ. ಅಂದರೆ ವೆಲ್ ಇಕ್ವಿಪ್ಡ್ ಕಾಲೇಜ್ ಅದ ತಮ್ಮದು ಅಂತ ಹೇಳಿದ್ರಿ. ಈಗ ಕೌನ್ಸೆಲಿಂಗ್ ಬಗ್ಗೆ ನಮಗೆಲ್ಲ ನಾವು ಬಹಳ ಸಲ ಮಾತಾಡಿದರೂ ಕೂಡ ವಿದ್ಯಾರ್ಥಿಗಳು ಮೊದಲನೇ ಸಲ ಕೌನ್ಸೆಲಿಂಗಿಗೆ ಹೋಗ್ತಾ ಇರ್ತಾರೆ. ಒಂದು ರೀತಿ ಎದುರಿಸೋದು ಒಂದು ಆತಂಕ ಇದ್ದೇ ಇರ್ತದೆ ಯುವ ಜನರಿಗೆ, ಯುವ ಮಿತ್ರರಿಗೆ. ಮತ್ತು ಇನ್ನೊಂದು ತರಾತುರಿ ಒಳಗೆ ಹೆಂಗೆ ಎಂಟ್ರಿ ಮಾಡಬೇಕು, ಹೆಂಗೆ ಇದನ್ನು ಹೆಂಗೆ ಮಾಡೋದು, ಅದ್ರ ಬಗ್ಗೆ ಎಷ್ಟು ಸಲ ಹೇಳಿದರೂ ಕಡಿಮೆನ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ರು ಕಡಿಮೆನ. ಹಾಗಾಗಿ ಇವತ್ತು ಆ ಬಗ್ಗೆ ಹೇಳ್ತಾ ಇದ್ದಾರೆ ಧಾರವಾಡದ ವೃತ್ತಿ ಸಲಹೆಗಾರರು ಹಾಗೂ ಮಾರ್ಗದರ್ಶಕರು ಆದ ಶ್ರೀ ಆರ್

0: ಎಲ್ ಹೆಗಡೆಯವರು ಮಕ್ಕಳಿಗೆ ಒಂದಿಷ್ಟು ಕಿವಿ ಮಾತು.
1: ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾರ್ಯಾರು ಈ ಒಂದು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸುತ್ತಾ, ತಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ವೃತ್ತಿಪರ ಕೋರ್ಸ್ಗಳಿಗೆ CET ಅಂಥೇಳಿ ಎಕ್ಸಾಮಿನೇಷನನ್ನು ಬರೆದಿದ್ದೀರಿ, ಒಳ್ಳೆಯ ರಿಸಲ್ಟ್ ಕೂಡ ತಮಗೆ ಬಂದಿದೆ. ಸೊ ನೀಟ್ ಎಕ್ಸಾಮಿನೇಷನನ್ನು ಮೊನ್ನೆ June 21 ಬರೆದಿರುವಂಥದ್ದು, ಅದರದ್ದು ಕೂಡ ರಿಸಲ್ಟು July 10 ಹೊತ್ತಿಗೆ ಬರಬಹುದು. ಸೊ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ತಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ಫಸ್ಟ್ ರೌಂಡಿಗೆ ಸ್ಟಾರ್ಟ್ ಮಾಡಿರುವಂಥದ್ದು. ಮೊದಲು ಪ್ರೀ ರೌಂಡ್ ಮಾಡ್ತೀನಿ ಅಂತ ಹೇಳಿದರೂ ಕೂಡ ಈಗ ಫಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಈ ಒಂದು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಈಗ ನಾಳೆ ಕೊನೆಯ ದಿನ ಇದೆ, ಬಟ್ ನೀವು 9 ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಳ್ಳಬಹುದು. ಯಾವುದೇ ಹರಿಬರಿಯನ್ನು ಮಾಡಿ ಅದರಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಿಮಗೆ 9 ತನಕ ಮಾಡಿಕೊಂಡು 15 ರಿಸಲ್ಟ್ ಕೊಡ್ತೀನಿ ಅಂತ ಹೇಳಿರುವಂಥದ್ದು. ಸೊ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಒಂದು ವೃತ್ತಿಪರ ಕೋರ್ಸ್ ಯಾವುದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅನ್ನೋದನ್ನು ಮನೆಯಲ್ಲಿ ಡಿಸ್ಕಸ್ ಮಾಡಿಬಿಟ್ಟು, ಸೊ ಅದಾದಮೇಲೆ ಕೋರ್ಸ್ಗಳನ್ನು ಅದರ ಒಂದು ಆಪ್ಷನ್ ಪ್ರಿಯಾರಿಟಿಯ ಒಂದು ಇಟ್ಟುಕೊಂಡು ಆಲ್ರೆಡಿ ಒಂದು ಪೇಪರ್ನಲ್ಲಿ ಅದನ್ನೆಲ್ಲ ವರ್ಕೌಟ್ ಮಾಡಿಕೊಂಡು ಪ್ರಿಯಾರಿಟಿಯನ್ನು ಕರೆಕ್ಟಾಗಿ ಎಂಟ್ರಿಯನ್ನು ಮಾಡಿ, ಎಂಟ್ರಿ ಮಾಡಿದ ಮೇಲೂ ಅದು ಒಂದೇ ಸಾರಿ ಫೈನಲ್ ಆಗೋದಿಲ್ಲ. ಸೊ 16 ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು, ಏನಾದರೂ ಮಿಸ್ಟೇಕ್ಸ್ಗಳಿದ್ದರೆ ಎಡಿಟ್ ಮಾಡ್ಬೋದು. ಸೊ 9 ಕೂಡ ನೀವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ KEA ನೀಡಿರುವಂಥದ್ದು.
0: ಕರೆಗಳನ್ನ ತಗೊಳ್ಳೋಣ ಸರ್, ಮತ್ತೆ ನಡು ನಡು ಒಂದಿಷ್ಟು ಸಲಹೆಗಳನ್ನ ನೀಡ್ತಾ ಇರ್ರಿ ವಿದ್ಯಾರ್ಥಿಗಳಿಗೆ. ಕರೆ ತಗೊಳ್ಳೋಣ. ಇಲ್ಲ, ಕರೆ ಸಿಗ್ತಾ ಇಲ್ಲ. ಆಪ್ಷನ್ ಎಂಟ್ರಿ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೋದು ತಾವು?
1: ಹಾ, ಈಗ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಸೊ ತಾವು ಏನು ಮಾಡಿ ಅಂತಂದ್ರೆ ಮನೆಯಲ್ಲಿ ಸ್ವಲ್ಪ ಹೋಮ್ವರ್ಕ್ ಅನ್ನು ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ.
0: ಹಲೋ ಹಲೋ ಹಲೋ, ಹಾ, ಫೋನಿನ ಕಾರ್ಯಕ್ರಮ ಹೇಳ್ರಿ, ಯಾರು ಮಾತಾಡೋದು? ಹಲೋ, ಕೇಳಿಸ್ತಾ ಇಲ್ಲ? ಕರೆಗಳು ಸಿಗ್ತಾ ಇಲ್ಲ.
1: ಓಕೆ, ಮೊದಲ ಸುತ್ತು ಜನರಲಿ KEA ಕೋರ್ಸ್ಗಳಿಗೆ ಮಾತ್ರ ಮಾಡ್ತಾ ಇರುವಂಥದ್ದು. ಸೊ ಎರಡನೇ ಸುತ್ತಿನಲ್ಲಿ MBBS, BDS, BAMS, BHMS, ಆಯುಷ್ ಕೋರ್ಸ್ಗಳು ಕೂಡ ಆ್ಯಡ್ ಆಗುವಂಥದ್ದು. ಸೊ ಆ ಕಾರಣಕ್ಕೆ ಮೊದಲನೇ ಸುತ್ತಿನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿ ಸೀಟನ್ನು ಅಲಾಟ್ಮೆಂಟ್ ಮಾಡ್ಕೊಳ್ತೀರಿ, ಸೊ ನಿಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ಆ ಸೀಟನ್ನು ಹೋಲ್ಡ್ ಮಾಡಿಕೊಂಡು ಯಾರ್ಯಾರು MBBS, BDS, BAMS ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರು ಎರಡನೇ ಸುತ್ತಿನಲ್ಲಿ ಆ ಎಲ್ಲ ಕಾಲೇಜಸ್ಗಳನ್ನು ಈ ಅಲಾಟೆಡ್ ಕಾಲೇಜಿನ ಮೇಲ್ಗಡೆಯೂ ಕೂಡ ಆ್ಯಡ್ ಮಾಡಬಹುದು. ಸೊ ಈ ಒಂದು ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಹಳ ಜನ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಏನಿದೆ ಅಂತಂದರೆ, ನಾವು ಈಗ KEA ಪಾರ್ಟಿಸಿಪೇಟ್ ಮಾಡಿಬಿಟ್ರೆ, ಸೊ ನಮಗೆ ಯಾವುದೋ ಒಂದು ಸೀಟು ಸಿಕ್ಕಿಬಿಟ್ರೆ ನನ್ನ ಒಂದು ಇಂಟೆನ್ಷನ್ನು ಮೆಡಿಕಲ್ಲೇ ಇದೆ, ಸೊ ಮೆಡಿಕಲ್ಲೇ ಮಾಡಬೇಕು ಅಂತ ಇದೆ. ಸೊ ಆದರೆ ಸೆಕೆಂಡ್ ಪ್ಲ್ಯಾನ್ ಬಿ ಅಂಥೇಳಿ ನಾನು ಈ ಒಂದು ಇಂಜಿನಿಯರಿಂಗನ್ನು ಆ್ಯಡ್ ಮಾಡ್ಕೋತೀನಿ ಅಂತ ಇದ್ದವರು, ಸೊ ಏನು ಹೆದರ್ತಾ ಇದ್ದಾರೆ ಅಂತಂದರೆ, ನನಗೆ ಸೀಟು ಈಗ ಅಲಾಟ್ ಆಗಿಬಿಟ್ರೆ ಮತ್ತೆ ನನಗೆ MBBS ಮಾಡೋದಕ್ಕೆ ಬಿಡೋದೇ ಇಲ್ಲ.
0: ಹಾಂ, ಅದೊಂದು ಹೆದರಿಕೆ ಇರ್ತದೆ,
1: ಅದೊಂದು ಹೆದರಿಕೆ ಇದೆ, ಬಟ್ ಹಾಗೇನೂ ಹೆದರುವಂಥ ಅವಶ್ಯಕತೆನೇ ಇಲ್ಲ. ಸೊ KEA ಕಡೆಯಿಂದ ಸೊ ಒಂದು ಸರಿಯಾದ ಮಾರ್ಗದರ್ಶನ ಇದರಲ್ಲಿ ಆಗಿದೆ. ಸೊ ಬಹಳಷ್ಟು ಚೆನ್ನಾಗಿ ಅದನ್ನು ತಿಳಿಸುವಂತಹ ರೀತಿಯಲ್ಲಿ ಎಲ್ಲ ವಿಡಿಯೋಸ್ಗಳಾಗಿರ್ಬೋದು, ಯೂಟ್ಯೂಬಲ್ಲಿ KEA ವಿಕಾಸನ ಅನ್ನೋ ಒಂದು ಚಾನಲ್ನಲ್ಲಿ ತಮ್ಮ ಎಲ್ಲ ಇನ್ಫಾರ್ಮೇಷನನ್ನು ಕರೆಕ್ಟಾದ ರೀತಿಯಲ್ಲಿ ಡೈರೆಕ್ಟರ್ ಆದಂಥ ಶ್ರೀ ಪ್ರಸನ್ನ ಸರ್ ಅವರು ಅಚ್ಚು ಕನ್ನಡದಲ್ಲಿ ನೀಡ್ತಾ ಇದ್ದಾರೆ, ಅದಕ್ಕೆ ಅಭಿನಂದನೆಗಳು.
0: ಎಲ್ಲ ಮಾಹಿತಿ ಇರಬಹುದಲ್ಲ ಸರ್?
1: ಎಲ್ಲ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿಗಳು ಸಿಗುತ್ತೆ.
0: ಕರೆ ತಗೊಳ್ಳೋಣ. ಹಲೋ ಹಲೋ
2: ಹಲೋ,
0: ಹಾ ಹೇಳ್ರಿ, ಯಾರು ಮಾತಾಡೋದು? ಕೇಳ್ರಿ ಸರ್.
2: ಈಗ ಮಕ್ಕಳಿಗೇನು ಪರೀಕ್ಷೆಗೆ ಎದುರಿಸ್ತಾರೆ, ಅವರ ಮಾನಸಿಕ ಸ್ಥಿಮಿತವನ್ನ ಕಾಯ್ದುಕೊಳ್ಳುವ ಹಿನ್ನೆಲೆಯಲ್ಲಿ ಪಾಲಕರಿಗೆ ತಮ್ಮ ಉಪದೇಶ ಏನು?
0: ಹೇಳ್ತಾರೆ ಮಾನಸಿಕವಾಗಿ ಎಷ್ಟು ಸಮತೋಲನವನ್ನ ಕಾಯ್ಕೊಳ್ಬೇಕು ಅನ್ನುವಂಥದ್ದು.
1: ನಮಸ್ತೆ ಸರ್.
2: ಅಲ್ಲ, ಪಾಲಕರಿಗೆ ತಮ್ಮ ಉಪದೇಶ ಏನು? ಪಾಲಕರಿಗೆ ತಮ್ಮ ಗೈಡೆನ್ಸ್?
0: ಅದೇ
1: ಹೌದು, ಈಗ ಪಾಲಕರ ಪಾತ್ರವು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಜನರಲ್ಲಿ ಏನಾಗ್ತದೆ ಅಂತಂದರೆ, ವಿದ್ಯಾರ್ಥಿಗಳು ಯಾವುದೋ ಒಂದು ಎಕ್ಸಾಮಿಗೆ ಅಟೆಂಡ್ ಆಗ್ತೀನಿ ಅಂತ ಹೋದಾಗ ಅದರಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಅವರು ಎದುರಿಸ್ತಾರೆ. ಸೊ ಸಿಲೆಬಸ್ ಬಗ್ಗೆ ಆಗಿರ್ಬೋದು, ಅಥವಾ ಸಿಲೆಬಸ್ ಅದು ಕಲಿತಾದ ಮೇಲೆ ಕ್ಲಾಸಿನಲ್ಲಿ ಕಲಿತಿರುವಂಥದ್ದು ಮನೆಗೆ ಬಂದ ಮೇಲೆ ಅರ್ಥ ಆಗದೇ ಇರುವಂಥದ್ದು, ಈ ರೀತಿ ಆದಾಗ ಸೊ ಪಾಲಕರು ಕೂಡ ಇದಕ್ಕೆ ತಕ್ಕ ಹಾಗೆ ಸಪೋರ್ಟನ್ನು ಮಾಡಬೇಕಾಗ್ತದೆ. ಸೊ ಯಾವುದೇ ಒಂದು ಕೋರ್ಸನ್ನು

0: ವಿದ್ಯಾರ್ಥಿಗಳು ತಗೊಳ್ತೀನಿ ಅಂತ ಅಂದಾಗ ನಮ್ಮ ಸಲಹೆ ಇಷ್ಟೇ, ಎಲ್ಲ ಕೋರ್ಸ್ಗಳು ಕೂಡ ಚೆನ್ನಾಗಿರ್ತದೆ. ಸೊ ಆ ಒಂದು ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಬಹಳ ತಮ್ಮ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಮಾಡ್ತಾ ಹೋದರು ಅಂತಂದರೆ ಎಲ್ಲ ಕೋರ್ಸ್ಗಳಲ್ಲೂ ಕೂಡ ಸೊ ತಮ್ಮ ಒಂದು ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಆ ಕಾರಣಕ್ಕೆ ಪಾಲಕರಲ್ಲಿ ಒಂದು ವಿನಂತಿ ಏನಂತಂದರೆ, ಸೊ ಏನು ವಿದ್ಯಾರ್ಥಿಗಳು ಯಾವುದೋ ಒಂದು ಕೋರ್ಸನ್ನು ಮಾಡ್ತೀವಿ ಅಂತ ಅಂದರೆ, ಸೊ ಈಗಿನ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳು ಕೂಡ ಇದೆ. ಸೊ ಅವರಿಗೆ ತಾವು ಮಾಡುವಂಥ ಕೋರ್ಸ್ಗಳ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರು ಗೂಗಲಲ್ಲಿ AI ಮೂಲಕ ಎಲ್ಲವನ್ನು ತಿಳ್ಕೊಳ್ಬೋದು. ಸೊ ಅದನ್ನೆಲ್ಲ ತಿಳ್ಕೊಂಡು ಸೊ ಮುಂದೆ ಈಗ 5 ವರ್ಷ ಆದಮೇಲೆ ಯಾವ ಒಂದು ಕೋರ್ಸಿಗೆ ವ್ಯಾಲ್ಯೂ ಬರಬಹುದು, ಇದನ್ನೆಲ್ಲ ಅನಾಲಿಸಿಸ್ ಮಾಡಿಕೊಂಡು ಮುಂದುವರಿಯೋದು ಉತ್ತಮ. ಸೊ ಪಾಲಕರು ಕೂಡ ಈ ಒಂದು ನಿಟ್ಟಿನಲ್ಲಿ ಪಾಲಕರೂ ಕೂಡ ತಾವು ಎಲ್ಲ ಸರ್ಚ್ ಮಾಡಿಬಿಟ್ಟು ಏನಾಗ್ತಾ ಇದೆ ಈಗ, ಸೊ ಆ ಒಂದು ಯಾವೊಂದು ಕಾಲೇಜಿಗೆ ಹೋಗಬೇಕು ಅಂತಂದರೆ ಆ ಕಾಲೇಜಿಗೆ ಒಂದು ಭೇಟಿ ಕೊಟ್ಟು ಆ ಕಾಲೇಜಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿಯೋದು ಬೆಟರ್.
1: ಬಾಬುರವರು ಹೇಳಿದಂಗೆ ವಿದ್ಯಾರ್ಥಿಗಳ ಒಂದು ಈ ಶಿಕ್ಷಣದೊಳಗೆ ಪಾಲಕರ ಪಾತ್ರ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಅವರಿಗೆ ಆಸಕ್ತಿ ಇರೋದು ಒಂದು ವಿಷಯ, ನಮ್ಮ ಪಾಲಕರಿಗೆ ಇರೋದು ಒಂದು ವಿಷಯ. ಹಾಗಾಗಿ ನಾವು ಅದನ್ನು ಅವರಿಗೆ ಫೋರ್ಸ್ ಮಾಡಬಾರ್ದು. ಅವರಿಗೆ ಯಾವುದು ಆಸಕ್ತಿ ಅದ ಆ ವಿಷಯದೊಳಗೆ ಮುಂದುವರಿಯಿರಿ, ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಒಂದು ಧೈರ್ಯ ಕೊಟ್ಟರೆ ಮಕ್ಕಳಿಗೆ ಹೆದರಿಕೆ ಇರೋದು ಸಹಜ.
0: ಹೌದು,
1: ಹಾಗಾಗಿ ಪಾಲಕರ ಪಾತ್ರ ಬಹಳ ಮಹತ್ವದ್ದಾಗ್ತದೆ. ಮಳೆ ಇರೋದ್ರಿಂದ ಸ್ವಲ್ಪ ಕರೆಗಳು ತೊಂದರೆ ಆಗ್ಲಿಕ್ಕತ್ತದ. ಈ ವಿಷಯದೊಳಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕುಲಕರ್ಣಿ ಸರ್ ಏನಾದ್ರು ಹೇಳಬೇಕಾ?
2: ಹಾಂ, ಈಗ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ 2 ವಿಷಯದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೆಲವೊಬ್ರಿಗೆ ಏನಿಸಿರ್ತೀನಿ, ನನ್ನ ಬಂದ ರ್ಯಾಂಕಿಗೆ ಈ ಕಾಲೇಜ್ ಸಿಗ್ತದಿಲ್ಲೋ ಅಥವಾ ಈ ಕೋರ್ಸ್ ಸಿಗ್ತದಿಲ್ಲೋ ಅಂತ ಭಾಳ ಅನುಮಾನ ಇರ್ತದೆ. KA ವೆಬ್ಸೈಟ್ನಲ್ಲಿ ಕಳೆದ 2 ವರ್ಷಗಳಿಂದ ಡಿಫ್ರೆಂಟ್ ಕ್ಯಾಟಗರಿಗೆ ಡಿಫ್ರೆಂಟ್ ಕೋರ್ಸಸ್ಗೆ ಕಟ್ ಆಫ್ ರ್ಯಾಂಕ್ ಏನೇನಿತ್ತು, ಫಸ್ಟ್ ರೌಂಡಿಗೆ ಎಷ್ಟು ಕಟ್ ಆಫ್ ಇತ್ತು, ಸೆಕೆಂಡ್ ಇತ್ತು, ಆಲ್ ದ ಡೇಟಾ ಆರ್ ಅವೈಲೇಬಲ್. ಇವನ್ ಚಾಟ್ಬಾಟ್ ಸಹ ಇದೆ ಅದರಲ್ಲಿ. ವಿದ್ಯಾರ್ಥಿಗಳು ಯಾವುದೇ ಪ್ಯಾನಿಕ್ಗೆ ಒಳಗಾಗಲಾರ್ದಕ್ಕೆ ತಮ್ಮ ಒಂದು ರ್ಯಾಂಕಿಂಗಿಗೆ ತಮಗೆ ಬೇಕಾದ ಕಾಲೇಜ್ನಲ್ಲಿ ಕೋರ್ಸಲ್ಲಿ ಹೋದ ವರ್ಷಕ್ಕೆ ಎಷ್ಟು ರ್ಯಾಂಕಿಂಗ್ ನಿಂತಿಂತ ನೋಡಿದರೆ ಮುಂದೆ ಒಂದು ಯಾವ ಕಾಲೇಜನ್ನು ಚೂಸ್ ಮಾಡ್ಕೋಬೇಕಂತ ಜಜ್ಮೆಂಟ್ ಬರಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತದೆ. ಸೊ ಯಾವುದೇ ರೀತಿ ಯಾವುದೇ ವಿದ್ಯಾರ್ಥಿಗಳು ಗಾಬರಿಯಾಗುವ ಅವಶ್ಯಕತೆ ಇರೋದಿಲ್ಲ. ಈಗ ಬೇಕಾದಷ್ಟು ಸಾಧನ ಸೌಲಭ್ಯಗಳಿವೆ, ಬಟ್ ಅವನ್ನು ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಸ್ವಲ್ಪ ಗೊತ್ತಿರಬೇಕಷ್ಟೇ. ಈ ದಿಸೆಯಲ್ಲಿ ಸಾಯದ ಪ್ರಾಯಶಃ ಪಾಲಕರು ಅವರಿಗೆ ಸಹಾಯ ಮಾಡಿದರೆ ಭಾಳ ಅನುಕೂಲ ಆಗ್ತದೆ.
1: ಹೌದು, ಆಮೇಲೆ ಇತ್ತೀಚೆಗೆ ಭಾಳ ಟ್ರೆಂಡಿಂಗ್ನೊಳಗಿರೋದು ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ವಿಷಯದ ಬಗ್ಗೆ ಕೂಡ ತಾವು ಇಚ್ಛೆ ಪಟ್ಟಿದ್ರೆ ಬೇಕಾದಷ್ಟು ಕಾಲೇಜುಗಳವ, ಈಗ ಅದರೊಳಗೂ ಕೂಡ ಕೋರ್ಸ್ ಮಾಡಬಹುದು, ಪದವಿಯನ್ನು ಪಡ್ಕೊಳ್ಬಹುದು. ಹೀಗಾಗಿ ಮಕ್ಕಳು ಒಂದಿಷ್ಟು ಎಲ್ಲ ವಿಷಯಗಳನ್ನು ಕಲೆ ಹಾಕಿಕೊಂಡು ಒಂದು ಕೌನ್ಸೆಲಿಂಗ್ ಅನ್ನೋದನ್ನು ಎದುರಿಸಿ ನಾನೇನು ಮಾಡಬಲ್ಲೆ ಅನ್ನೋದನ್ನು ವಿಚಾರ ಮಾಡಿ ಈ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು. ಈ ನಿಟ್ಟಿನೊಳಗೆ ಸುಧೀರ್ ಕುಲಕರ್ಣಿಯವರು ನಮ್ಮ ಯುವ ಮಿತ್ರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
3: ಈಗ ಕೋರ್ಸು ಈಗ ಯಾವುದು ಟ್ರೆಂಡಿಂಗ್ ಅದ ಅನ್ನೋದಕ್ಕಿಂತ ನಮಗೆ ಯಾವ ಕೋರ್ಸ್ನೊಳಗೆ ಇಂಟ್ರೆಸ್ಟ್ ಅದ. ಅಂದರೆ ನನಗೆ ಫ್ಯಾಷನ್, ಅಂದರೆ ನಮಗೊಂದು ವೃತ್ತಿ ಒಳಗೆ ನನಗೊಂದು ಫ್ಯಾಷನ್ ಇರ್ತದೆ.
1: ಫ್ಯಾಷನ್ ಅಂತ ಇರ್ತದೆ.
3: ಈಗಾಗಲೇ ಹೇಳಿದ ಹಾಗೆ ಈ ಕೋರ್ ಇಂಜಿನಿಯರಿಂಗ್ ಬ್ರ್ಯಾಂಚಸ್ ಅಂತ ಹೇಳಿ ನಾನು ಅಂತೇವಲ್ಲ, ಮೆಕ್ಯಾನಿಕಲು, ಸಿವಿಲ್ಲು, ಇಲೆಕ್ಟ್ರಿಕಲು, ಇವಕ್ಕೂ ಸಹ ಈಗ ಭಾಳಷ್ಟು ಡಿಮ್ಯಾಂಡ್ಗಳವೆ.
1: ಯಾವತ್ತೂ
3: ಇರುವಂತಹ, ಬಟ್ ಯಾವುದೇ ಒಂದು ವೃತ್ತಿ ಒಳಗೆ ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮದು ಇಂಟ್ರೆಸ್ಟು ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಆ ವೃತ್ತಿ ಒಳಗೆ ನಾವು ಪರಿಣಿತಿಯನ್ನು ಪಡ್ಕೋಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಆ ವೃತ್ತಿ ಒಳಗೆ ನಾವು ಮಾಡ್ಕೊಂಡ್ವಿ ಅಂದರೆ ಜಾಬ್ ಸಿಗಲಿಕ್ಕೆ ಯಾವುದೇ ಕೋರ್ಸ್ ಆದರೂ ಅನುಕೂಲ ಅದ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ.
1: ಈಗ ಸರ್ಕಾರಗಳು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ಸಹಾಯ ಮಾಡ್ತಾವ. ಯುವಜನರು ಮುಂದೆ ಬರಬೇಕು ಅಂತಂದ್ರೆ ಅನೇಕ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಸರ್ಕಾರ ಜೊತೆಗೂಡಿ ನಿಮ್ಮಲ್ಲಿ ಕೆಲವು ಕಾರ್ಯಕ್ರಮಗಳು ಯೋಜನೆಗಳು ಇರಬೇಕಲ್ಲ ಸರ್ ಕುಲಕರ್ಣಿ ಸರ್?
2: ಹೌದು ಮೇಡಮ್, ನಮ್ಮಲ್ಲಿ ಕರ್ನಾಟಕ ಸರ್ಕಾರ, ಈಗ ನಾ ಏನು ಹೇಳಿದ್ದೆ, 1,25,00,000 ರೂಪಾಯಿ ಇದ್ದ ಲೀಪ್ ಪ್ರೋಗ್ರಾಮ್ ಅಡಿಯಲ್ಲಿ ITBT ಡಿಪಾರ್ಟ್ಮೆಂಟಿಂದ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಇನ್ನೋವೇಷನ್ ಲ್ಯಾಬ್ ಅಂತ ಏನು ಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಲ್ಲಿ ಮತ್ತು ಜನರಲ್ ಪಬ್ಲಿಕ್ನಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿಗಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ಸ್ಥಾಪಿತವಾಗಬಹುದಾದಂಥ ಒಂದು ಉಪಕ್ರಮವಾಗಿದೆ. ಇದು ಅಷ್ಟೇ ಅಲ್ಲದೆ ಅಟಲ್ ಯೋಜನೆಯಡಿಯಲ್ಲಿ ನಮ್ಮ ಮಹಾವಿದ್ಯಾಲಯಕ್ಕೆ 60,00,000 ರೂಪಾಯಿಯನ್ನು ಬಂದಿದೆ ಅಂತ ಹೇಳಿದೆ. ಅದು ಸಹ AICT ಐಡಿಯಾ ಲ್ಯಾಬ್ ಅಟಲ್, ಇದರಲ್ಲಿ ಅದು ಸಹ ಒಂದು ಕೌಶಲ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಕೈಗೊಂಡ ಕೆಲವೊಂದು ಉಪಕ್ರಮಗಳ ಪೈಕಿ ಅದು ಒಂದಾಗಿದೆ. ಇದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಆ್ಯಡ್ ಆನ್ ಕೋರ್ಸ್ಗಳ ಮೂಲಕ, ಸೊ ಪ್ರಾಯಶಃ ಕೇವಲ ಒಂದು ಥಿಯರಿಟಿಕಲ್ ಅವ್ರ ನಾಲೆಜ್ ಒಳಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡುವ ದೃಷ್ಟಿಯಿಂದ ಅನೇಕ 10 ಹಲವು ಕೋರ್ಸ್ಗಳನ್ನು ಸಹ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ನೀಡ್ತಾ ಇದ್ದೇವೆ. ನೀವು ಅಂದಂಗೆ ಇವತ್ತು ನಾಳೆ ಏನಾಗಿದೆ, ಸ್ಕಿಲ್ ಬಗ್ಗೆ ಬಹಳ ಒತ್ತು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕೇವಲ ಒಂದು ಪುಸ್ತಕದ ಜ್ಞಾನದ ಜೊತೆಗೆ ಸ್ಕಿಲ್ಲನ್ನು ಸಹ ಹೊಂದಿದರೆ ಅತ್ಯುತ್ತಮ ಒಂದು ಅಭ್ಯಂತರಾಗಿ ಉತ್ತಮ ಒಂದು ನೌಕರಿ ಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಓವರ್ ಆಲ್
1: ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ ಸರ್ ಮಕ್ಕಳದು, ಸರ್ವಾಂಗೀಣ ಅಭಿವೃದ್ಧಿ ಅದು ಒಂದು ರೀತಿಯೊಳಗೆ ಈ ಕಡೆ ಬರೇ ಪುಸ್ತಕ ಹುಳುಗಳ

0: ಹೋಗೋದು ಬೇಡ ಮಕ್ಕಳು, ಬರೀ ಅಂಕಗಳನ್ನು ಗಳಿಸ್ಲಿಕ್ಕೆ ಅಷ್ಟೇ ಅಲ್ಲ, ನಮ್ಮ ಜೀವನದ ಮುಂದಿನ ಘಟ್ಟದೊಳಗೆ ನಮಗೆ ಸಹಾಯ ಆಗುವಂತಹ ಕೌಶಲ್ಯ ಅಭಿವೃದ್ಧಿ ಅನ್ನುವಂಥದ್ದು ಮಾತಾಡೋಣ. ಹಲೋ
1: ಹಲೋ
0: ಹಾಂ ಹೇಳ್ರಿ, ಯಾರು ಮಾತಾಡೋದು?
1: ನಾ ಎಲ್ಲಮ್ಮ ಅಂತ.
0: ಯಾವ ಊರು?
1: ತಾಲೂಕು ರೋಣ ಗದಗ ಜಿಲ್ಲೆ ಬೆಳವಣಿಗೆಯಿಂದ.
0: ಹಾಂ ಏನ್ ಮಾಡ್ತೀರಿ ಎಲ್ಲಮ್ಮ?
1: ನಮ್ದು ಈಗ ಸಿ ಇ ಟಿ ಇದು ಆಪ್ಷನ್ ಎಂಟ್ರಿ ಮಾಡ್ಬೇಕಾಯ್ತು.
0: ಹಾಂ ಏನು ಕೇಳಬೇಕಾದ ಪ್ರಶ್ನೆ ಕೇಳ್ರಿ.
1: ಹಾಂ ನಮಸ್ತೆ ಸರ್.
2: ನಮಸ್ತೆ ಹೇಳಿ.
1: ಹಾಂ ಸರ್, ಈಗ ನಾನು ನನಗೆ ಆಕ್ಚುಲಿ ಹೋಗ್ಬೇಕಂತ ಇರೋದು ವೆಟರ್ನರಿಗೆ ಹೋಗ್ಬೇಕಂತ ಐತೆ ಸರ್.
2: ಅಡ್ಡಿಲ್ಲ.
1: ಅದಕ್ಕಿಂತ ರ್ಯಾಂಕಿಂಗ್ ಬಿ ಎಸ್ ಅಗ್ರಿ ಚಲೋ ಬಂದಿತ್ತು ಸರ್. ಈಗ ನಾನು ಆಪ್ಷನ್ ತ್ರೀ ಒಳಗೆ ಯಾವ ಕೋರ್ಸ್ ಅಂತಂದ್ರೆ ಫಸ್ಟ್ ಬಿ ಎಸ್ ಸಿ ಅಗ್ರಿ ಮಾಡಿ ಆಮೇಲೆ ಹಾರ್ಟಿಕಲ್ಚರ್ ಕಾಲೇಜಸ್ ಕೊಟ್ಟು ಆಮೇಲೆ ವೆಟರ್ನರಿ ಕಾಲೇಜಸ್ ಕೊಟ್ಟರೆ ವೆಟರ್ನರಿ ಸಿಗ್ಬೋದಲ್ಲ ಸರ್.
2: ಇಲ್ಲ, ನಿಮ್ಮ ವೆಟರ್ನರಿಯ ರ್ಯಾಂಕ್ ಎಷ್ಟು ಬಂದಿದೆ?
1: ನಂದು ಪ್ರಾಕ್ಟಿಕಲ್ 3190 ಬಂದಿತ್ತು ಸರ್.
2: ಓಕೆ, ಈಗ ನಿಮಗೆ ವೆಟರ್ನರಿಯನ್ನೇ ಮಾಡಬೇಕು ಅಂತ ಇದ್ದಾಗ ಸೊ ವೆಟರ್ನರಿ ಕಾಲೇಜಸ್ಗಳನ್ನು ಮೊದಲು ಕೊಡಿ. ಸೊ ವೆಟರ್ನರಿ ಕಾಲೇಜಸ್ ಆದ ಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಕಾಲೇಜನ್ನು ಕೊಡಿ, ಅದಾದ ಮೇಲೆ ಹಾರ್ಟಿಕಲ್ಚರ್ ಕಾಲೇಜನ್ನು ಕೊಡಿ. ಯಾಕೆ ಅಂತ ಅಂದರೆ ಲಾಸ್ಟಲ್ಲಿ ನೀವು ಕೊಟ್ಟರೆ ಏನು, ಈಗ ಆಪ್ಷನ್ ಎಂಟ್ರಿಯಲ್ಲಿ ಏನಾಗುತ್ತೆ ಅಂತಂದರೆ ನೀವು ಆಪ್ಷನ್ ನಂಬರ್ 1 ಹಾಕ್ಕೊಳ್ತಾ ಬಂದಾಗ ಕಂಪ್ಯೂಟರು ಸೀಟ್ ಅಲಾಟ್ಮೆಂಟನ್ನು ಮಾಡಬೇಕಾದ್ರೆ ಫಸ್ಟ್ ಮೊದಲನೇ ಆಪ್ಷನ್ನಿಂದ ಕ್ರಾಸ್ ಚೆಕ್ ಮಾಡ್ತಾ ಬರುತ್ತೆ. ಈಗ ಮೊದಲನೇ ಕಾಲೇಜಲ್ಲಿ ಚೆಕ್ ಮಾಡ್ತದೆ ನಿಮ್ಮ ಒಂದು ಕೆಟಗರಿಯಲ್ಲಿ ಸೀಟು ಇದೆಯಾ, ಸೀಟು ಇಲ್ಲ ಅಂದರೆ ಎರಡನೇ ಕಾಲೇಜ್ ಚೆಕ್ ಮಾಡ್ತದೆ, ಮೂರನೇ ಕಾಲೇಜ್ ಚೆಕ್ ಮಾಡ್ತದೆ. ಅದಕ್ಕಾಗಿ ನಮಗೆ ಬೇಕಾಗಿರುವಂಥ ಕಾಲೇಜನ್ನು ಯಾವಾಗಲೂ ಮೇಲಿನ ಆಪ್ಷನ್ನು 1, 2, 3, 4, 5, 6 ಅಂತಲೇ ಕೊಡಬೇಕು. ಸೊ ನೀವು ಬೇಕಾಗಿರುವಂಥ ಕಾಲೇಜನ್ನು ಕೆಳಗೆ ಕೊಟ್ಟುಬಿಟ್ರೆ ಏನಾಗಿಬಿಡ್ತದೆ ಅಂದರೆ ನಿಮಗೆ ಬೇಡದೇ ಇರೋದು ಅಂಥ ಕಾಲೇಜು ಅಥವಾ ಸ್ವಲ್ಪ ಆಸಕ್ತಿ ಕಡಿಮೆ ಇರುವಂಥ ಕಾಲೇಜಸ್ಗಳನ್ನ ಮೇಲ್ಗಡೆ ಕೊಟ್ಟು ಅದು ನಿಮಗೆ ಅಲಾಟ್ ಆಗಿಬಿಟ್ರೆ ಮುಂದಿನ ಸುತ್ತಿನಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗಿಬಿಟ್ರಿ ಅಂತ ಅಂದರೆ ಅದಕ್ಕಿಂತ ಕೆಳಗಿರೋ ಕಾಲೇಜೆಲ್ಲ ಡಿಲೀಟ್ ಆಗಿಬಿಡ್ತದೆ. ಆ ಕಾರಣಕ್ಕೆ ನನ್ನ ಸಜೆಷನು ನಿಮಗೆ ವೆಟರ್ನರಿ ಮಾಡಬೇಕು ಅಂತ ಇದ್ದರೆ ಸಿ ವೆಟರ್ನರಿ ಸಿಗುತ್ತೋ ಇಲ್ಲೋ ಅನ್ನೋದು ಅದು ಮೆರಿಟ್ ಆಧಾರದ ಮೇಲೆ ನಿರ್ಧಾರ ಆಗುವಂಥದ್ದು, ಅದನ್ನು ನಾವು ಈಗ ಹೇಳಲಿಕ್ಕೆ ಬರೋದಿಲ್ಲ. ಆ ಕಾರಣಕ್ಕೆ ನಿಮ್ಮ ಆಸಕ್ತಿ ವೆಟರ್ನರಿಯಲ್ಲಿದ್ದರೆ ಮೊದಲು ವೆಟರ್ನರಿಯನ್ನು ಹಾಕಿ, ಅದಾದ ಮೇಲೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾಕಿ, ಅದಾದ ಮೇಲೆ ಹಾರ್ಟಿಕಲ್ಚರ್ನ ಹಾಕಿ. ಇಲ್ಲ, ಹಾಗೆ ಏನೇ ಇದ್ರೂ ಕೂಡ ನಿಮ್ಮ ಕೋರ್ಸ್ ಪ್ರಿಯಾರಿಟಿ ಪ್ರಕಾರ ಹಾಕಿದಾಗ, ಮೊದಲು ನೀವು ವೆಟರ್ನರಿ ಹಾಕಿದಾಗ ನಿಮ್ಮ ವೆಟರ್ನರಿ ರ್ಯಾಂಕನ್ನು ಮಾತ್ರ ಅದು ಕನ್ಸಿಡರ್ ಮಾಡುತ್ತೆ. ಸೊ ವೆಟರ್ನರಿ ರ್ಯಾಂಕ್ ಪ್ರಕಾರ ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ ಮೊದಲು ಒಂದು 5-6 ಕಾಲೇಜ್ ನೀವು ವೆಟರ್ನರಿ ಹಾಕಿದಾಗ ನೋಡ್ಕೊಳ್ತದೆ. ಅದಾದ ಮೇಲೆ ಬಿ ಎಸ್ ಸಿ ಅಗ್ರಿ ಬಂದಾಗ ಆಟೋಮೆಟಿಕಲಿ ನಿಮ್ಮ ಬಿ ಎಸ್ ಸಿ ಅಗ್ರಿಕಲ್ಚರ್ ರ್ಯಾಂಕನ್ನು ಅದು ಕನ್ಸಿಡರ್ ಮಾಡ್ತದೆ.
0: ಧನ್ಯವಾದ ಎಲ್ಲಮ್ಮ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಈಗ ಹುಡುಗರು ಹೇಳೋ ಹಂಗೆ ಈ ವೆಟರ್ನರಿ ಅನ್ನೋದು ಕೂಡ ಭಾಳ ಎಲ್ಲ ಕಾಲದೊಳಗೂ ಮುಂಚೂಣಿಯೊಳಗಿರುವಂತಹ ಒಂದು ಕ್ಷೇತ್ರ.
2: ಹೌದು,
0: ಹಾಗಾಗಿ ಮಕ್ಕಳಿಗೆ ಅದರೊಳಗೆ ಆಸಕ್ತಿ ಇತ್ತಂದ್ರೆ ಅಥವಾ ತೋಟಗಾರಿಕೆ, ಹಾರ್ಟಿಕಲ್ಚರ್, ಆಮೇಲೆ ಈಗ ಸಾಕಷ್ಟು ಅವೆಲ್ಲದರೊಳಗೆ ಕೂಡ ಅವ್ರು ಭಾಗವಹಿಸಬಹುದು ಅಂತ ಅನ್ನೋದು. ಆದರೆ ಎಷ್ಟೋ ಗ್ರಾಮೀಣ ಮಕ್ಕಳಿಗೆ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಸರ್.
2: ಇರೋದಿಲ್ಲ, ಮಾಹಿತಿ ಇದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ ಈಗ ಅವರ ಕಿವಿಯಲ್ಲಿ ದಿವಸ ಬೆಳಗ್ಗೆ ಇದ್ರೆ AI ಅಂತ ಬೀಳೋದಕ್ಕೆ, ನಾವು ಎಷ್ಟೋ ಜನ ನೂರಾರು ವಿದ್ಯಾರ್ಥಿಗಳನ್ನ ನಾನು ಸಂದರ್ಶನ ಮಾಡ್ತಾ ಇರ್ತೀನಿ, ಪಾಲಕರನ್ನ ಭೇಟಿ ಆಗ್ತಾ ಇರ್ತೀನಿ. ಸೊ ಅವರೆಲ್ಲರೂ ಹೇಳೋದೇನಂತಂದ್ರೆ ಮೊದಲು AI ಹಾಕಿ ಸರ್. ಸೊ ಅವರಿಗೆ ನಾ ಅದನ್ನೇ ಕೇಳ್ತೀನಿ, AI ಅಂದ್ರೆ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ? ಸೊ ನಿಮಗೆ ನಿಮ್ಮ ಮಕ್ಕಳಿಗೆ ಯಾವ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಅವರಿಗೆ BSc ಅಗ್ರಿಕಲ್ಚರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ರೂ ಕೂಡ ಖುಷಿಯಿಂದ ಕಳಿಸ್ಕೊಡಿ. ಯಾವ ಒಂದು ಕೋರ್ಸಲ್ಲೂ ಲೈಫ್ ಇಲ್ಲ, ಜೀವನ ಇಲ್ಲ ಅನ್ನೋದು ಯಾವ್ದ್ರಲ್ಲೂ ಇಲ್ಲ,
0: ನಾವು ಮಾಡ್ಕೊಳ್ಳೋದ್ರಾಗ ಅದ ಅಂತ.
2: ಹೌದು, ಈಗ ಎರಡು ರೀತಿಯ ವಿದ್ಯಾರ್ಥಿಗಳಿರ್ತಾರೆ. ಒಂದು, ಅವರಿಗೆ ತಾವು ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಸೊ ಎರಡನೇ ವಿದ್ಯಾರ್ಥಿಗಳಿಗೆ ಏನಂತ ಗೊತ್ತಿರೋದಿಲ್ಲ. ಸೊ ಏನಂತ ಗೊತ್ತಿರೋದಿಲ್ಲ ಅನ್ನೋ ವಿದ್ಯಾರ್ಥಿಗಳು, ನಮ್ಮ ಒಂದು ಸಲಹೆ ಏನು ಅಂತ ಅಂದರೆ, ನಿಮಗೆ ಯಾವ ಕೋರ್ಸ್ ಸಿಕ್ಕರೂ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ನಿಮಗೆ ಇದ್ದರೆ, ಯಾವುದಾದ್ರೂ ಒಂದು ಒಳ್ಳೆ ಕಾಲೇಜಲ್ಲಿ ಕೋರ್ಸ್ ಸಿಗ್ತಾ ಇದೆ ಅಂದರೆ ಹೋಗಿ. ಒಳಗೆ ಹೋದ ಮೇಲೆ ನಿಮ್ಮ ಆಸಕ್ತಿ ಆ ಕಾಲೇಜಿನ ಬಗ್ಗೆ ಅಥವಾ ಆ ಒಂದು ಕೋರ್ಸಿನ ಬಗ್ಗೆ ದುಪ್ಪಟ್ಟಾಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ವರ್ಕ್ ಮಾಡ್ತಾ ಹೋದ್ರಿ, ಓದ್ತಾ ಹೋದ್ರಿ ಅಂತಂದರೆ ಪ್ರತಿಯೊಂದು ಕೋರ್ಸಲ್ಲೂ ಕೂಡ ನೀವು ನಿಮ್ಮ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
0: ಈಗ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗೋ ರೀತಿ ಒಳಗೆ KLS VDIT ಡೀನ್ ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಅವರು ಒಂದಷ್ಟು ತಮ್ಮ ನುಡಿಗಳನ್ನು ಹಂಚ್ಕೋತಾರೆ.
3: ಬಾಂಧವರಿಗೆ ನಮಸ್ಕಾರ. ಸದ್ಯದಲ್ಲಿ ಈಗ ಹೇಳಿದ ಪ್ರಕಾರ RL ಹೆಗಡೆ ಸರ್ ಸಪ್ರೇಟಾಗಿ ವೃತ್ತಿಪರ ಕೋರ್ಸಸ್ ಅವೈಲೇಬಲ್ ಇದ್ದೇವೆ, ಮಕ್ಕಳಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅದನ್ನು ಅವ್ರಿಗೆ ಕೊಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ದಿಂದ ಬರೋದ್ರಿಂದ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಮೇಲೆ ಒಂದು ಸ್ವಲ್ಪ ದೃಷ್ಟಿಕೋನ ಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಎಲ್ಲ ಮಕ್ಕಳು ನಮ್ಮದು ಈಗಿನ ಪ್ರೆಸೆಂಟ್ ಜನ್ರೇಷನ್ ಎಲ್ಲ ಕಂಪ್ಯೂಟರ್ ಸೈನ್ಸು ಗಣಕಯಂತ್ರದಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು, ಸ್ಯಾಲ್ರಿ ಪ್ಯಾಕೇಜಸ್ ತುಂಬ ಹೈ ಇರುತ್ತೆ,

0: ಅವ್ರಿಗೆ ಅನ್ನುವಂಥದ್ದು ಒಂದು ವಿಚಾರ ದೃಷ್ಟಿಯಿಂದ ಅವರು ತಮ್ಮ ಭವಿಷ್ಯದ ನಿರ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಈ ನಿಟ್ಟಿನಾಗ ನಾ ಹೇಳಬೇಕಂತಂದರೆ ಸಿ ಎಸ್ ಬ್ರ್ಯಾಂಚ್ ಎಲ್ಲ ಡಿಮ್ಯಾಂಡ್ನಲ್ಲಿ ಇರೋದರಿಂದ ಆ ಫೀಲ್ಡ್ನಲ್ಲಿ ಉದ್ಯೋಗ ಕಡಿಮೆ ಆಗ್ತಾ ಬರ್ತಿರ್ತವೆ. ಆಮೇಲೆ ಅದಕ್ಕೆ ಡಿಮಾಂಡ್ ವರ್ಸಸ್ ಸಪ್ಲೈ ಏನಾಗುತ್ತೆ, ಕೆಲವೊಂದು ಟೈಮು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಈ ನಿಟ್ಟಿನಾಗಿ ನಾವು ವಿಚಾರ ಮಾಡಿದಾಗ ಕೋರ್ ಇಂಜಿನಿಯರಿಂಗ್ ಬ್ರ್ಯಾಂಚಸ್ ಅಂತ ಏನಂತೀವಿ ನಾವು, ಎಲ್ಲ ಕಾಲಕ್ಕೂ ಸದಾಕಾಲ ಎವರ್ಗ್ರೀನ್ ಬ್ರ್ಯಾಂಚಸ್ ಅಂತ ಏನು ಕರಿತೀವಿ, ಅವು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇರ್ಬೋದು, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ಬೋದು. ಇಂಥ ಕೋರ್ಸ್ಗಳನ್ನು ನಾವು ಹೊರಗಡೆ ಕಲೀಲಿಕ್ಕೆ ಆಗೋದಿಲ್ಲ. ಇಂಥದ್ದು ಆರ್ಕಿಟೆಕ್ಚರ್ ಇರ್ಬೋದು. ಸೊ ಇವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿನೇ ಹೋಗಿ 4 ವರ್ಷ ತರಬೇತಿ ಪಡೆದಾಗ ನಾವು ಒಂದು ಎಕ್ಸ್ಪರ್ಟ್ ಅಂತ ಅನಿಸ್ಕೊಳ್ತೇವೆ, ಗ್ರ್ಯಾಜುಯೇಟ್ಸ್ ಅಂತ ಅನಿಸ್ಕೊಳ್ತೇವೆ. ಈ ಕೋರ್ಸ್ಗಳನ್ನು ಮಾಡೋದ್ರಿಂದ ಇವರು AIದಲ್ಲಿನೂ ಹೋಗ್ಬೋದು, ಕಂಪ್ಯೂಟರ್ ಸೈನ್ಸ್ದಲ್ಲಿನೂ ಹೋಗ್ಬೋದು, ಅದಲ್ಲದೆ ತಮ್ಮ ಓನ್ ಕೋರ್ ಬ್ರ್ಯಾಂಚಸ್ನಲ್ಲಿನೂ ತಮ್ಮ ಜಾಬನ್ನು ತಾವು ಮಾಡಬಹುದು. ಸೊ ಜಾಬ್ ಅಪರ್ಚುನಿಟಿ ಬರೀ ಸಿ ಎಸ್ನಲ್ಲಿ ಹೆಚ್ಚಿಗೆ ಇದಾವಂತಲ್ಲ, ಯಾವ ಮಕ್ಕಳು ಚೆನ್ನಾಗಿ 4 ವರ್ಷ ಓದಿ ಯಾವುದೇ ಬ್ರ್ಯಾಂಚ್ನಲ್ಲಿ ಒಂದು ಸಾಧನೆ ಪಡಿತಾವಲ್ಲ ಆ ಬ್ರ್ಯಾಂಚ್ನಲ್ಲಿ ಕೂಡ ಅವ್ರಿಗೆ ಉದ್ಯೋಗಾವಕಾಶ ಸಿಗುವಂಥದ್ದು ಒಂದು ನಿಸ್ಸಂದೇಹದ ಮಾತು ನಾನಿಲ್ಲಿ ಎಲ್ಲ ನಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ.
1: ಯಾಕಂದರೆ ನಾವು ಪಾಲಕರು ಈ ಬಗ್ಗೆ ತಿಳಿಸಿ ಹೇಳಬೇಕಾಗ್ತದೆ ಮಕ್ಕಳಿಗೆ. ಅವರು ಜಗತ್ತನ್ನು ಕೆಲವೊಂದು ನೇರವಾಗಿ ನೋಡ್ತಾ ಇರ್ತಾರೆ, ಅದು ಏನು ಕಿವಿಗೆ ಬಂದು ಕೇಳ್ತದೆ ಅದಷ್ಟನ್ನೇ ಇರ್ತದೆ. ಆದರೆ ಈ ನಿಟ್ಟಿನೊಳಗೆ ದೀರ್ಘಕಾಲೀನ ನಮ್ಮ ಜೀವನದೊಳಗೆ ಯಾವುದು ಪ್ರಯೋಜನಕ್ಕೆ ಬರ್ತದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಅನ್ನೋದು ಮಹೇಂದ್ರ ದೀಕ್ಷಿತ್ ಅವರ ಅಭಿಪ್ರಾಯ. ಹುಡುಗರು ಈ ನಿಟ್ಟಿನೊಳಗೆ ಬಹಳಷ್ಟು ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ನಿಮ್ಮ ಕಾಲೇಜಿನ ಬಗ್ಗೆ ಇನ್ನಷ್ಟು ಏನು ಹೇಳೋದದ ಕುಲಕರ್ಣಿ ಸರ್?
2: ಇದನ್ನು ಮಹೇಂದ್ರ ದೀಕ್ಷಿತ್ ಅವ್ರು ಮಾತು ಕೇಳಬೇಕು, ನನಗೊಂದು ಕವಿವಾಣಿ ನೆನಪಿಗೆ ಬಂತು, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಗಸು. ಸೊ ನಮ್ಮ ವಿದ್ಯಾರ್ಥಿಗಳು ಕೋರ್ ಇಂಜಿನಿಯರಿಂಗ್ ಬ್ರ್ಯಾಂಚಸ್ನಲ್ಲಿ ನಮ್ಮಲ್ಲಿ ಏನು ಕಲಿತಾ ಇದ್ದಾರೆ, ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಅವರಿಗೆ ಒಂದು ಕಂಪ್ಯೂಟರ್ ಅಥವಾ AI ಬೇಸ್ಡ್ ಎಜುಕೇಷನ್ ನಾವು ಎಡಿಷನಲ್ ಆಗಿ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಹೇಳಬೇಕಂದ್ರೆ ಈಗ ರೀಸೆಂಟಾಗಿ ನಮ್ಮಲ್ಲಿ ನಾನ್ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಹುಡುಗರಿಗೆ ಅಂದರೆ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗಾಗಿ ಹ್ಯಾಕಥಾನ್ ಅನ್ನು ನಾವು ಇನ್ಸ್ಟಿಟ್ಯೂಟ್ ಲೆವೆಲ್ನಲ್ಲಿ ಮಾಡ್ಕೊಂಡಿದ್ವಿ. ಇದರ ಉದ್ದೇಶ ಅಂದರೆ ಈ ವಿಭಾಗದ ವಿದ್ಯಾರ್ಥಿಗಳು ಮುಂದೆ ಬಂದು ತಮ್ಮ ಒಂದು ಅಧ್ಯಯನಕ್ಕೆ ಅನುಕೂಲ ಆಗುವಂಥ ಹೊಸ ಹೊಸ ಟೂಲ್ಸನ್ನು ಹೇಗೆ ಅಡಾಪ್ಟ್ ಮಾಡ್ಕೋಬೋದು ಅದ್ರ ಬಗ್ಗೆ ಒಂದು ಅರಿವು ಬರಲಿ ಅಂತ. ಈಗ ರೀಸೆಂಟಾಗಿ ಮೆಕ್ಯಾನಿಕಲ್ ನಮ್ಮಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ AI ಆ್ಯಂಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸನ್ನು ಕೊಡ್ತಾ ಇದ್ದೇವೆ ನಾವು. ಸೊ ಇದ್ರ ಮೂಲಕ ತಮ್ಮ ಒಂದು ಕನ್ವೆನ್ಷನಲ್ ಹಳೆಯ ಒಂದು ಕೋರ್ ಬ್ರ್ಯಾಂಚ್ನ ಜ್ಞಾನವನ್ನು ಈ ಹೊಸ ಟೂಲ್ ಯೂಸ್ ಮಾಡಿ ಹೇಗೆ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಹತ್ರ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿಗೆ ಗಮನವನ್ನು ವಹಿಸ್ತಾ ಇದ್ದಾರೆ.
1: ಅಡ್ಡಿಲ್ಲ ಸರ್, ಒಂದು ಕರೆ ಇಲ್ಲ, ಕರೆ ಕಟ್ ಆಯಿತು. ಹಲೋ,
3: ಹಲೋ,
1: ಹಾಂ ನಮಸ್ಕಾರ, ಯಾರು ಮಾತಾಡೋದು?
3: ನಮಸ್ತೆ ಮೇಡಮ್, ಇದು ನವೀನ್ ಅಂತ ಹೇಳಿ. AIR ಪ್ರೋಗ್ರಾಮ್ ಫೋನ್ ಇನ್ ಕಾರ್ಯಕ್ರಮ.
1: ಹೌದ್ರಿ, ಹೌದ್ರಿ. ಯಾವ ಊರಿಂದ ಮಾಡ್ಲಿಕ್ಕೆ ತೀರಿ ನವೀನ್?
3: ಮೇಡಮ್ ಬೆಳವಾಡಿ ಬೈಲಂಗಲ್ ಸರ್.
1: ಹಾಂ, ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಕೇಳ್ರಿ. ಹಾಂ, ಪ್ರಶ್ನೆ ಕೇಳ್ರಿ.
3: ಮೇಡಮ್, ನಾನು ನವೀನ್ ಅಂತ ಬೈಲಂಗಲ್ ಬೆಳವಾಡಿಯಿಂದ ಮಾತಾಡ್ತಾ ಇರೋದು. ನಮ್ದು ಹುಡುಗಂದು RD ನಂಬರ್ ಎಂಟ್ರಿ ಮಾಡುವಾಗ ರಾಂಗ್ ಆಗಿದೆ ಮೇಡಮ್. ಸೊ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಏನಾದ್ರು ಆಪ್ಷನ್ ಇದೆ ಅಂತ ಕೇಳಲಿಕ್ಕೆ ಕಾಲ್ ಮಾಡಿದ್ದೆ ಮೇಡಮ್.
4: ಅವಕಾಶ ಈಗ ಆನ್ಲೈನ್ ಅಲ್ಲಿ ನೀಡಿಲ್ಲ, ಬಟ್ ನಿಮ್ದು RD ನಂಬರ್ ಚೇಂಜ್ ಆಗಿದೆ ಅಂದ್ರೆ ಈಗ ನಿಮ್ದು KCET ಅಪ್ಲಿಕೇಶನ್ ಹಾಕಬೇಕಾದಂತ ಸಂದರ್ಭದಲ್ಲಿ RD ನಂಬರ್ ನ ಹಾಕಿದ್ರಿ ಅಲ್ವಾ, ಅದು ಎಕ್ಸೆಪ್ಟ್ ಆಗಿದೆ ಅಲ್ವಾ? ಓಕೆ, ಈಗ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲೂ ನಿಮಗೆ ನಿಮ್ಮ ಕ್ಯಾಟಗರಿ ಬಂದಿರೋ ಹಾಗೆ ಕಾಣೋದಿಲ್ಲ ನನಗೆ. ಹಾಗಾದ್ರೆ ಹಾಗಿದ್ರೆ ನೀವು ದಯವಿಟ್ಟು ಆದಷ್ಟು ಬೇಗ KE ಆಫೀಸಿಗೆ ಹೋಗಿ ಅಲ್ಲಿ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ನೀವು ನಿಮ್ಮ RD ನಂಬರ್ನ ಅಲ್ಲಿ ಅವರು ಆ್ಯಡ್ ಮಾಡಿ ಕೊಡ್ತಾರೆ. ಸೊ ನೀವು ಇಮಿಡಿಯೇಟಾಗಿ ಇವತ್ತು ರಾತ್ರಿಯನ್ನೇ ಬಿಟ್ಟು ನಾಳೆನೇ ನೀವು KE ಆಫೀಸಿಗೆ ಹೋಗಿ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಬೆಟರ್. ಯಾಕಂದರೆ ನೀವು KCET ಕೌನ್ಸಿಲಿಂಗ್ ವೇಟ್ ಮಾಡ್ತಾ ಇದ್ದರೆ ಸಮಯ ಇಲ್ಲ. ನೀಟ್ ಆದರೆ ಸಮಯ ಇದೆ. ಆದರೆ ನನ್ನ ಒಂದು ಸಜೆಷನ್ ಏನಂತಂದರೆ ಆದಷ್ಟು ಬೇಗ KE ಆಫೀಸಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವರು ಡೆಫಿನೆಟ್ಲಿ ಅದನ್ನು ಚೇಂಜ್ ಮಾಡಿ ಕೊಡ್ತಾರೆ.
3: ಓಕೆ ಸರ್, ಧನ್ಯವಾದ ಸರ್, ತುಂಬ
4: ಧನ್ಯವಾದಗಳು.
1: ಒಳ್ಳೆಯದಾಗಲಿ ನವೀನ್. ಮತ್ತು ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ಸರ್, ಸ್ವಲ್ಪ ವಿಷಯ ಬಿಟ್ಟು ಹೊರಗೆ ಹೋಗ್ತಿದ್ದೀವಿ ಅಂತ ಅನಿಸ್ಬೋದು, ಆದರೆ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ನೊಳಗೆ ಒಂದು ಒಬ್ಬ ಅಭ್ಯರ್ಥಿ ಪ್ರವೇಶ ಪಡೆದ ಅಂತಂದ್ರೆ, ಹಲೋ ಒಂದು ಕರೆ, ಅವರಿಗೆ ಬೇರೆ ಊರಿನಿಂದ ಬರೋರು ಕೂಡ ಇರಬಹುದು, ಹುಬ್ಬಳ್ಳಿ ಧಾರವಾಡ ಇರಬಹುದು ಅಥವಾ ಅದಕ್ಕಿಂತ ದೂರ ಇರಬಹುದು, ಈ ವಸತಿಯ ಬಗ್ಗೆ ಯಾವ್ಯಾವ ಇದು ಅದ, ಆಮೇಲೆ ಹುಬ್ಬಳ್ಳಿ ಧಾರವಾಡದಿಂದ ಬಸ್ಗಳವೇನು?
2: ಅವಶ್ಯಕ ಮೇಡಮ್, ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತು ದಾಂಡೇಲಿಯಿಂದ ಟೋಟಲ್ ನಮ್ಮ ಮಹಾವಿದ್ಯಾಲಯಕ್ಕೆ ದಿವಸ 15 ಬಸ್ಗಳು ಸಹ ಬರ್ತಾ ಇದ್ದಾವೆ. ವಿದ್ಯಾರ್ಥಿಗಳು ಅಂದರೆ ಈ ಊರಿಂದ ಬರೋ ವಿದ್ಯಾರ್ಥಿಗಳಿಗೆ ಬಸ್ ಫೆಸಿಲಿಟಿ ಇದೆ. ಇದಷ್ಟೇ ಅಲ್ಲದೆ ನಮ್ಮ ಬೇರೆ ಕಡೆಯಿಂದ ಬರೋ ವಿದ್ಯಾರ್ಥಿಗಳಿಗೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ರಾಯಚೂರಿಂದ ಬಂದು ವಿದ್ಯಾರ್ಥಿಗಳಿದ್ದಾರೆ, ಬಿಜಾಪುರದವರಿದ್ದಾರೆ, ಬೀದರ್ದಿಂದ ಬಂದು ವಿದ್ಯಾರ್ಥಿಗಳಿದ್ದಾರೆ,

0: ಅವರಿಗಾಗಿ ಪ್ರತ್ಯೇಕವೊಂದು ಸುಸಜ್ಜಿತವಾದ ವಸತಿ ಗೃಹ ಇದೆ, ವಿತ್ ವೈಫೈ ಆ್ಯಂಡ್ ಇಂಟರ್ನೆಟ್ ಫೆಸಿಲಿಟಿ ಎಲ್ಲ ಕೊಟ್ಟಂಥ ವಸತಿ ಗೃಹ ಇದೆ,
1: ಸುಸಜ್ಜಿತ ಹಾಸ್ಟೆಲ್
0: ಇದೆ. ಅದರಲ್ಲಿ ನಾವು ಸೆಕ್ಯೂರಿಟಿಗೆ ಹೆಚ್ಚಿಗೆ ಒಂದು ಮಹತ್ವವನ್ನು ಕೊಡ್ತಾ ಇದ್ದು, ಯಾವುದೇ ಕಾರಣಕ್ಕೆ ಈ ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗದಿರ್ತಾರೆ ನಾವು ನೋಡ್ತಾ ಇದ್ದೇವೆ. ಪಾಲಕರಾಗಲಿ ಪೋಷಕರಾಗಲಿ ಅಥವಾ ವಿದ್ಯಾರ್ಥಿಗಳಾಗಿ ನಮ್ಮಲ್ಲಿರುವಂಥ ವಸತಿ ಗೃಹಗಳ ಬಗ್ಗೆ, ಅದರ ಫೆಸಿಲಿಟಿ ಬಗ್ಗೆ ತುಂಬ ಸಂತೋಷದಿಂದಿದ್ದಾರೆ.
1: ಅಂದ್ರೆ ಯಾವುದೇ ಕಾರಣಕ್ಕೂ ಅವರ ಪಾಲಕರು ಪೋಷಕರು ಯೋಚನೆ ಮಾಡೋ ಹಂಗಿಲ್ಲ,
0: ಮಾಡುವಂಗಿಲ್ಲ ಮೇಡಮ್.
1: ಒಂದು ಸಲ ಅವ್ರು ಬಂದು ಅಲ್ಲಿ ಪ್ರವೇಶವನ್ನು ಪಡೆದ್ರೆ ನಿಶ್ಚಿಂತೆಯಿಂದ ಓದಿಕೊಂಡು ಆರಾಮಾಗಿ ಓದ್ತಾ ಇರಬಹುದು, ಶಿಕ್ಷಣವನ್ನು ಮುಂದುವರಿಸಬಹುದು ಅನ್ನುವಂಥ

0: ಹಲೋ
1: ಹೇಳಿ. ನಮಸ್ಕಾರ.
0: ನಮಸ್ಕಾರ, ಯಾರು
1: ಮಾತಾಡೋದ್ರಿ?
0: ಹೆಸರು?
1: ಸಿಟಿ ಕೌನ್ಸಿಲಿಂಗ್ ನಡೆದಿತ್ತಲ್ಲ.
0: ಹೌದು ಮೇಡಮ್. ಹೌದು ಹೌದು, ಮಾರ್ಗದರ್ಶನ.
1: ಒಂದು ಕ್ವೆಶ್ಚನ್ ಇತ್ತು ನಮಗೆ.
0: ಹಾ ಹೇಳ್ರಿ, ಯಾರು ಮಾತಾಡೋದು?
1: ನಾನು ಮಧುರಾ ಕುಲಕರ್ಣಿ ಅಂತ ಗುಲ್ಬರ್ಗಾದಿಂದ.
0: ಹಾ ಮಧುರಾ, ಕೇಳ್ರಿ, ಪ್ರಶ್ನೆ ಕೇಳ್ರಿ.
1: ನಮ್ದು ಏನು ಒಂದು ಕ್ವೆಶ್ಚನ್ ಇತ್ತಂದ್ರೆ, ಆಪ್ಷನ್ ಎಂಟ್ರಿ ಮಾಕ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಬಹುದಾ?
2: ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ಏನು ಮಾಡಿರ್ತಾರೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಸದ್ಯದ ಒಂದು ವೇಳಾಪಟ್ಟಿಯ ಪ್ರಕಾರ ನಾಳೆ ಬೆಳಗ್ಗೆ 10 ಗಂಟೆಯ ತನಕ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸೊ ನಾಳೆ ಬೆಳಗ್ಗೆ 10 ಗಂಟೆಯ ತನಕ ಯಾರು ಮಾಡಿರ್ತಾರೆ, ಆ ಒಂದು ಆಪ್ಷನ್ ಎಂಟ್ರಿಯನ್ನು ಅವರು 6ನೇ ತಾರೀಕಿಗೆ ಏನು ಮಾಕ್ ಅಲಾಟ್ಮೆಂಟನ್ನು ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಕನ್ಸಿಡರ್ ಮಾಡುವಂಥದ್ದು. ಆದರೆ ನಾಳೆ 10 ಗಂಟೆಯಿಂದನೂ ಕೂಡ ಅದು ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ನೇ ಇಟ್ಟಿರ್ತಾರೆ. ಸೊ ನೀವು ಆಪ್ಷನ್ ಎಂಟ್ರಿಯನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಆದರೆ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಕಾಲೇಜಸ್ಸು ಅಲಾಟ್ ಆಗ್ತದೋ ಇಲ್ಲೋ ಅದನ್ನು ನೋಡ್ಕೊಳ್ಬೇಕು ಅಂತ ಇದ್ದರೆ ನಾಳೆ ಬೆಳಗ್ಗೆ 10 ಗಂಟೆ ಒಳಗಾಗಿ ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಈಗ ಸದ್ಯದ ಒಂದು ಸಮಯದ ಪ್ರಕಾರ 9ನೇ ತಾರೀಕಿನವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಧನ್ಯವಾದಗಳು.
0: ಧನ್ಯವಾದ ಮಧುರ. ಹಿಂಗನೆ ಈ ಆಪ್ಷನ್ ಎಂಟ್ರಿ ಒಳಗೆ ಭಾಳಷ್ಟು ಸಮಸ್ಯೆಗಳು. ನಾವು ಹೆಂಗೆ ಎಂಟ್ರಿ ಮಾಡಬೇಕು, ಅಥವಾ ಈ ಥರ ಎಲ್ಲಿವರೆಗೆ ಮಾಡಬಹುದು, ಅಥವಾ ಅದರೊಳಗೆ ಬದಲಾವಣೆ ಮಾಡಬೇಕಾದ ಅಂದರೆ ಏನು ಮಾಡಬೇಕು?
2: ಹೌದು ಮೇಡಮ್, ಈಗ ಒಂದು ಖುಷಿಯ ವಿಚಾರ ಅಂತಂದರೆ, ಕೆ ಇ ಅವರ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೆಮೋ ವಿಡಿಯೋಸ್ಗಳನ್ನು ಅವರು ತಮ್ಮ ಒಂದು ಅಫೀಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿಕೊಂಡ್ರು ಅಂತಂದರೆ ವಿದ್ಯಾರ್ಥಿಗಳಿಗೆ ಬೇರೆ ಯಾರ ಸಹಾಯವೂ ಇಲ್ಲದೆ ಸೊ ಖುಷಿಯಿಂದ ಕರೆಕ್ಟಾಗಿ ತಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ಮೊದಲು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ, ಒಂದು ಪೇಪರ್ನಲ್ಲಿ ತಮ್ಮ ಇಷ್ಟದ ಕೋರ್ಸ್ಗಳು ಯಾವುದು ಅನ್ನೋದನ್ನು ಒಂದು ನೋಟ್ ಡೌನ್ ಮಾಡಿಕೊಂಡು, ಸೊ ಹಿಂದಿನ ವರ್ಷ ಆ ಒಂದು ಕೋರ್ಸಸ್ಗಳಿಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಗೆ ಆ ಒಂದು ಕಾಲೇಜು ಕೋರ್ಸು ನಿಂತಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಒಂದು ಲೀಸ್ಟನ್ನು ಮಾಡಿಕೊಂಡು ಮುಂದುವರಿಬೋದು.
0: ಕರೆ ತಗೊಳ್ಳೋಣ. ಹಲೋ.
3: ಹಲೋ ಮೇಡಮ್.
0: ಹಾಂ ಹೇಳ್ರಿ, ಯಾರು ಮಾತಾಡೋದು?
3: ಮೇಡಮ್, ನಾನು ಶೈಲಾ ಪಾಟೀಲ್ ಅಂತ ಕೊಪ್ಪಳದಿಂದ.
0: ಕೇಳ್ರಿ ಶೈಲಾ.
3: ನನ್ಗೊಂದು ಮಾಹಿತಿ ಬೇಕಾಗಿತ್ತು ಮೇಡಮ್, ಸಿಇಟಿ ಬಗ್ಗೆ, ಸಿಇಟಿ ರ್ಯಾಂಕ್ ಬಗ್ಗೆ. ಮೇಡಮ್, ಈಗ ನನ್ನ ಅಕ್ಕನ ಮಗಳಿಗೆ ಮಾಕ್ ಎಂಟ್ರಿದಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಸಿಕ್ಕಿದೆ. ಅವಳ ರ್ಯಾಂಕಿಂಗು 74,523 ಮೇಡಮ್. ಅವಳಿಗೆ ಅಂದ್ರೆ ಸಿಎಸ್ ಸೀಟ್ ಬೇಕಾಗಿದೆ. ಸಿಎಸ್ ಸಿಗುತ್ತಾ ಈ ರ್ಯಾಂಕಿಂಗ್?
0: ಹೆಗಡೆ ಸರ್ ಹೇಳ್ತಾರೆ.
2: ಅಲ್ಲ, ಈಗ ಮೊದಲನೇದಾಗಿ ನಾನು ಕೇಳ್ತಾ ಇರೋದು, ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಮಾಕ್ ಅಲಾಟ್ಮೆಂಟೇ ಬಂದಿಲ್ಲ ಇನ್ನೂ ಕೂಡ, ನೀವು ಎಲ್ಲಿ ಮೆಕ್ಯಾನಿಕಲ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ, ಅರ್ಥ ಆಗ್ತಾ ಇಲ್ಲ ನನಗೆ.
3: ಅಂದ್ರೆ ಅವರು ರ್ಯಾಂಕ್ ಬೇಸ್ಡ್, ರ್ಯಾಂಕಿಂಗ್ ಬೇಸ್ಡ್ ಮೇಲೆ ಅವರು ಒಂದು ಸಾರ್ಟ್ ಔಟ್ ಮಾಡ್ಕೊಂಡಿದ್ದಾರೆ
2: ಸಿಗಬಹುದು ಅಂತ ಹೇಳಿ. ನನ್ನ ಅಂದಾಜಿನ ಪ್ರಕಾರ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನನ್ನ ರ್ಯಾಂಕಿಗೆ ಒಳ್ಳೆ ಕಾಲೇಜು ಸಿಗುತ್ತೆ ಅಂತೇಳಿ ಅವ್ರು ಹಾಕೊಂಡಿದ್ದಾರೆ ಅಲ್ವಾ? ಸೊ ಈಗ ಅವರಿಗೆ ನಾನು ಕೇಳ್ಕೊಳ್ಳೋದು, ಅವರಿಗೆ ಕಂಪ್ಯೂಟರ್ ಸೈನ್ಸು ಅಥವಾ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ಗಳನ್ನೇ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ಸೊ ಡೈರೆಕ್ಟಾಗಿ ತಮ್ಮ ರ್ಯಾಂಕಿಗೆ ಮೆಕ್ಯಾನಿಕಲ್ ಸಿಗೋದ್ರಿಂದ ಮೆಕ್ಯಾನಿಕಲ್ ಹಾಕ್ಕೊಳ್ಳೋದರ ಬದಲಾಗಿ, ಸೊ ಈ ಒಂದು ಕಂಪ್ಯೂಟರ್ ಸೈನ್ಸು ಮತ್ತು ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರ್ಯಾಂಚಸ್ಗಳಲ್ಲಿ ಸೊ ಸಾಕಷ್ಟು ಕಾಲೇಜಸ್ಗಳಿವೆ, ಬಹಳಷ್ಟು ಉತ್ತಮವಾದ ಪ್ರಾಕ್ಟೀಸನ್ನು ಮಾಡಿಸುವಂಥ ಕಾಲೇಜಸ್ಗಳಿವೆ. ಸೊ ಆ ಕಾಲೇಜಸ್ಗಳನ್ನು ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡ್ರಿ ಅಂತ ಅಂದರೆ ಡೆಫಿನೆಟ್ಟಾಗಿ ಸೀಟು ಸಿಗುತ್ತೆ. ಈಗ ಭಾಳಷ್ಟು ವಿದ್ಯಾರ್ಥಿಗಳ ತಲೆಯಲ್ಲಿ ಒಂದು ಏನಿರ್ತದೆ ಅಂತ ಅಂದರೆ, ನನಗೆ ಟಾಪ್ 10 ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಮಾತ್ರ ಈ ಒಂದು ಕೋರ್ಸ್ ಮಾಡ್ತೀನಿ, ಸೊ ಟಾಪ್ 15 ಸಿಕ್ಕರೆ ಮಾತ್ರ ಈ ಒಂದು ಕೋರ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನನ್ನ ಒಂದು ಸಜೆಷನ್ ಏನು ಅಂತಂದರೆ, ಸೊ ಕಾಲೇಜ್ ಮತ್ತು ಕೋರ್ಸ್ ಅಂತ ಬಂದಾಗ ಕೋರ್ಸ್ಗಳಿಗೆ ಇಂಪಾರ್ಟೆನ್ಸನ್ನು ಕೊಡಿ. ಯಾಕೆ ಅಂತ ಅಂದರೆ, ನನಗೆ ಸಿವಿಲ್ ಮಾಡಬೇಕು, ಇಂಟ್ರೆಸ್ಟೇ ಇಲ್ಲ ಸಿವಿಲ್ ಮಾಡೋದಕ್ಕೆ. ಹಾಗಂಥೇಳಿ ನನಗೆ ಟಾಪ್ 10 ಕಾಲೇಜಲ್ಲಿ ಸಿವಿಲ್ ಸಿಗುತ್ತೆ ಅಂಥೇಳಿ ಇಂಟ್ರೆಸ್ಟ್ ಇಲ್ಲದೆ ಇರುವಂಥ, ಆಸಕ್ತಿ ಇಲ್ಲದೆ ಇರುವಂಥ ಕೋರ್ಸನ್ನು ಮಾಡೋದಕ್ಕಿಂತ ಆಸಕ್ತಿ ಇರುವಂಥ ಕೋರ್ಸು ಸಾಕಷ್ಟು ಕಾಲೇಜಸ್ಗಳಿವೆ. ಸೊ ಭಾಳಷ್ಟು ಕಾಲೇಜಸ್ಗಳು ಕಟ್ ಆಫಿನಲ್ಲಿ ಸ್ವಲ್ಪ ಕೆಳಗಡೆ ಇದ್ದರೂ ಕೂಡ ಆ ಕಾಲೇಜಿನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಇರುವಂತಹ ಹೊಸ ಹೊಸ ರೀತಿಯ ಕೋರ್ಸಸ್ಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ಒಂದು ಉದಾಹರಣೆಯನ್ನು ಹೇಳಬೇಕಂತಂದರೆ, ಹಳಿಯಾಳದಲ್ಲಿ ಇರುವಂತಹ KLS VDIT ಕಾಲೇಜ್ ಬಗ್ಗೆನೇ ಹೇಳಬೇಕು ಅಂತ ಅಂದರೆ, ಸೊ ನಿಮಗೆ ಅನಿಸ್ಬೋದು ಕಟ್ ಆಫಲ್ಲಿ ಸ್ವಲ್ಪ ಕೆಳಗಿದೆ ಅಂತ ಅನಿಸಿದ್ರೂ ಕೂಡ, ಸೊ ಆ ಕಾಲೇಜಿನಲ್ಲಿ ಹೋದಾಗ ನಿಮಗೆ ಗೊತ್ತಾಗ್ತದೆ ಅಲ್ಲಿ ಇರುವಂಥ ಕೋರ್ಸಸ್ಗಳ ಬಗ್ಗೆ ಎಷ್ಟು ಆಸಕ್ತಿಯಿಂದ ಅವರು ಅದ್ರ ಬಗ್ಗೆ ಕಲಿಸ್ತಾ ಇದ್ದಾರೆ. ಮತ್ತು ತಮ್ಮ ಕಾಲೇಜ್ನಲ್ಲೂ ಕೂಡ ಕ್ಯಾಂಪಸ್ ಆಗಬೇಕು ಅಂಥೇಳಿ ಭಾಳಷ್ಟು ಕಂಪನಿಗಳ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದು ಡಿಸಿಷನ್ ತೊಗೊಳ್ಳೋದು ಬೆಟರು. ನನ್ನ ಸಜೆಷನ್ನು ಅವರಿಗೆ ಮೆಕ್ಯಾನಿಕಲ್ ಮಾಡೋದಕ್ಕೇ ಇಂಟ್ರೆಸ್ಟ್ ಇಲ್ಲ ಅಂತಂದರೆ, ಸೊ ಕಂಪ್ಯೂಟರ್ ಸೈನ್ಸ್ ಅದರ ರಿಲೇಟೆಡ್ ಬ್ರಾಂಚಸ್ಗಳು ಯಾವ ಕಾಲೇಜಲ್ಲಿ ಸಿಗ್ಬೋದು ಅನ್ನೋದನ್ನು ನೋಡ್ಕೊಂಡು ಆ ಕಾಲೇಜಸ್ಸನ್ನು ಹಾಕ್ಕೊಳ್ಳಿ ಅಂತ ಹೇಳಿ.

0: ಇನ್ನೊಂದು ಪ್ರಶ್ನೆ ಇತ್ತು ನಂದು.
1: ಈಗ
0: ಅವರು ಮೆಕ್ಯಾನಿಕಲ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಡ್ಮಿಷನ್ ತಗೊಂಡ್ರೆ ಫಸ್ಟ್ ಇಯರ್ ದಲ್ಲಿ ಏನಾದ್ರೂ ಚಾನ್ಸ್ ಇದೆಯಾ ಅಂದ್ರೆ ಬ್ರಾಂಚ್
1: ಬದಲಾವಣೆ ಮಾಡ್ಲಿಕ್ಕೆ
0: ಏನಾದ್ರೂ ಸೌಲಭ್ಯ ಇರುತ್ತಾ ಸರ್ ಕಾಲೇಜಲ್ಲಿ?
2: ಅವನ್ ನಿಮಿಷ ಇದಕ್ಕೆ ನಾವು ಉತ್ತರ ಕೊಡ್ತೀವಿ ಮೇಡಮ್. ಈಗ ಫಸ್ಟ್ ಇಯರ್ನಲ್ಲಿ ನೀವು ಮೆಕ್ಯಾನಿಕಲ್ ಬ್ರ್ಯಾಂಚ್ ತೊಗೊಂಡು ಮುಂದೆ ಸೆಕೆಂಡ್ ಇಯರ್ನಲ್ಲಿ ಚೇಂಜ್ ಆಫ್ ಬ್ರ್ಯಾಂಚ್ ಅಂತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಕೊಡ್ತಾರೆ ಅವರು. ಬಟ್ ಅದರಲ್ಲಿ ಏನು ಸ್ವಲ್ಪ ರಿಸ್ಕ್ ಇರ್ತದೆ, ಯಾಕಂದರೆ ಅದರಲ್ಲಿ ಆ ಬ್ರ್ಯಾಂಚ್ನಲ್ಲಿ ಲಭ್ಯತೆ ಇರೋ ಸೀಟುಗಳು, ಖಾಲಿ ಉಳಿದಿರ್ತಕ್ಕಂಥ ಸೀಟು ಇವನ್ನೆಲ್ಲ ನೋಡಿ ಕೊಡ್ತಾ ಇರ್ತಾರೆ. ಆಮೇಲೆ ವಿದ್ಯಾರ್ಥಿಗಳ ಮೆರಿಟ್ಸ್ ಅದರಲ್ಲಿ ಕೌಂಟ್ ಆಗ್ತದೆ. ಸೊ ಹೀಗಾಗಿ ದ್ವಿತೀಯ ವರ್ಷದಲ್ಲಿ ನೀವು ಸೀಟ್ ಸಿಗ್ಬೋದಂತ ಒಂದು ಆಸೆಯಿಂದ ಅಡ್ಮಿಷನ್ ತೊಗೊಳ್ಳೋದು ಆದಷ್ಟನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಭಾಳ ಇರ್ತದೆ, ಯಾಕಂದರೆ ಸೀಟ್ ಖಾಲಿ ಇರಬೇಕು ಆ ಬ್ರ್ಯಾಂಚ್ನಲ್ಲಿ. ಆಮೇಲೆ ವಿದ್ಯಾರ್ಥಿಯ ಮೆರಿಟ್ ಹೆಚ್ಚಿಗೆ ಇರಬೇಕು. ಇದನ್ನೆಲ್ಲ ನೋಡಿ ಥರ್ಡ್ ಸೆಮಿಸ್ಟರ್ ಲೆವೆಲಲ್ಲಿ ಚೇಂಜ್ ಆಫ್ ಬ್ರ್ಯಾಂಚ್ ಅಂತ ಕೊಡ್ತಾ ಇರ್ತಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯ ಆಸ್ಪದ ಕೊಡದೆ ಫಸ್ಟ್ ಇಯರ್ನಲ್ಲಿ ಚೂಸ್ ಮಾಡಬೇಕಾದ್ರೆ ನಿಮಗೆ ಬೇಕಾದಂಥ ಬ್ರ್ಯಾಂಚು ಬೇಕಾದ ಕಾಲೇಜ್ನಲ್ಲಿ ತೊಗೊಂಡ್ರೆ ಭಾಳ ಒಳ್ಳೆಯದು.
1: ಆಮೇಲೆ ಬದಲಾವಣೆ ಅಂತ ಅನ್ಕೊಳ್ಳೋದಕ್ಕಿಂತ
2: ಮೊದಲೇ ಡಿಸೈಡ್ ಮಾಡಿ ತೊಗೊಂಡ್ರೆ ಒಳ್ಳೆಯದು.
0: ಧನ್ಯವಾದ
1: ಶೈಲಾ. ಮತ್ತೊಂದು ಕರೆ, ಹಲೋ.
3: ಹಾ
1: ಹೇಳ್ರಿ. ನಮಸ್ಕಾರ.
3: ನಾನು ಸಮೀಚಿ ಅಂತ ಮರಿಯಂದಳ್ಳಿಯಿಂದ ಮಾತಾಡ್ತಿದ್ದೀನಿ.
1: ಎಲ್ಲಿ ಬರ್ತದೆ ಇದು?
3: ಹೊಸಪೇಟೆ ಅಂತ, ಹೊಸಪೇಟೆ ತಾಲೂಕಿದೆಲ್ಲ, ಅದರ ಹತ್ರ. ಸಿಇಟಿ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಈ ನಂಬರ್ ಕಾಲ್ ಮಾಡಿ ಅಂತ.
1: ಹೌದು ಹೌದು ಹೌದು, ಪ್ರಶ್ನೆ ಕೇಳ್ರಿ, ಪ್ರಶ್ನೆ ಕೇಳ್ರಿ.
3: ಸೊ ಅದು ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ಜನರಲ್ ಕ್ಯಾಟಗರಿ ಅವ್ರಿಗೆ ಬರುತ್ತಾ, ಅಂದ್ರೆ ಈಗ ಅಪ್ಲೈ ಮಾಡ್ಬೋದು ಎಸ್ ಎನ್ ಕ್ಯೂ ಕೋಟಾನ? ನಾವು
4: ಮಾಡ್ಬೋದು. ಈಗ ಎಸ್ ಎನ್ ಕ್ಯೂ ಕೋಟಾ ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂಥೇಳಿ, ಅದಕ್ಕೆ ಯಾವುದೇ ಕ್ಯಾಟಗರಿಯ ಲಿಮಿಟ್ ಇಲ್ಲ, ಎಲ್ಲ ಕ್ಯಾಟಗರಿಯವರಿಗೂ ಎಸ್ ಎನ್ ಕ್ಯೂ ಕೋಟಾ ಅಪ್ಲೈ ಆಗುತ್ತೆ. ಅದಕ್ಕೆ ಇರುವಂತಹ ಕಂಡೀಷನ್ ಏನು ಅಂತಂದರೆ, ನಿಮ್ಮ ಒಂದು ಇನ್ಕಮ್ಮು 8 ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. 8 ಲಕ್ಷಕ್ಕಿಂತ ಕೆಳಗಡೆ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಆಪ್ಷನ್ ಎಂಟ್ರಿಯಲ್ಲಿ ಎಸ್ ಎನ್ ಕ್ಯೂ ಕೋಟಾ ಬರುತ್ತೆ. ಆದರೆ ಒಂದು ಪಾಯಿಂಟನ್ನು ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂತಂದರೆ, ಎಸ್ ಎನ್ ಕ್ಯೂ ಕೋಟಾ ನಿಮಗೆ ಬೇರೆ ಕ್ಯಾಟಗರಿಯ ಹಾಗೆ ಸೀಟು ಸಿಗೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಬಟ್ ಸೀಟು ಸಿಕ್ಕ ಮೇಲೆ ಆ ಒಂದು ಕಾಲೇಜಲ್ಲಿ 3% 5% ಏನು ಎಸ್ ಎನ್ ಕ್ಯೂ ಕೋಟಾವನ್ನು ಅಲಾಟ್ ಮಾಡಿರ್ತಾರೆ. ಸೊ ಸೀಟು ಸಿಕ್ಕ ಮೇಲೆ ಅತಿ ಕಡಿಮೆ ಇನ್ಕಮ್ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಎಸ್ ಎನ್ ಕ್ಯೂ ಕೋಟಾವನ್ನು ಅಲಾಟ್ ಮಾಡುವಂಥದ್ದು. ನಿಮ್ಮ ಒಂದು ಇನ್ಕಮ್ ಅನ್ನು ಎಷ್ಟು ತೋರಿಸಿದಿರಿ ಇದರಲ್ಲಿ? ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ಹಾಗಿದ್ರೆ ಆಟೋಮೆಟಿಕಲಿ ನಿಮಗೆ ಎಸ್ ಎನ್ ಕ್ಯೂ ಕೋಟಾ ಬಂದ್ಬಿಟ್ಟಿದೆ ನೋಡಿ. ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೋಟಾ ಅಂಡರ್ ಎಸ್ ಎನ್ ಕ್ಯೂ ಕೋಟಾ ಎಸ್ ಅಂತ ಬಂದ್ಬಿಟ್ಟಿದೆ ನೋಡಿ.
3: ಬಂದಿಲ್ಲ
4: ಅಂದ್ರೆ ನನ್ನ ಅಂದಾಜಿನ ಪ್ರಕಾರ KCET ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಆಡ್ ಮಾಡಿಲ್ಲ. ನೀವು ಜನರಲ್ ಮೆರಿಟ್ ಆಗಿರೋದಕ್ಕೆ ನೀವು ಜನರಲ್ ಮೆರಿಟ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಹಾಕಿಲ್ಲ. ಸೊ ಅದನ್ನು ನೀವು ಹಾಕಿದರೆ ಬರುತ್ತೆ. ಈಗ ಲಾಸ್ಟ್ ಕೊನೆಯ ಪ್ರಯತ್ನ ಅಂತೇಳಿ KEAಗೆ ಹೋಗಿಬಿಟ್ಟು ಅದನ್ನು ಹಾಕಿದರೆ ಸೊ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರು ಏನಾದರೂ ಹಾಕಿಕೊಟ್ಟರೆ ನಿಮಗೆ ಉಪಯೋಗ ಆಗುತ್ತೆ.
3: ಬೆಂಗಳೂರು ಮಲ್ಲೇಶ್ವರಂ ಹೌದು,
4: ಅಲ್ಲಿಗೆ ಹೋಗಿ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಡಿ.
1: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ.
4: ಇಲ್ಲ, ಆನ್ಲೈನಲ್ಲಿ ಬರೋದಿಲ್ಲ.
1: ನೀವೇ ಅಲ್ಲಿ ಹೋಗ್ಬೇಕಾಗ್ತದೆ ಸ್ವತಃ.
5: ಹಾ ಹಲೋ,
1: ಹಾ ಹೇಳ್ರಿ.
5: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡೋದು?
5: ಪ್ರವೀಣ್ ಅಂತ ಮೇಡಮ್.
1: ಪ್ರವೀಣ್ ಯಾವ ಊರಿಂದ?
5: ಸವದತ್ತಿ ಮೇಡಮ್.
1: ಕೇಳ್ರಿ, ಪ್ರಶ್ನೆ ಕೇಳ್ರಿ.
5: ಸರ್, ಅದು ಲ್ಯಾಟರಲ್ ಅಡ್ಮಿಷನ್ ಬೇಕಾಗಿತ್ತು ಸರ್ ಒಂದು. ಅದರ ರಿಲೇಟೆಡ್ ನನಗೆ ರ್ಯಾಂಕ್ ಜನರೇಷನ್ ಆಗೋದ್ರ ರಿಲೇಟೆಡ್ ಅದ್ರ ಸ್ವಲ್ಪ ಮಾಹಿತಿ ಬೇಕಾಗಿತ್ತು.
6: ಈಗ ಲ್ಯಾಟರಲ್ ಎಂಟ್ರಿ ಅಂತಂದ್ರೆ ಆಕ್ಚುಲಿ ಡಿಪ್ಲೊಮಾ ಮುಗಿದ ಮೇಲಿಂದ ಅಡ್ಮಿಷನ್ ಆಗ್ತದೆ. ಸೊ ನೀವು ಈಗ ಅದಕ್ಕೊಂದು CET ಎಕ್ಸಾಮ್ ಇರ್ತದೆ. ಆ CET ಎಕ್ಸಾಮಿಗೆ ಕೂತ್ಕೊಂಡ ಮೇಲೆ ನಿಮಗೆ ಲ್ಯಾಟ್ರಲ್ ಎಂಟ್ರಿದು ಒಂದು ರ್ಯಾಂಕ್ ಬರ್ತದೆ. ಸೊ ಆ ಲ್ಯಾಟ್ರಲ್ ಎಂಟ್ರಿ ರ್ಯಾಂಕ್ ಬಂದ ಮೇಲೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಅಲವ್ ಅದೆ. ನೀವು ಕರ್ನಾಟಕದಲ್ಲಿ ಡಿಪ್ಲೊಮಾ ಮುಗಿಸಿದ್ರೆ ಮಾತ್ರ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ಸ್ ಅವಶ್ಯಕತೆ ಆಗ್ತದೆ. ಸೊ ಆ ರ್ಯಾಂಕ್ ಬಂದ ಮೇಲೆ ಅದಕ್ಕೊಂದು ಕೌನ್ಸಿಲಿಂಗ್ ಮಾಡ್ತಾರೆ. ಈ DCET ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. KCET DCET ಅಂತ ಹೇಳಿ ಒಂದು ಕೌನ್ಸಿಲಿಂಗ್ ಇರ್ತದೆ. ಆ ಕೌನ್ಸಿಲಿಂಗನಲ್ಲಿ ನೀವು ಭಾಗವಹಿಸಿದರೆ ನಿಮಗೆ ಲ್ಯಾಟ್ರಲ್ ಎಂಟ್ರಿ ಡೈರೆಕ್ಟ್ ನಿಮಗೆ ಸೆಕೆಂಡ್ ಇಯರಕ್ಕೆ ನಿಮಗೆ ಅಡ್ಮಿಷನ್ ಸಿಗ್ತದೆ. ಇಷ್ಟು ವರ್ಷ ನೀವು ಪ್ರತಿ ಅದೇ ಬ್ರ್ಯಾಂಚ್ನಲ್ಲಿ ಕೋರ್ಸ್ ಮಾಡ್ಕೊಂಡಿದ್ರೆ ನಿಮಗೆ ಅಡ್ಮಿಷನ್ ಸಿಗ್ತಾ ಇತ್ತು. ಈ ಲಾಸ್ಟ್ ಇಯರ್ದಿಂದ ಏನು ಮಾಡಿದ್ದಾರೆ ಅಂದರೆ, ನೀವು ಯಾವುದೇ ಬ್ರ್ಯಾಂಚು, ಫಾರ್ ಎಕ್ಸಾಂಪಲ್ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ಕಂಪ್ಯೂಟರ್ ಸೈನ್ಸ್ಗೆ, ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡಿದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಲ್ಯಾಟ್ರಲ್ ಎಂಟ್ರಿ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ನೀವು ಅಡ್ಮಿಷನ್ ತೊಗೋಬೋದು.
1: ಲಭ್ಯ ಇದ್ದರೆ
6: ಕೊಡ್ತಾರೆ ಸೀಟ್. ಸೊ ಅದಕ್ಕೆ ನೀವು ಅದನ್ನು
1: ಮಾಡ್ಕೋಬೋದು. ಧನ್ಯವಾದ ಪ್ರವೀಣ್. ಹಲೋ
3: ಹಲೋ,
1: ಹಾಂ ಹೇಳ್ರಿ. ಸಿಇಟಿ ಮಾರ್ಗದರ್ಶಿ ಕಾರ್ಯ

0: ಕಾರ್ಯಕ್ರಮ?
1: ಮೇಡಮ್, ನಾವು ಇಂಗಳಿಂದ ಮಾತಾಡಿದ್ರಿ.
0: ನಿಮ್ಮ ಹೆಸರು?
1: ನೀಲಮ್ಮ ಅಂತಂದ್ರಿ. ಸ್ಫೂರ್ತಿ ಅಂತ ಮಗಳ್ರಿ.
0: ಹಾ, ಕೇಳ್ರಿ ನೀಲಮ್ಮ, ಪ್ರಶ್ನೆ ಕೇಳ್ರಿ.
1: ಅಂದ್ರೆ ನಾವು ಈಗ ಆಪ್ಷನ್ ಎಂಟ್ರಿ ಮಾಡಿದೀವ್ರಿ. ಅದ್ರೊಳಗೆ ಅಗ್ರಿ ಇದು ತಗೊಂಡಿದ್ದೀವ್ರಿ ನಾವು, ಬಿ ಎಸ್ ಸಿ ಅಗ್ರಿ. ಮತ್ತೆ ನಾವು ಲಿಸ್ಟ್ ಮಾಡ್ಕೊಂಡ ಪ್ರಕಾರ ಕಾಲೇಜ್ ಎಲ್ಲ ಗೂಗಲ್ ಒಳಗ ಸರ್ಚ್ ಮಾಡಿ ನೋಡ್ಕೊಂಡಿದ್ದೀವ್ರಿ. ಆಪ್ಷನ್ ಎಂಟ್ರಿ ಒಳಗೆ ಅವ್ ಕಾಲೇಜ್ನಾಗ ಕೋರ್ಸ್ ಇಲ್ಲಲ್ರಿ ಮೇಡಮ್.
2: ಯಾವ ಕಾಲೇಜಿನ ಬಗ್ಗೆ ಹೇಳ್ತಾ ಇದ್ದೀರಿ?
1: ಇಲ್ಲ, ಧಾರವಾಡ ಯೂನಿವರ್ಸಿಟಿ ರೀ, ಅಗ್ರಿ ಯೂನಿವರ್ಸಿಟಿ.
2: ಅದರಲ್ಲಿ ಯಾವ ಕೋರ್ಸ್ ಅಂತ ಹೇಳಿ?
1: ಬಿ ಎಸ್ ಸಿ ಅಗ್ರಿ ಒಂದೇ ಐತ್ರಿ ಅದ್ರೊಳಗೆ.
2: ಹೌದು, ಬಿ ಎಸ್ ಸಿ ಅಗ್ರಿ ಇದೆ. ಈಗ ಏನಾಗುತ್ತೆ ಅಂತಂದ್ರೆ, ನೀವು ಗೂಗಲಲ್ಲಿ ಸರ್ಚ್ ಮಾಡೋದಕ್ಕಿಂತ ನನ್ನ ಸಜೆಷನ್ನು, ಕೆ ಇ ಎ ವೆಬ್ಸೈಟ್ನಲ್ಲಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೀಟ್ ಮೆಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಸೊ ನೀವು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ ಹೋದ್ರಿ ಅಂತಂದ್ರೆ, ಅಫಿಷಿಯಲ್ ವೆಬ್ಸೈಟಲ್ಲಿ ಅಲ್ಲಿ ಸೀಟ್ ಮೆಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ. ಸೀಟ್ ಮೆಟ್ರಿಕ್ಸ್ ನೀವು ಓಪನ್ ಮಾಡಿ ನೋಡಿಬಿಟ್ರೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸಿಗೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಒಂದು ಕೋರ್ಸು ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಅವೈಲೇಬಲ್ ಇರುತ್ತೆ. ಕೆಲವು ಸಾರಿ ಏನಾಗ್ತದೆ ಅಂತ ಅಂದರೆ, ಎಲ್ಲವನ್ನೂ ಕೂಡ ಗೂಗಲಲ್ಲಿ ಎ ಐ ಅಲ್ಲಿ ಸರ್ಚ್ ಮಾಡೋದ್ರಿಂದ ನಿಮಗೆ ಸೊಲ್ಯೂಷನ್ಗಳು ಸಿಗೋದಿಲ್ಲ. ಆ ಕಾರಣಕ್ಕೆ ಕೆ ಇ ವೆಬ್ಸೈಟ್ಗೆ ಹೋಗಿ ಸೀಟ್ ಮೆಟ್ರಿಕ್ಸನ್ನು ನೋಡ್ಕೊಳ್ಳಿ, ಅಧಿಕೃತವಾದಂಥ ಮಾಹಿತಿ ಸಿಗ್ತದೆ. ಬಿ ಫಾರ್ಮಾ ಮತ್ತೆ ಫಾರ್ಮಾ ಡಿದು ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸು ಕೆ ಇ ಅವರಿಗೆ ತಲುಪಿಲ್ಲ. ಆ ಕಾರಣಕ್ಕೆ ಇನ್ನೂ ಕೂಡ ಅದು ಆ್ಯಡ್ ಆಗಿಲ್ಲ. ಮುಂದೆ ಬರುವಂಥ ದಿನಗಳಲ್ಲಿ ಆ್ಯಡ್ ಮಾಡಿಬಿಟ್ಟು ಮತ್ತೆ ನಿಮಗೆ ಅದನ್ನು ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯಾವಕಾಶವನ್ನು ಕೂಡ ಅವರು ಕೊಡ್ತಾರೆ. ಸೊ ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ.
1: ನಾವು ಹೋಲ್ಡ್ ಇಟ್ಟು ಹೋಗ್ಬೇಕನ್ರಿ ಸರ್, ಚಾಯ್ಸ್ ತಗೋಬೇಕನ್ರಿ?
2: ಹೌದೌದು, ಈಗೇನಾದರೂ ಈಗ ಫಸ್ಟ್ ರೌಂಡಲ್ಲಿ ಮುಗಿಯೋತ್ರೊಳ ತನಕವೂ ಕೂಡ ನಿಮಗೆ ಬಿ ಫಾರ್ಮಾ ಆ್ಯಡೇ ಆಗಿಲ್ಲ ಅಂದರೆ, ಅವಾಗ ಅದು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ತಾರೆ. ಅವಾಗ ಇದನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಬಂದಾಗ ನೀವು ಬಿ ಫಾರ್ಮಾ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು.
1: ಆಯ್ತು, ಆಯ್ತು,
0: ಧನ್ಯವಾದ ನೀಲಮ್ಮ, ಒಳ್ಳೆಯದಾಗಲಿ ನಿಮ್ಮ ಮಗಳಿಗೆ. ಹಲೋ, ಸಿ ಇ ಟಿ ಮಾರ್ಗದರ್ಶಿ ಕಾರ್ಯಕ್ರಮ?
3: ನಾನು ಶ್ರೀಪೂರ್ಣ ಇನಾಮದಾರ್ ಅಂತ ಹೇಳ್ರಿ.
0: ಹಾ, ಕೇಳ್ರಿ ಶ್ರೀಪೂರ್ಣ, ಧಾರವಾಡದಿಂದ.
3: ನನಗೊಂದು ಡೌಟ್ ಇತ್ತು ರೀ.
0: ಹಾ ಹೇಳ್ರಿ.
3: ಈಗ ಕೆ ಸಿ ಕೆ ಆಪ್ಷನ್ ಎಂಟ್ರಿ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡೋಣ ಅಂತ ಹೇಳಿದ್ರಿ ರಾಘವೇಂದ್ರ ಹೆಗಡೆ ಸರ್.
2: ಇಲ್ಲ, ಈಗ ಸದ್ಯದ ಮಟ್ಟಿಗೆ ಕೆ ಇ ಅವರ ಕಡೆಯಿಂದ ಯಾವುದೇ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಇಲ್ಲ. ಸೊ ಈಗ ಸದ್ಯದ ಮಟ್ಟಿಗೆ ನಾಳೆ ಬೆಳಗ್ಗೆ 10 ಗಂಟೆಯ ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬೋದು. ಅದಾದಮೇಲೂ ಮಾಡ್ಬೋದು, ಬಟ್ ಮಾಕ್ ಅಲಾಟ್ಮೆಂಟ್ಗೆ ನಾಳೆ 10 ಗಂಟೆಯ ತನಕ ಮಾಡಿರೋದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ 6ನೇ ತಾರೀಕಿಗೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ 9ನೇ ತಾರೀಕಿನವರೆಗೂ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಚೇಂಜಸ್ ಮಾಡ್ಕೋಬೋದು. ಎಲ್ಲವೂ ಬರುತ್ತೆ, ಹೊಸದಾಗಿನ ಆ್ಯಡ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಎಲ್ಲವನ್ನೂ ಮಾಡ್ಕೊಳ್ಬಹುದು. ನೀವು ಫಸ್ಟ್ ರೌಂಡ್ ಆದ ಮೇಲೆ ಬರೋದಿಲ್ಲ, ಸೆಕೆಂಡ್ ರೌಂಡಲ್ಲಿ ಬರೋದಿಲ್ಲ. ಓನ್ಲಿ ಡಿಲೀಟ್ ಅಥವಾ ಅಲ್ಟರ್ ಮಾಡ್ಕೋಬಹುದು ನಿಮ್ಮ ಆಪ್ಷನ್ಸನ್ನು. ಆದರೆ ಈಗ 9ನೇ ತಾರೀಕಿನವರೆಗೆ ನೀವು ಕಂಪ್ಲೀಟ್ ನೀವು ಹಾಕಿರೋದನ್ನ ಎಲ್ಲವನ್ನೂ ಡಿಲೀಟ್ ಮಾಡಿ ಹೊಸ ಕಾಲೇಜನ್ನು ಬೇಕಾದ್ರೆ ಹಾಕೊಳ್ಬಹುದು.
0: ಕೇಳ್ರಿ ಶ್ರೀಪೂರ್ಣ,
3: ಈಗ ನಾವ ಫಸ್ಟ್ ಈಗ ಒಂದು ಲೈಕ್ ಅದು ಪ್ರೀವಿಯಸ್ ಇಯರ್ ಆಫ್ ಕಟ್ ಆಫ್ 20,000 ಇತ್ತು ಅಂತ ತಿಳ್ಕೊರೆ.
2: ಹೌದು.
3: ಆಮೇಲೆ ಅದನ್ನ ಫಸ್ಟ್ ಹಾಕಿರ್ತೀನಿ ನಾನು, ಅದ್ರದ್ದು ಸೆಕೆಂಡ್ ಏನ್ ಹಾಕಿರ್ತೀನಿ ಅಂದ್ರೆ 17,000 ಕಟ್ ಆಫ್ ಹಾಕಿರ್ತೀನಿ. ಈಗ ಅಕಸ್ಮಾತ್ 20,000 ನಿಂತು ಬಿಡ್ತಂದ್ರೆ ಈಗ ನಾವು 17,000 ತಗೊಳಕ್ ಬರ್ತದೋ ಇಲ್ಲ ಅಂತ.
2: ಇಲ್ಲ, ಈಗ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ನೀವು ಆಪ್ಷನ್ಸನ್ನು ಕೊಡಬೇಕಾದ್ರೆ ಯಾವುದೋ ಒಂದು 20,000 ಇದೆ ಅಂಥೇಳಿ ನೀವು ಫಸ್ಟ್ ಹಾಕಿಬಿಟ್ರಿ ಅದನ್ನು, ಅಲ್ವಾ? ಸೊ ಅದಕ್ಕಿಂತ ಬೆಟರ್ ಕಾಲೇಜು 17,000 ಇರೋದನ್ನು ಈ ಕಾಲೇಜ್ಗಿಂತ ಕೆಳಗಡೆ ಹಾಕಿಬಿಟ್ರಿ. ಸೊ ಹಂಗಾದಾಗ ಏನಾಗ್ತದೆ, ನಿಮಗೆ 20,000 ಕಾಲೇಜ್ ಅಲಾಟ್ ಆಯಿತು ಅಂದರೆ ಅವಾಗ ಕೆಳಗಿರುವಂಥ ಕಾಲೇಜನ್ನು ತೊಗೊಳೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ನನ್ನ ಸಜೆಷನ್ ಏನು ಅಂತಂದರೆ, ಬರೀ ನೀವು ಕಟ್ ಆಫನ್ನು ಅಷ್ಟೇ ನೋಡಬೇಡಿ. ಸೊ ಹಾಕೊಳ್ಬೇಕಾದ್ರೆ ಆ ಕಾಲೇಜಿನ ಸ್ಥಿತಿಗತಿಗಳು ಏನಿದೆ, ಸೊ ಆ ಕಾಲೇಜಿನ ವ್ಯವಸ್ಥೆ ಏನಿದೆ ಅನ್ನೋದನ್ನು ನೋಡಿಕೊಂಡು ನಿಮಗೆ ಆ ಕಾಲೇಜು ಬೇಕು ಅಂತ ಇದ್ದರೆ ಅದನ್ನು ಮೇಲ್ಗಡೆ ಹಾಕ್ಕೊಳ್ಳಿ. ಈಗ ಕಟ್ ಆಫಲ್ಲಿ ಏನಾಗುತ್ತೆ ಅಂತಂದರೆ, ಈ ವರ್ಷ 20,000 ಇರೋದು ಮುಂದಿನ ವರ್ಷ ಅದು 30,000 ಹೋಗ್ಬೋದು, ಅಥವಾ ಮುಂದಿನ ವರ್ಷ ಅದು 15,000 ಬರ್ಬೋದು. ಸೊ ಆ ಕಾರಣಕ್ಕೆ ಓನ್ಲಿ ಕಟ್ ಆಫನ್ನು ಮಾನದಂಡವಾಗಿ ಇಟ್ಟುಕೊಂಡು ಏನನ್ನೂ ಡಿಸೈಡ್ ಮಾಡಬೇಡಿ. ಸೊ ಕಾಲೇಜಿನ ಬಗ್ಗೆಯೂ ಕೂಡ ಸಾಕಷ್ಟು ವಿಷಯಗಳು ಅವರವರ ವೆಬ್ಸೈಟಿಗೆ ಹೋಗಿ ಭೇಟಿ ಕೊಡ್ಬೋದು, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ಅಥವಾ ನಿಮ್ಮ ಸೀನಿಯರ್ಸ್ಗಳನ್ನ ಕೇಳಿಕೊಂಡು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಯಾವುದು ಎಲ್ಲವನ್ನೂ ಕೂಡ
0: ಆಯಾ ಕಾಲೇಜ್ನವ್ರ ವೆಬ್ಸೈಟ್ ಬಿಟ್ಟುಬಿಟ್ಟಿರ್ತಾರೆ.
2: ಹೌದು, ಅವರ ಎಲ್ಲ ವೆಬ್ಸೈಟ್ನಲ್ಲಿ ಅವರ ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಸೊ ಅವರ ಫೆಸಿಲಿಟೀಸ್ಗಳು ಏನಿದೆ, ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಏನು ಆ ಒಂದು ಅಭಿಪ್ರಾಯಗಳನ್ನ ಹೇಳಿದ್ದಾರೆ, ಇವೆಲ್ಲವನ್ನೂ ಕೊಟ್ಟಿರ್ತಾರೆ. ಅದನ್ನೆಲ್ಲ ಸ್ಟಡಿ ಮಾಡಿಕೊಂಡು ಡಿಸಿಷನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಒಳ್ಳೆಯದಾಗಲಿ ಶ್ರೀಪೂರ್ಣ, ಆಲ್ ದ ಬೆಸ್ಟ್.
2: ಧನ್ಯವಾದಗಳು.

0: ಹಲೋ ಸರ್, ಈಗ ಮತ್ತೊಂದು ಬಹಳ ಮುಖ್ಯವಾದ ವಿಷಯ. ಈ ಸಿ ಇ ಟಿ ಇನ್ನು ಎಂಟ್ರಿ ಒಳಗಿದ್ದೀವಿ, ಆದರೂ ಕೂಡ ತಮ್ಮ ಕಾಲೇಜಿನ ಬಗ್ಗೆ ಹೇಳೋದಾತಂದ್ರೆ ಈ ಪ್ಲೇಸ್ಮೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ.
1: ಓಕೆ, ಈಗ ಪ್ಲೇಸ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಮೇಡಮ್, ಅರೌಂಡ್ 60-70% ಹುಡುಗರು ನಮ್ಮಲ್ಲಿ ಥರ್ಡ್ ಫೈನಲ್ ಇಯರ್ 7th semester ಅಂತ ನಾವೇನಂತೇವೆ, 7th semester ಇದ್ದಾಗ ಅವರು ಪ್ಲೇಸ್ಮೆಂಟ್ ಆಗ್ತದೆ. ಆಮೇಲೆ ನಾವು ಮೊದಲು ಹೇಳ್ದಂಗೆ ಈ ವರ್ಷದಿಂದ ಹೊಸದಾಗ ನಾವೇನು ಮಾಡ್ತೇವೆ, ಎ ಐ ಬೇಸ್ಡ್ ಪ್ಲೇಸ್ಮೆಂಟ್ ರೆಡಿನೆಸ್ ಪ್ಲಾಟ್ಫಾರ್ಮ್ ಅಂತ ಹುಡುಗರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಅದರಲ್ಲಿ ಹುಡುಗರು ಎಷ್ಟು ಸಲ ಬೇಕೋ ಅಷ್ಟು ಸಲ ಮಾಕ್ ಇಂಟರ್ವ್ಯೂನ ಅಟೆಂಡ್ ಆಗ್ಬೋದು. ಇದ್ರ ವಿಶೇಷತೆ ಏನಂತಂದರೆ, ಕೇವಲ ಸಾಫ್ಟ್ ಸ್ಕಿಲ್ ಅಷ್ಟೇ ಅಲ್ಲದೆ ಅವರ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಒಬ್ಬ ಸಿವಿಲ್ ಹುಡುಗ ಮಾಕ್ ಇಂಟರ್ವ್ಯೂ ಕೊಡ್ತಾನಂತಾನೆ ಪ್ಲಾಟ್ಫಾರ್ಮ್ನಲ್ಲಿ, ಅವನು ಸಿವಿಲ್ ಇಂಜಿನಿಯರಿಂಗ್ ನಾಲೆಜನ್ನು ಟೆಸ್ಟ್ ಮಾಡ್ತದೆ, ಪ್ಲಸ್ ಸಾಫ್ಟ್ ಸ್ಕಿಲನ್ನು ಟೆಸ್ಟ್ ಮಾಡಿ ಇಟ್ ವಿಲ್ ಗಿವ್ ಎ ನಂಬರ್ ಟು ಹಿಮ್.
0: ಯಾಕಂದ್ರೆ ಮುಂದೆ ಹೆಂಗೆ ಟ್ರೈನಿಂಗ್ ಕೊಡೋರು ಇರ್ತಾರಲ್ಲ,
1: ಇರ್ತಾರೆ, ಅದು ಕೊಡ್ತಾರೆ. ಆಮೇಲೆ ಹುಡುಗ ಪ್ರತಿ ಸಲ ಅದನ್ನು ಮಾಡಿಕೊಂಡು ತನ್ನ ಪರ್ಫಾರ್ಮೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತ ಹೋಗ್ಬೋದು. ಸೊ ಇದೊಂದು ನಾವು ಹೊಸದಾಗಿ ಈ ವರ್ಷದಿಂದ ಕೊಡ್ತಾ ಇದ್ದೇವೆ. ಇದಷ್ಟೇ, ನಾವು ಮೊದಲು ಹೇಳಿದಾಗ ಅರೌಂಡ್ 70% ಆಫ್ ದ ಸ್ಟೂಡೆಂಟ್ ದೇ ವಿಲ್ ಗೆಟ್ ದ ಪ್ಲೇಸ್ಮೆಂಟ್ ಡ್ಯೂರಿಂಗ್ ದರ್ 7th semester. ಆಮೇಲೆ ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಏನು ಮಾಡ್ಯಾರ ಈ ಸಲದಿಂದ, 8th semester ಫುಲ್ ದೇ ಹ್ಯಾವ್ ಟು ಸ್ಪೆಂಡ್ ಟೈಮ್ ಆನ್ ದ ಇಂಡಸ್ಟ್ರಿ ಫಾರ್ ಇಂಟರ್ನ್ಶಿಪ್. ಅದರಲ್ಲಿ ಸಹ ಅವರನ್ನು ಇಂಡಸ್ಟ್ರಿಯಲ್ ಜೊತೆ ಅಸೋಸಿಯೇಟ್ ಆಗಿ ಅಲ್ಲಿಯೂ ಸಹ ಪ್ಲೇಸ್ಮೆಂಟ್ ಬಿಡುವಂಥ ಚಾನ್ಸಸ್ ಇರ್ತದೆ.
0: ಇನ್ನಷ್ಟು ಅದರ ಬಗ್ಗೆ ಮಾತಾಡೋಣ ಸರ್, ಒಂದು ಕರೆ. ಹಲೋ,
2: ಹಲೋ,
0: ಹಾಂ, ಸ್ವಲ್ಪ ರೇಡಿಯೋ ದೂರಿಟ್ಟು ಮಾತಾಡ್ರಿ. ಮಳೆ ಇರೋದ್ರಿಂದ ಕರೆಗಳು ಕಟ್ ಆಗ್ಲಿಕ್ಕತ್ತಾವ. ನಾನು ಯಾಕೆ ಇದ್ರ ಬಗ್ಗೆ ಕೇಳಿದೆ ಅಂದ್ರೆ ಸರ್, ಹಲೋ, ಇದು ಕೌನ್ಸೆಲಿಂಗ್ ಇನ್ನ ಶುರು ಆಗೋದು ಇರ್ಬೋದು, ಆದ್ರೆ ಮಕ್ಕಳು ಈ ಹಂತದೊಳಗೆ ಯೋಚನೆ ಮಾಡ್ತಾರಲ್ಲ, ಪ್ಲೇಸ್ಮೆಂಟ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತಾರ. ಒಂದು ಕಾಲೇಜಿಗೆ ಶುರು ಮಾಡ್ಕೊಂಡು ಕೂಡಲೇ ಕೊನೆವರೆಗೂ ಅದು ಅಲ್ಲೇ ಅವರು ಮುಗಿಸ್ಬೇಕಾಗ್ತದ. ಹಂಗಾಗಿ ಹಲೋ, ಹಲೋ,
2: ಹಲೋ,
0: ಹಾ ಹೇಳ್ರಿ.
2: ನಮಸ್ಕಾರ ರೀ, ನಾನು ಕನಕಾಸನಗರಿ ಎಂ ಎ ಮಾಡ್ಕೊಂಡಿನಿ.
0: ಅಲ್ಲ ಸರ್, ಇದು ಕೌನ್ಸೆಲಿಂಗ್ ಬಗ್ಗೆ ಅದ. ಹಲೋ, ಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಿದ್ರಿ ಸರ್.
1: ಅದಕ್ಕೆ ಈಗ ಹೆಗಡೆ ಸರ್ ಮೊದಲು ಮಾಡಿದಂಗೆ, ಕಾಲೇಜ್ ಯಾವುದೇ ಒಂದು ಕಾಲೇಜ್ ಅಥವಾ ಕೋರ್ಸನ್ನು ಹುಡುಗರು ಚೂಸ್ ಮಾಡೋಕ್ಕಿಂತ ಮೊದಲು ಆ ಕಾಲೇಜ್ನಲ್ಲಿ ಲಭ್ಯವಿರುವ ಪ್ರಾಧ್ಯಾಪಕರು.
0: ಹೌದು,
1: ಯಾಕಂದ್ರೆ ಮೊದಲಿಂದ ನಮ್ಮಲ್ಲಿ ಗುರುಬ್ರಹ್ಮ ಗುರು ವಿಷ್ಣು ಅಂತ ಬಂದ ಸಂಸ್ಕೃತಿ ಇದೆ ನಮ್ಮಲ್ಲಿ.
0: ಹೌದು,
1: ಸೊ ಕಾಲೇಜುಗಳು ನೀಡುವಂಥ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗೆ ಮರಳಾಗದೆ ಸಮಯ ಇದ್ದರೆ ಅಥವಾ ಸಮೀಪದಲ್ಲಿದ್ದರೆ ಕಾಲೇಜಿಗೆ ವಿಸಿಟ್ ಮಾಡಿ ಅಥವಾ ಕಾಲೇಜ್ ವೆಬ್ಸೈಟಿಗೆ ಹೋಗಿ ಅಲ್ಲಿರುವಂಥ ಪ್ರಾಧ್ಯಾಪಕರು ಅವರ ಕ್ವಾಲಿಫಿಕೇಷನ್ ಏನು, ರಿಸರ್ಚ್ ಕ್ರೆಡೆನ್ಶಿಯಲ್ಸ್ ಏನು, ಅದನ್ನೆಲ್ಲ ನೋಡಿಕೊಂಡು ಕಾಲೇಜಲ್ಲಿರುವಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ಪ್ರಯೋಗಾಲಯಗಳಿರ್ಬೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡಿ ಆಮೇಲೆ ಕಾಲೇಜನ್ನು ಆಯ್ಕೆ ಮಾಡಿದರೆ ಒಳ್ಳೆಯದು. ಈ ಸಹ ಕೆಲವೊಂದು ಕಾಲೇಜುಗಳು ಸಹ ಕೆಲವೊಂದು ಪ್ಲೇಸ್ಮೆಂಟ್ ಬಗ್ಗೆ ಇದ್ದಿದ್ದು ಇರದೇ ಇದ್ದಿದ್ದನ್ನು ಕೂಡ ಸಹ ಹೇಳುವಂಥ ಒಂದು ಪದ್ಧತಿಗೆ ಬೆಳೆದು ಬಂದಿದೆ. ಹೀಗಾಗಿ ಆ ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಿರ್ತಕ್ಕಂಥ ಯಾವುದಾದ್ರು ವಿದ್ಯಾರ್ಥಿ ಅವರು ಪರಿಚಯದವರಿದ್ದರೆ ಅವ್ರ ಜೋಡಿ ಸಹ ಸಮಾಲೋಚನೆ ಮಾಡೋದು ತುಂಬ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ.
0: ಒಂದು ಕರೆ ತಗೊಳ್ಳೋಣ. ಹಲೋ, ಹಾಂ, ರೇಡಿಯೋ ದೂರಿಟ್ಟು ಮಾತಾಡ್ರಿ.
2: ಹಲೋ ಸರ್,
0: ರೇಡಿಯೋ ರೇಡಿಯೋ ದೂರಿಟ್ಟು ಮಾತಾಡ್ರಿ.
2: ಹಲೋ, ಹಲೋ,
0: ಹಲೋ,
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ,
2: ನಾನು ವಿಕ್ರಮ್ ಅಂತ ಮಾತಾಡೋದು ಮೇಡಮ್.
0: ಯಾವ ಊರು?
2: ಗದಗ ಮೇಡಮ್.
0: ಹಾ ವಿಕ್ರಮ್, ಪ್ರಶ್ನೆ ಕೇಳ್ರಿ. ಸಿ ಇ ಟಿ ಮಾರ್ಗದರ್ಶನ.
2: ನಮಸ್ಕಾರ ಮೇಡಮ್. ಅಂದ್ರೆ ನಮ್ದು ರ್ಯಾಂಕಿಂಗ್ 58,728 ಬಂದಿದೆ ಮೇಡಮ್. ಅಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಮತ್ತೆ ಸಿ ಇ ಟಿ ಸೀಟ್ ಅಂತ ಇರುತ್ತಲ್ಲ, ಅದ್ರಲ್ಲಿ ಏನ ವ್ಯತ್ಯಾಸ ಇರ್ತದೆ, ಸ್ವಲ್ಪ ಮಾಹಿತಿ ಬೇಕಾಗಿತ್ತು.
0: ಹಾ ಹೇಳ್ತಾರೆ.
1: ಓಕೆ, ಈಗ ಮ್ಯಾನೇಜ್ಮೆಂಟು ಸೀಟ್ ಸೀಟ್ ಅಂದರೆ ಟೋಟಲ್ ಇರುವಂಥ ಯಾವುದೇ ಒಂದು ಕೋರ್ಸ್ನಲ್ಲಿ 100% ಸೀಟ್ ಇದ್ದರೆ ಅದರಲ್ಲಿ 45% ಸೀಟ್ಗಳನ್ನು ಸರ್ಕಾರದಿಂದ ಸೀಟ್ ಥ್ರೂ ಅಲಾಟ್ಮೆಂಟ್ ಆಗ್ತದೆ. ಇರೆಸ್ಪೆಕ್ಟಿವ್ ಆಫ್ ದ ಬ್ರ್ಯಾಂಚ್ ಪ್ರತಿಯೊಂದು ಸೀಟಿಗೆ 130,000 ರೂಪಾಯಿ ಹೆಚ್ಚು ಕಡಿಮೆ, ಅಂದರೆ ಕಾಲೇಜ್ನವರು ಆಯ್ಕೆ ನಿಗದಿಪಡಿಸತಕ್ಕಂಥ ಈ ಶುಲ್ಕದ ಮೇಲೆ 130,000 ವರೆಗೆ ಫೀ ಇರ್ತದೆ. ಉಳಿದ 30%ನಲ್ಲಿ ಕಾಮೆಡಿಕೆದಿಂದ ಸೀಟ್ ಅಲಾಟ್ಮೆಂಟ್ ಆಗ್ತದೆ. 25% ಸೀಟನ್ನು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಅಂತ ಕೊಟ್ಟಿರ್ತಾರೆ. ಈ ಮ್ಯಾನೇಜ್ಮೆಂಟ್ ಸೀಟ್ ಕೋಟಾದಲ್ಲಿ ಈ ಬ್ರ್ಯಾಂಚಿಗೆ ಇಷ್ಟೇ ಶುಲ್ಕ ಅಂತ ಸರ್ಕಾರ ಏನೋದಕ್ಕೆ ನಿಗದಿ ಮಾಡಿರೋಂಗಿಲ್ಲ, ಅದು ಇಂಡಿವಿಜುವಲ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವುದು ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಳ್ಬೇಕಂತ ಮಾಡಿರ್ತೀರೋ ಆ ಕಾಲೇಜನ್ನು ಭೇಟಿಯಾಗಿ ಆ ಕಾಲೇಜಿನಲ್ಲಿ ಲಭ್ಯವಿರುವ ಸೀಟ್ಗಳು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂಥ ಫೀಯನ್ನು ಆಯಾ ಕಾಲೇಜ್ಗಳಿಂದ ಪಡೆದ್ರೆ ಒಳ್ಳೆಯದು.
0: ನಿಗದಿತ ಶುಲ್ಕ ಇರ್ತದೆ,
1: ಸಂಬಂಧಪಟ್ಟಂಗಿರ್ತದೆ. ಸೊ ಆಯಾ ಕಾಲೇಜಿಗೆ ಭೇಟಿಯಾಗಿ ಅಲ್ಲೇ ನಿಗದಿತ ಶುಲ್ಕದ ಬಗ್ಗೆ ವಿವರಗಳನ್ನು ಪಡ್ಕೊಂಡ್ರೆ ಒಳ್ಳೆ.
0: ವಿಕ್ರಮ್, ನಿಮ್ಗೆ ಯಾವ ಕಾಲೇಜ್ ಬೇಕು ಅಲ್ಲೇ ನೀವು ಭೇಟಿ ಮಾಡಿ ಅದು ನಿಗದಿತವಾದ ಶುಲ್ಕ ಎಷ್ಟು ಅಂತ ಕೇಳ್ಕೋಬಹುದು ಅಂತ.
2: ಓಕೆ, ಧನ್ಯವಾದ, ಧನ್ಯವಾದ ಸರ್.
0: ಧನ್ಯವಾದ.
3: ಹೆಗಡೆ ಸರ್ ಅವರೇ, ಇದಕ್ಕೆ ಪೂರಕವಾದ ಒಂದು ಪ್ರಶ್ನೆ. ಈಗ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಈ ಕಾಮೆಡ್ಕೆ ಮತ್ತು ಕೆ ಸಿ ಇ ಟಿ ಇದರಲ್ಲಿ ಗೊಂದಲ ಇರ್ತದೆ. ಈಗ ಕೆಲವೊಬ್ಬರಿಗೆ ಕಾಮೆಡ್ಕೆದಲ್ಲಿ ಸೀಟ್ ಸಿಕ್ಕಿರ್ತದೆ, ಆಮೇಲೆ ಸಿ ಇ ಟಿಗೆ ವೇಟ್ ಮಾಡ್ತಾ ಇರ್ತಾರೆ.
0: ಒಂದು ಕರೆ ತಗೊಳ್ಳೋಣ. ಹಲೋ, ಹಲೋ.

0: ಹಲೋ ಹಲೋ ನಮಸ್ತೆ ರೀ ಮೇಡಮ್.
1: ಹಾಂ ನಮಸ್ತೆ, ಹೇಳ್ರಿ.
0: ಈಗ ಎಂ ಮತ್ತು ಪಿ ಅಂತ ಕೊಟ್ಟಿರ್ತಾರೀ ಮೇಡಮ್, ಅದರಾಗ ಕೋಡನ್ನ ಏನನ್ನ ಹಾಕ್ಬೇಕು ರೀ ಮೇಡಮ್?
1: ಅಲ್ಲ, ತಾವು ಯಾರು, ಎಲ್ಲಿಂದ ಮಾತಾಡ್ಲಿಕ್ಕತ್ತೀರಿ ಹೇಳ್ರಿ?
0: ನಾವು ಧಾರವಾಡ ಜಿಲ್ಲಾ ಕುಂದೂರು ತಾಲೂಕು ಇಂಗ್ಲೀಷಿಂದ ಮಾತಾಡೋದ್ರಿ ಮೇಡಮ್.
1: ನಿಮ್ಮ ಹೆಸರು?
0: ಹೆಸರು ಲವ ಚನ್ನಬಸಪ್ಪ ಎಲಿವಾಳ ಅಂತೇಳಿ ಮೇಡಮ್. ಲವ ಚನ್ನಬಸಪ್ಪ ಎಲಿವಾಳ ರೀ.
1: ಹಾಂ ಲವ, ನೀವು ಪ್ರಶ್ನೆಯನ್ನು ಕೇಳ್ರಿ ಸರಿಯಾಗಿ.
0: ಈಗ ಈ ಎನ್ ಮತ್ತು ಪಿ ಅಂತ ಹಾಕಿರ್ತಾರಲ್ಲ ರೀ ಮೇಡಮ್,
2: ಇದು ಎನ್ ಮತ್ತು ಪಿ ಅನ್ನ ನೀವು ಮೆಡಿಕಲ್ ಅಲ್ಲಿ ಹೇಳ್ತಾ ಇದ್ದೀರಾ?
0: ಅಗ್ರಿ ಒಳಗ್ರಿ
2: ಎಗ್. ಹಾಂ, ಎಗ್ರಿ ಒಳಗೆ ಎನ್ ಮತ್ತು ಪಿ ಅಂದರೆ ಏನಂತಂದರೆ, ಈಗ ನೋಡಿ, ನೀವು ಪ್ರಾಕ್ಟಿಕಲ್ ಏನಾದರೂ ನೀವು ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಬರೆದಿದ್ದರೆ, ಸೊ ಆವಾಗ ನಿಮಗೆ ಎರಡು ರ್ಯಾಂಕನ್ನು ಕೊಟ್ಟಿರ್ತಾರೆ. ನಿಮಗೆ ಪ್ರಾಕ್ಟಿಕಲ್ ರ್ಯಾಂಕು ಕೊಟ್ಟಿರ್ತಾರೆ, ಥೇರಿ ರ್ಯಾಂಕು ಕೂಡ ಕೊಟ್ಟಿರ್ತಾರೆ. ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ, ಪ್ರಾಕ್ಟಿಕಲ್ ಕೋರ್ಸಸ್ಗಳಿಗೆ ಪಿ ಕೋಡ್ ಅಂತ ಕೊಟ್ಟಿರ್ತಾರೆ, ಥೇರಿ ಕೋಡ್ಗಳಿಗೆ ಥೇರಿಗೆ ಎನ್ ಅಂತ ಕೊಟ್ಟಿದ್ದಾರೆ,
1: ನಾನ್ ಪ್ರಾಕ್ಟಿಕಲ್
2: ಅಂಥೇಳಿ. ಸೊ ಅದಕ್ಕಾಗಿ ಏನು ಮಾಡಿ, ನೀವು ಪ್ರಾಕ್ಟಿಕಲ್ಲು ಎರಡೂ ರ್ಯಾಂಕ್ ಬಂದಿದ್ದರೆ, ಮೊದಲು ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ನೀವು ಎಲ್ಲ ಕೋರ್ಸಸ್ಗಳನ್ನು ಆ್ಯಡ್ ಮಾಡಿ, ಅದಾದ ಮೇಲೆ ನೀವು ಥೇರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಸಸ್ಗಳನ್ನು ಆ್ಯಡ್ ಮಾಡಿ. ಮೊದಲು ಪಿ ಕೋಡ್ ಅಂತ ಇರುವಂಥ ಕೋರ್ಸ್ ಆ್ಯಡ್ ಮಾಡಿಬಿಟ್ಟು, ನಿಮಗೆ ಬೇಕಾಗಿರೋ ಕಾಲೇಜನ್ನು, ಅದಾದಮೇಲೆ ಎನ್ ಕೋಡ್ ಇರೋದನ್ನು ಆ್ಯಡ್
0: ಮಾಡ್ಕೊಳ್ಳಿ.
2: ಅಲ್ಲ ಅಲ್ಲ, ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಮೇಲ್ಗಡೆ ಒಂದು ಟ್ಯಾಬ್ ಬರುತ್ತೆ ನೋಡಿ, ಅದರಲ್ಲೇ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ನೀವು ಎಗ್ರಿ ಥೇರಿ ಅಂತ ಸೆಲೆಕ್ಟ್ ಮಾಡಿದಾಗಲೇ ನಿಮಗೆ ಆ ಕೋಡ್ ಆ ಕಾಲೇಜಸ್ ಓಪನ್ ಆಗ್ತದೆ. ಸೊ ಕೋಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಆ ಒಂದು ಎಗ್ರಿ ಥೇರಿ ಅಂತ ಸೆಲೆಕ್ಟ್ ಮಾಡಿ ಅದನ್ನು ಆ್ಯಡ್ ಮಾಡಿ. ಎಗ್ರಿ ಪ್ರಾಕ್ಟಿಕಲ್ ಅಂತ ಒಂದು ಸಪ್ರೇಟಾಗಿ ಒಂದು ಟ್ಯಾಬ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಪ್ರಾಕ್ಟಿಕಲ್ ಕಾಲೇಜ್ಗಳನ್ನ ಆ್ಯಡ್ ಮಾಡಿ.
1: ಒಳ್ಳೆಯದಾಗ್ಲಿಲ್ಲವ. ಹಲೋ
3: ಹಲೋ,
1: ಹಾಂ ಹೇಳ್ರಿ.
3: ನಾನು ಕುಮಾರ್ ಅಂತೇಳಿ ರೋಣದಿಂದ ಮಾತಾಡೋದ್ರಿ.
1: ಹಾಂ ಪ್ರಶ್ನೆ ಕೇಳ್ರಿ ಕುಮಾರ್.
3: ಇದು ಕೃಷಿ ಕೋಟದಾಗ ಅರ್ಜಿ ಸಲ್ಲಿಸಲಿಕ್ಕೆ ಏನು ಅರ್ಹತಾ ಇರ್ತದಂತ ಕೇಳಬೇಕಾಗಿತ್ರಿ.
2: ಇದು ನೀವು ಮುಂದಿನ ವರ್ಷದ ಅಡ್ಮಿಷನ್ ಬಗ್ಗೆ ಕೇಳ್ತಾ ಇದ್ದೀರಾ?
3: ಹೌದ್ರಿ.
2: ಓಕೆ, ಇದಕ್ಕೆ ಒಂದು ಕಂಡೀಷನ್ ಏನಿದೆ ಅಂತ ಅಂದರೆ, ಸೊ ವಿದ್ಯಾರ್ಥಿಯ ತಂದೆ ತಾಯಿ ಅಥವಾ ಅಜ್ಜನ ಹೆಸರಿನಲ್ಲಿ ಜಮೀನು ಇರಬೇಕು. ಆ ಜಮೀನಿನಿಂದ ಬರುವಂಥ ಆದಾಯವೇ ನಿಮ್ಮ ಫ್ಯಾಮಿಲಿಯ ಮೇನ್ ಇನ್ಕಮ್ ಆಗಿರಬೇಕು.
1: ಒಳ್ಳೆದಾಗ್ಲಿ. ಈಗ ಡಾಕ್ಟರ್ ಮಹೇಂದ್ರ ದೀಕ್ಷಿತ್ ಅವರು ಒಂದಷ್ಟು ಮಾಹಿತಿ ಕೊಡ್ತಾರೆ.
4: ಈಗ ಆಕ್ಚುಲಿ ಮಾಹಿತಿ ಅನ್ನೋಕ್ಕಿಂತ ನಮ್ಮ ಪ್ಯಾನಲ್ ಎಕ್ಸ್ಪರ್ಟ್ ಏನಿದೆ ಅವರಲ್ಲಿ ಒಂದು ವಿದ್ಯಾರ್ಥಿಗಳ ಪರವಾಗಿ ಒಂದೆರಡು ಕ್ವಶನ್ ನಾನು ತೊಗೊಂಡು ಬಂದಿದ್ದೆ. ಅದರಲ್ಲಿ ಒಂದೇದು ಇಂಪಾರ್ಟೆಂಟ್ ಅಂದರೆ, ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಸ್ವಲ್ಪ ನಮಗೆ ಬೆಳಕು ಚೆಲ್ಲಿದ್ರೆ ಅನುಕೂಲ ಆಗ್ಬೋದು ಸರ್. ಅದರ ಒಟ್ಟಿಗೆ ಎನ್ ಸಿ ಸಿ ಮತ್ತು ಸ್ಪೋರ್ಟ್ಸ್ ಕೋಟ, ಯಾಕಂದರೆ ಈ ಹುಡುಗರಿಗೆ ಆನ್ಲೈನ್ ಫೋನ್ದಲ್ಲಿ ಬರಲಿಕ್ಕಿಲ್ಲ, ಯಾಕಂದರೆ ಅವರು ಆಟೋಟ ಮೈದಾನದಲ್ಲಿ ಭಾಗವಹಿಸೋದ್ರಿಂದ ಅವ್ರು ತಮ್ಮ ಡೌಟ್ ಕೇಳಲಿಕ್ಕೇ ಇಲ್ಲಿ ಬಂದು ಮುಜುಗರ ಮಾಡ್ಕೊಳ್ತಾರೆ ಅಂತ ಅನಿಸ್ತದೆ. ಸೊ ಇವೆರಡು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಮ್ಮ ಮಕ್ಕಳಿಗೆ ಎಲ್ಲ ಹೆಲ್ಪ್ ಆಗ್ಬೋದು, ಪಾಲಕರಿಗೆ ಕೂಡ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವೆರಡು ಪ್ರಶ್ನೆ ಸರ್ ಪ್ಲೀಸ್.
2: ಹೌದು ಸರ್, ಸರ್ ಈಗ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಮೊದಲನೇದಾಗಿ ಹೇಳಬೇಕಂದ್ರೆ, ಸೊ ಕ್ಲಾಸ್ ಒಂದರಿಂದ ಹಿಡಿದು 10ನೇ ತಾರೀಕಿನವರೆಗೆ ಅವ್ರು ಯಾವ್ಯಾವ ಸ್ಕೂಲಲ್ಲಿ ಕಲ್ತಿರ್ತಾರೆ ಅವೆಲ್ಲ ಸ್ಕೂಲಿಂದ ಅವ್ರು ಸ್ಟಡಿ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದೊಮ್ಮೆ ವಿದ್ಯಾರ್ಥಿಗಳು ಲಾಂಗ್ ಟರ್ಮ್ ಅಂಥೇಳಿ ಮಾಡಿಬಿಟ್ಟು ಹಿಂದಿನ ವರ್ಷ ಪಾಸ್ ಆಗಿದ್ದರೂ ಕೂಡ ಹಿಂದಿನ ವರ್ಷದ ಅಡ್ಮಿಷನ್ ಮಾಡಬೇಕಾದ್ರೆ ಅವರೇನಾದರೂ ಆಲ್ರೆಡಿ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡ್ರೆ ಅದನ್ನು ಕೂಡ ಯುಟಿಲೈಸೇಷನ್ ಮಾಡ್ಕೊಳ್ಬೋದು, ಅದಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದಿಲ್ಲ. ಆ ಕಾರಣಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಏನಾದರೂ ಇನ್ನೂ ತೊಗೊಂಡಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಆ ಕಾಲೇಜಿಂದ ಆ ಸ್ಕೂಲಿಂದ ತೊಗೊಳ್ಳೋದು ಬೆಟರ್ ಆಪ್ಷನ್. ಸೊ
1: ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ,
2: ಎರಡನೇದಾಗಿ ಎನ್ ಸಿ ಸಿ ಮತ್ತು ಸ್ಪೋರ್ಟ್ಸ್ ಕ್ಯಾಟಗರಿ ಬಗ್ಗೆ ಏನು ಹೇಳಿದ್ದೀರಿ, ಸೊ ಎನ್ ಸಿ ಸಿಯಲ್ಲಿ ಏನಾಗ್ತದೆ ಅಂತ ಅಂದರೆ, ಆಲ್ರೆಡಿ ಕೆ ಇ ಅವರು ಎನ್ ಸಿ ಸಿ ಮತ್ತು ಸ್ಪೋರ್ಟ್ಸಲ್ಲಿ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನಲ್ಲಿ ಯಾರು ಎಸ್ ಅಂತ ಹಾಕಿರ್ತಾರೆ ಅವರೆಲ್ಲರಿಗೂ ಕೂಡ ಕೆ ಇಗೆ ಆಲ್ರೆಡಿ ಕರೆದುಬಿಟ್ಟು ವೆರಿಫಿಕೇಷನನ್ನು ಮಾಡಿದ್ದಾರೆ. ಆ ಒಂದು ಲೀಸ್ಟನ್ನು ಕೂಡ ಕೆ ಇ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ, ಆ ಬೇಸ್ ಮೇಲೇ ಕೆ ಇ ಅವರು ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ.
1: ಒಂದು ಕರೆ ತಗೊಳ್ಳೋಣ. ಹಲೋ
5: ಹಲೋ ಮ್ಯಾಮ್, ನಮಸ್ತೆ.
1: ನಮಸ್ತೆ, ಯಾರು ಮಾತಾಡೋದಮ್ಮ?
5: ನಾವು ಗದಗಿಂದ ನಿಖಿತಾ ಅಂತ.
1: ನಿಖಿತಾ, ಪ್ರಶ್ನೆ ಕೇಳ್ರಿ ಸಿ ಇ ಟಿ ಮಾರ್ಗದರ್ಶನದ ಬಗ್ಗೆ.
5: ಹಾಂ ಮ್ಯಾಮ್. ಹಲೋ ಸರ್, ನಮಸ್ತೆ.
2: ಹಾಂ ನಮಸ್ತೆ, ಹೇಳಿ.
5: ನಾವು ಈಗ ಆಪ್ಷನ್ ಎಂಟ್ರಿ ಮಾಡಿದೀವಿ ಸರ್ ಆಲ್ರೆಡಿ.
2: ಹಾಂ.
5: ಆದರೆ ನಾವು ಫಸ್ಟ್ ಥೇರಿ ಮೇಲೆ ಅಪ್ಲೈ ಮಾಡಿದ್ದೀನಿ ಸರ್ ನಾನು.
2: ಓಕೆ.
5: ಈ ಥೇರಿ ಮೇಲೆ ಅಪ್ಲೈ ಮಾಡಿದ್ರೆ ಚಲೋನ ಅಥವಾ ಪ್ರಾಕ್ಟಿಕಲ್ ಮೇಲೆ ಅಪ್ಲೈ ಮಾಡಿದ್ರೆ ಚಲೋನ ಅಂತ ಕೇಳಿದೆ.
2: ನಿಮ್ಮ ರ್ಯಾಂಕ್ ಥೇರಿಯಲ್ಲಿ ಎಷ್ಟು ಬಂದಿದೆ, ಪ್ರಾಕ್ಟಿಕಲ್ ಅಲ್ಲಿ ಎಷ್ಟು ಬಂದಿದೆ?
5: ಥೇರಿಲಿ 25,000 ಸಮಥಿಂಗ್ ಬಂದಿದೆ ಸರ್.
2: ಓಕೆ.
5: ಪ್ರಾಕ್ಟಿಕಲ್ಲಿ 2,900 ಹಿಂಗೆ ಬಂದಿದೆ ಸರ್.
2: ಹಾಗಿದ್ರೆ ಏನಾಗುತ್ತೆ ಅಂತ ಅಂದರೆ, ನಿಮ್ಮದು ಪ್ರಾಕ್ಟಿಕಲಲ್ಲೂ ಸೀಟ್ ಸಿಗುವಂಥ ಸಾಧ್ಯತೆ ಇದೆ, ಥೇರಿಯಲ್ಲೂ ಸಿಗುವಂಥ ಸಾಧ್ಯತೆ ಇದೆ. ಸೊ ನೀವೇನು ಮಾಡಬೇಕು ಅಂತಂದರೆ, ಈಗ ಒಂದು ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿದಾಗ ಆ ಕಾಲೇಜಲ್ಲಿ ಮೊದಲನೇ ಆಪ್ಷನ್ನು ಪ್ರಾಕ್ಟಿಕಲಲ್ಲಿ ಹಾಕಿ, ಎರಡನೇ ಆಪ್ಷನ್ನು ಥೇರಿಯಲ್ಲಿ ಹಾಕಿ, ಅಥವಾ ಥೇರಿ ಹಾಕಿಬಿಟ್ಟು ಪ್ರಾಕ್ಟಿಕಲ್ ಹಾಕಿದರೂ ನಡೆಯುತ್ತೆ. ಬಟ್ ಏನು ಮಾಡಿ, ಒಂದು ಕಾಲೇಜಿನಲ್ಲಿ

0: ಥಿಯರಿ ಮತ್ತು ಎಗ್ರಿ ಪ್ರಾಕ್ಟಿಕಲ್ ಎರಡೂ ಹಾಕಿಬಿಟ್ಟು ನೆಕ್ಸ್ಟ್ ಕಾಲೇಜಲ್ಲಿ ಮತ್ತೆ ಥಿಯರಿ ಪ್ರಾಕ್ಟಿಕಲ್ ಹಾಕ್ಬಿಟ್ಟು ಈ ರೀತಿ ಮಾಡ್ತಾ ಹೋಗಿ. ಎಲ್ಲ ಥಿಯರಿಯನ್ನು ಹಾಕಿ ನೆಕ್ಸ್ಟ್ ಎಲ್ಲ ಪ್ರಾಕ್ಟಿಕಲ್ ಹಾಕೋದಕ್ಕೆ ಹೋಗಬೇಡಿ. ನಿಮಗೆ ಆ ಕಾಲೇಜ್ ಪರ್ಟಿಕ್ಯುಲರ್ ಆಗಿ ಬೇಕು ಅಂತ ಇದ್ದಾಗ ಆ ಕಾಲೇಜಿನಲ್ಲಿ ಫಸ್ಟ್ ಥಿಯರಿಗೆ ಕಾಲೇಜನ್ನು ಎಂಟ್ರಿ ಮಾಡಿ, ಅದಾದ ಮೇಲೆ ಪ್ರಾಕ್ಟಿಕಲಿ ಕಾಲೇಜನ್ನು ಎಂಟ್ರಿ ಮಾಡಿ.
1: ಹೆಂಗ್ ಮಾಡಿದೀವಿ ಅಂದ್ರೆ ಸರ್, ಫಸ್ಟ್ ಎಲ್ಲ ಒಂದ್ ಲಿಸ್ಟ್ ಅಲ್ಲಿ ಥಿಯರಿ ಅಪ್ಲೈ ಮಾಡಿದೀವಿ.
0: ಹೌದು, ಈಗ ಅದನ್ನು ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ಳಿ, ಇನ್ನು ಅವಕಾಶ ಇದೆ. ಮೊದಲು ಥಿಯರಿ ಒಂದು ಕಾಲೇಜಲ್ಲಿ ಥಿಯರಿ ಆದ್ಮೇಲೆ ಅದೇ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಹಾಕಿ ನೆಕ್ಸ್ಟ್ ಕಾಲೇಜಲ್ಲಿ ಥಿಯರಿ ಅದೇ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಆಗ್ತಾ ಹೋಗಿ.
2: ಗೊತ್ತಾಯ್ತಲ್ಲ ನಿಖಿತಾ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಒಂದು ಕೊನೆಯ ಕರೆ. ಹಲೋ
3: ಹಲೋ,
2: ಹಾ ಹೇಳ್ರಿ, ಲಗೂನೇ ಹೇಳ್ಬೇಕು, ಸಮಯ ಕಡಿಮೆ ಅದ. ಯಾರು ಮಾತಾಡುದು?
3: ಕಲ್ಲನಗೌಡ ಪಾಟೀಲ್ ಅಂತ ಮಾತಾಡೋದು.
2: ಕಲ್ಲನಗೌಡ ಪ್ರಶ್ನೆ ಕೇಳ್ರಿ, ಸಿಇಟಿ ಮಾರ್ಗದರ್ಶನ.
3: ಹೆಗಡೆ ಸರ್, ನಮಸ್ತೆ ಸರ್.
0: ನಮಸ್ತೆ ಹೇಳಿ
3: ಸರ್. ನಾನು ತಮ್ಮ ಅಭಿಮಾನಿ, ಎಲ್ಲ ಮಾಹಿತಿ ಗೊತ್ತಿದೆ ಸರ್, ಆದ್ರಿಂದ ಸ್ವಲ್ಪ ಮಾಹಿತಿ ತಗೋತೀವಿ ಸರ್. ಫಸ್ಟ್ ಪ್ರಯಾರಿಟಿ ನಾವು ವೆಟರ್ನರಿ ಇಟ್ಕೊಂಡಿದ್ದೀವಿ ಸರ್. ಸೆಕೆಂಡ್ ಆಪ್ಷನ್ ನಾವು ಅಗ್ರಿ ಇದು ಮಾಡ್ಕೊಂಡಿದ್ದೀವಿ ಸರ್. ಸೊ ಅಗ್ರಿಯಲ್ಲಿ ಹಾರ್ಟಿಕಲ್ಚರ್ಗೆ ಮತ್ತು ಈ ಅಗ್ರಿಗೆ ವ್ಯತ್ಯಾಸ ಸ್ವಲ್ಪ ಗೊತ್ತಾಗ್ಲಿಲ್ಲ ಸರ್.
0: ಅಲ್ಲ, ಬಿ ಎಸ್ ಸಿ ಅಗ್ರಿಕಲ್ಚರ್ಗೂ ಹಾರ್ಟಿಕಲ್ಚರ್ಗೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ಸೊ ಅಗ್ರಿಕಲ್ಚರಲ್ಲಿ ಏನಾಗ್ತದೆ ಅಂತಂದರೆ, ಅಗ್ರಿಕಲ್ಚರ್ಲಿ ಸಂಬಂಧಪಟ್ಟ ಹಾಗೆ ಏನು ವ್ಯವಸ್ಥೆ ಇದೆ, ಸೊ ಅದರಲ್ಲಿ ಬೆಳೆಗಳಿದೆ, ಅದರ ಬಗ್ಗೆ ಗೊತ್ತಾಗ್ತದೆ. ಹಾರ್ಟಿಕಲ್ಚರಲ್ಲಿ ತೋಟಗಾರಿಕೆಯ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡುವಂಥದ್ದು. ಸೊ ಇವೆರಡರಲ್ಲಿ ನಿಮಗೆ ಇಂಟ್ರೆಸ್ಟ್ ಎರಡೂ ಇತ್ತು ಅಂತಂದರೆ, ಅಗ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಹಾರ್ಟಿಕಲ್ಚರಿಗೆ ಸೆಕೆಂಡ್ ಪ್ರಿಯಾರಿಟಿ ಕೊಟ್ಕೊಳ್ಬೋದು.
2: ಧನ್ಯವಾದ ಕಲ್ಲನಗೌಡ ಅವರೇ. ಒಂದೇ ಒಂದು ನಿಮಿಷದ ಸಮಯ ಅದ ಸರ್, ಏನಾದರೂ ಮುಖ್ಯವಾದ ಮಾಹಿತಿ ಹೇಳೋದಿತ್ತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ?
4: ಇಲ್ಲ, ನಮ್ಮ ಒಂದು ಪ್ಯಾನಲಿಸ್ಟ್ಗಳು ಹೇಳಿದ ಹಾಗೆ, ಯಾವುದೇ ಒಂದು ಕೋರ್ಸನ್ನು ಅಥವಾ ಕಾಲೇಜನ್ನು ಚೂಸ್ ಮಾಡೋಕ್ಕಿಂತ ಮೊದಲೇ ವಿದ್ಯಾರ್ಥಿಗಳು ತಮಗೆ ಆಸಕ್ತಿ ಇರುವಂಥ ಕೋರ್ಸನ್ನು ಚೂಸ್ ಮಾಡ್ಕೊಳ್ಳಿ. ಪಾಲಕರಲ್ಲಿ ಸಹ ಒಂದು ವಿನಂತಿ ಏನಂತಂದರೆ, ಇದೇ ಕೋರ್ಸ್ ಮಾಡು ಅದೇ ಕೋರ್ಸ್ ಮಾಡಂತ ಯಾವುದೇ ವಿದ್ಯಾರ್ಥಿಗಳ ಬಲವಂತ ಮಾಡಲಾರ್ದೆ ಅವ್ರ ಇಷ್ಟವಾದಂಥ ಕೋರ್ಸ್ ಮಾಡಲಿಕ್ಕೆ ಬಿಟ್ಟರೆ ಅವ್ರ ಜೀವನದಲ್ಲಿ ಭಾಳ ಮುಂದೆ ಬರ್ತಾರೆ, ಒಂದನೇದ್ದು. ಎರಡನೇದು, ಯಾವುದೇ ಕಾಲೇಜ್ ಚೂಸ್ ಮಾಡೋಕ್ಕಿಂತ ಮೊದಲು ಕಾಲೇಜಿನಲ್ಲಿರುವ ಅನುಕೂಲತೆಗಳು, ಪ್ರಾಧ್ಯಾಪಕರು, ಅವರ ಒಂದು ಕ್ವಾಲಿಫಿಕೇಶನ್ ಇರ್ಬೋದು ಅಥವಾ ಫೆಸಿಲಿಟಿ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಿ ಅಡ್ಮಿಷನ್ ತೊಗೊಂಡ್ರೆ 4 ವರ್ಷಗಳಲ್ಲಿ ಅವರು ಪಶ್ಚಾತ್ತಾಪ ಪಡೋ ಪ್ರಶ್ನೆ ಬರುವುದಿಲ್ಲ.
2: ನಿಮ್ಮೆಲ್ಲ ಮಾತುಗಳನ್ನು ಕೇಳ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಹಾಗೂ ಪಾಲಕರು. ಆರ್ ಎಲ್ ಹೆಗಡೆಯವರು, ಡಾಕ್ಟರ್ ವಿ ಎ ಕುಲಕರ್ಣಿಯವರು, ಪ್ರೊಫೆಸರ್ ಸುಧೀರ್ ಕುಲಕರ್ಣಿ, ಡಾಕ್ಟರ್ ಮಹೇಂದ್ರ ದೀಕ್ಷಿತ್, ಬಹಳ ಒಳ್ಳೆಯ ರೀತಿಯೊಳಗೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ರಿ. ಆಕಾಶವಾಣಿಯ ಪರವಾಗಿ, ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ಧನ್ಯವಾದ.
5: ಇದುವರೆಗೆ ಕೆಎಲ್ಎಸ್ ವಿಡಿಐಟಿ ಸಿಇಟಿ ಕೌನ್ಸೆಲಿಂಗ್ ಮಾರ್ಗದರ್ಶಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆರ್ ಎಲ್ ಹೆಗಡೆ, ಡಾಕ್ಟರ್ ವಿ ಎ ಕುಲಕರ್ಣಿ, ಪ್ರೊಫೆಸರ್ ಎಸ್ ಟಿ ಕುಲಕರ್ಣಿ ಹಾಗೂ ಡಾಕ್ಟರ್ ಮಹೇಂದ್ರ ಎಂ ದೀಕ್ಷಿತ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮಾಯಾರಾಮನ್, ಸಹಕಾರ ನವೀನ್ ಮಹಾಲೆ, ತಾಂತ್ರಿಕ ಸಹಕಾರ ಎನ್ ಸುಬ್ಬಯ್ಯ ಹಾಗೂ ಅನಿಲ್ ಹಂಚಿನ್ಮನಿ.

ಆಕಾಶವಾಣಿ ಧಾರವಾಡ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ವತಿಯಿಂದ ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು, ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
1: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು, ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ, ದ್ವಿದಳ ಧಾನ್ಯಗಳ ಆತ್ಮನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಪಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ, ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
0: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 22,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ 2ರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ. ಯತೀಂದ್ರ ಸಿದ್ದ

ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 248,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ

0: ആകാശവാണി. വനിതാ വിഹാര. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ಮ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ್ ಮಠ್ ಅವರು.
1: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗಲಾಲಸೆಗಾಗಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮರಳಿಂದ ಮನುಷ್ಯ ಶುದ್ಧ ಗಾಳಿ, ಶುದ್ಧ ನೀರು, ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ, ಘೋಷಣೆ, ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ, ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿದ್ದಾಳೆ. ತಿಮ್ಮಕ್ಕ ಹುಟ್ಟಿದ ಸ್ಥಳ ಗುಬ್ಬಿ ಹೋಗಳ್ಳಿ ಸಮೀಪ ಕುಕ್ಕೇನಹಳ್ಳಿ. ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ. ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯಾಗಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು

ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ದ ಹಾಗೂ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ದ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2 ಉತ್ತರಾಖಂಡದ ಡೆಹರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ಧ ದನಿ ಎತ್ತಿದರು. 1981 ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ಧ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984 ಕರ್ನಾಟಕದಲ್ಲಿ ತೆರೆದೋರಿದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು ಉದಾಹರಿಸಿ ಹಸಿರು ಕ್ರಾಂತಿಯ ಅಪಾಯಗಳನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು. ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಇಟ್ಟುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು, ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ, ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ

ಈ ಪವಾಡವನ್ನು ಮಾಡಿ ತೋರಿಸಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 5 ಲಕ್ಷಕ್ಕೂ ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995 ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆನ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗೆ ನಡೆದ ಚಳವಳಿಯಲ್ಲಿ ವಂದನಾಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಅರ್ಥಡೇ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆಹ್ರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕಿನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡಿನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ, ಇವುಗಳಲ್ಲಿ ಪ್ರಮುಖಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ ಪಿಎಚ್ಡಿ ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬಗಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅವುಗಳನ್ನು ವಿರೋಧಿಸಿದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ವಾದ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟ್ಕರ್ ತಮ್ಮ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್ ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆಯುಂಟಾಗುತ್ತದೆ. ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36 ದಿನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳುವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳುವಳಿಗೆ ಅಡ್ಡಿಯಾದರೂ ಚಳುವಳಿಯ ಉದ್ದೇಶಗಳು
ಅಂಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಹ

0: ಆಯಿತು. 1989 ಈ ಚಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ಧ ಹೋರಾಡಲು ನರ್ಮದಾ ಉಳಿಸಿ ಚಳುವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚುಬಿದ್ದು ಎಚ್ಚರಗೊಂಡಿತು. ವಿಶ್ವಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ವಿರುದ್ಧ ಪ್ರೇಗ್ನಲ್ಲಿ ನಡೆದ ಚಳುವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿ ನಿಂತರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳುವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1991-92 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
1: ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ಮಠ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
2: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ನಾನಿನ್ನ ನೋಡದೆ ಗಂ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಗಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿನೋವು, ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನ ನೆನಾಗಿ 2 ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ, ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂಥದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು ಮನುಷ್ಯನೋ ಎಂದು ಚಿಂತಿಸುತ್ತಲೇ ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ, ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚಲ್ಲಾಡಬಹುದು. ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ. ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ. ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿ ದಾಂಡು ಮರಕುರಿ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ

0: ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೇ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿಹೋದವನ ಬಗ್ಗೆ ಪದ್ಯರಿಯುವುದನ್ನು ಬಿಡು ಎಂದು ಮನೆಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇಸು ಮಾರಿ ಕೂತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟು ಓಡಿ ಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ. ಇಂದೋ ನಾಳೆಯೋ ಅಂತೆ ಜನ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನೋ ಇದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ. ನಿಮ್ಮವು ಒಳ್ಳೆಯ ಪದ್ಯಗಳು, ಹೊತ್ತಿಗೆ ಒದಗಿದವು, ಕೀವು ಒರೆಸಲು ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೇ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳೂ ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. ಮೂರು ಪೇಪರ್ರು ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೇ ಬಿಗ್ ಬಿಯ ಮುಖಚಿತ್ರದ ಬೆನ್ನರಿದ ಟೀಶರ್ಟು, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು, ಇನ್ನೊಮ್ಮೆ ಬೆಲ್ಲು. ಅರೆತೆರೆದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ ಮೂರಕ್ಕೆ ಕಣ್ತೆರೆದ ಅವನ ಇನ್ನೂ ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. ಮೂರನ್ನೂ ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯ್ಬಿಟ್ಟ ಟೀಶರ್ಟಿಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ ತಾರೀಕು 1. ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೇಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ, ಯಾವುದಾದರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಬಿಯದೆ ತುಳುಕುತ್ತಿರುತ್ತದೆ. ಹೊಳೆ ಹಳ್ಳ ಝರಿ ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ತಿಂಗಳು ಅರೆಹೊಟ್ಟೆ, ಯುಗಾದಿಗೆ 3 ದಿನವಿರುವಾಗ ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ, ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ, ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬಂದವರಿಗೆ ಬಡಿಸಿ ಅರೇ ನಾಳೆಯೂ ಉಳಿಯುತ್ತದೆ ಎಂದು ಮೂರೇ ಹಲ್ಲಲ್ಲಿ ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ? ಬಾ ಇಲ್ಲಿ ಕುತುಕೋ. ಬಸ್ ಸ್ಟ್ಯಾಂಡು ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವೆಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು ಇದೆಂತದು ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೀನು. ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ. ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು. ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೋ. ಒಂಟಿ ಮುಡುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು. ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ 10 ಸಾರಿ ಕುಸುಬಿ ದಬಾ ದಬಾ ಬಡಿದು ಚೀರುವಂತೆ ಅಲ್ಲಲ್ಲ ಇಷ್ಟು ದಿದ್ದು ಕಾರುವಂತೆ ಮುರಿ ಹಿಂಡಿ ಒಣಹಾಕು. ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.
1: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದೆ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ

0: ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಧಾರವಾಡ, ಈಗ ಸಮಯ 12:30 21 ಸೆಕೆಂಡುಗಳು.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-668-60310. Fortis Hospital, Cunningham Road. With you for life.
6: ಆತ್ಮೀಯ ರೈತ ಬಾಂಧವರೇ,
7: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
7: ಸ್ವಾವಲಂಬಿ ಸಮಗ್ರ ಕೃಷಿ
6: ವಿಷಯ, ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
7: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ, ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ಯೋಗ ಹೇಳುತ್ತೆ, ಸಾಧನೆ ಮಾಡು, ಅನುಭವಿಸು, ಸತ್ಯವನ್ನು ನೀನೇ ಅರಿತುಕೋ ಅಂತ ಹೇಳುತ್ತೆ. ಇದು ಯೋಗದ ಒಂದು ಪ್ರಮುಖ ಸಂದೇಶ. ಇನ್ನೊಂದು, ಯೋಗವು ತಾರ್ಕಿಕ ಮತ್ತು ವೈಜ್ಞಾನಿಕ. ಇದು ಒಂದು ವಿಧಾನವನ್ನು ಅನುಸರಿಸಿ ಅದರ ಪರಿಣಾಮವನ್ನು ಮನಸ್ಸಿನಲ್ಲಿ ಮತ್ತು ಜೀವನದಲ್ಲಿ ನಾವು ಪರಿಶೀಲಿಸಬಹುದು. ಯಾರು ಬೇಕಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ, ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
1: ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
0: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವು ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜಸ್ವರೂಪ ಆತ್ಮ, ಶುದ್ಧ, ಬುದ್ಧ, ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ, ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟುಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ. ಸ್ವಾಮೀಜಿ ಹೇಳಿದ್ರು, ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
1: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
0: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡುಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೆಯಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳೀಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
1: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
0: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾ

0: ಭಾವನಾತ್ಮಕ ಅಸ್ಥಿರತೆ ಇದೆ. ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರವರೆಗೂ ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲಿತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆಗಳನ್ನು ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್. ಅದು ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರ್ಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು, ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಬಳಸಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರ ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ, ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು. ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೇ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡ್ಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೆ ಉಪಯೋಗವಾಗುತ್ತೆ. ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರಲ್ಲಿ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ

0: ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ, ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವೂ ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ, ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವ ಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡೋ, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದ್ಬಿಡುತ್ತೆ. ಅದು ಇಲ್ಲ ಅಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆ ಅಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನ್ನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೆ ಏನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್ಯ ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ

0: ಯೋಗ ಜ್ಞಾನಯೋಗ ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
1: ಸ್ವಾಮಿ ವಿವೇಕಾನಂದ ಪ್ರಕಾರ ನಾಲ್ಕನ್ನು ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು, ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ. ಕೇವಲ ಭಾವಿಸುವ ಮನುಷ್ಯ ಅತಿಭಾವುಕನಾಗ್ಬೋದು, ಸೆಂಟಿಮೆಂಟಲಿಸಂ ಅಂತೀವಿ ಭಕ್ತಿಯೋಗದಲ್ಲಿ. ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು, ಬೇರೆ ಎಲ್ಲ ಸಪೋರ್ಟ್ ಇಲ್ಲದೇ ಇದ್ದರೆ. ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ, ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು. ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
0: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
1: ಇಂದಿನ ವಿದ್ಯಾರ್ಥಿಗಳು ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ, ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರನೇತಿ ಇಷ್ಟ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಇದು ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು, ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕಿರಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನೇ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ ಮಾರ್ಕ್ಸ್ ಪಡಿಬೇಕಲ್ಲ, ಮಾರ್ಕ್ಸ್ ಯಾಕೆ ಬೇಕು, ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ, ಅಲ್ಲಿ ಯಾಕೆ ಓದಬೇಕು, ಒಳ್ಳೆ ಕೆಲಸ ಬೇಕಲ್ಲ, ಒಳ್ಳೆ ಕೆಲಸ ಅಂದರೆ ಏನು, ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ, ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ ಅದನ್ನು ಹಿಂತಿರುಗಿ ಕೊಡಬೇಕು, ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು, ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆ

0: ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೆರಿಕದಿಂದ 895 ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೀವಾನರು ಶೇಷಾದ್ರಿಯರಿಗೂ ಬರೆದಿದ್ರು, ಮಹಾರಾಜರಿಗೂ ಬರೆದಿದ್ರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ: ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್, ಬಟ್ ದಿ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್. ರಾಜರೇ, ಮಹಾರಾಜರೇ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಳ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದು.
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನಮರಡಿ ಅವರಿಂದ ಭಾಷಣ.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ

ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಗೆ ಭೇಟಿ ನೀಡಬಹುದು, ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು ಶೇಕಡ 2% ಇದ್ದರೆ, ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,10,00,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20,00,000 5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್

0: ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
2: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ 2026 ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ದ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992 ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ. ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು

0: ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣಾವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಡ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ದತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ದತೆಯನ್ನು ಪರಿಶೀಲಿಸುವ ನಿಟ್ಟನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ದ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32 ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32 ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ

0: ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000ಕ್ಕೂ ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ.
2: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
3: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
2: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
3: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
2: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಬಾಗಲಕೋಟೆ ತಾಲೂಕಿನ ಹೆರಕಲ್ನ ಈಶ್ವರ ರಂಗಪ್ಪ ಹೊರಟ್ಟಿ ಮತ್ತು ಸಂಗಡಿಗರಿಂದ ಕೇಳಿ ಭಜನಾ ಪದಗಳು.

0: ಇದುವರೆಗೆ ಬಾಗಲಕೋಟೆ ತಾಲೂಕಿನ ಹೆರಕಲ್ನ ಈಶ್ವರ ರಂಗಪ್ಪ ಹೊರಟ್ಟಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836.
2: ಕೋಟಿಗೊಬ್ಬ 2 ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಕೇಳಿ ಬರುವ ಧ್ವನಿಗಳು ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್.

ಶಂಕರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ದಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ

0: ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ ಎಲ್ಸಿ ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000ಕ್ಕೂ ಮೇಲ್ಪಟ್ಟು ಎಲ್ಸಿ ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನ ಮುಗಿಸಿದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು ಎಲ್ಸಿ ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ದಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ ಜುಲೈ 29ರವರೆಗೆ ಮನೆ ಮನೆ ಸಮೀಕ್ಷೆ, ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7ರಂದು ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8ರಿಂದ 10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು

0: ಅಣತಿಯನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ದಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಮೂರನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಶೇಕಡಾ 95.15 ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯುನಿಟ್ 2ರಲ್ಲಿ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.
4: ಮಂಜುಳಾ, ಈ ಮಂಜುಳಾ.
5: ಓಹೋಹೋ ಮಾಯಕ್ಕ, ಏನ್ ಹೊರಗ ನಿಂತ್ ಕರೀಲಿಕತ್ತಿ ಬಾಲ ಒಳಗ?
4: ಅಯ್ಯಯ್ಯ, ನೀನ ಹೇಳಿದ್ದಿಲ್ಲ ಇವ ಶರಣಪ್ಪನ ಮನಿಗೆ ಹೋಗೋಣ ಅಂತ.
5: ಅಯ್ಯೋ ಹೌದಲ್ಲ, ನಾ ಮರ್ತ ಬಿಟ್ಟಿನಿ ನೋಡ.
4: ಮತ್ತ ಅದಕ್ಕ ನಾನು ವಿಚಾರ ಮಾಡ್ಲಿಕತ್ತೀನಿ. ಏಕೆ ಯಾವುದೋ ವಿಚಾರದಾಗ ಕೂತಾಳ ಮಂಜಕ್ಕ, ಶರಣಪ್ಪನ ಮನಿಗೆ ಹೋಗೋದ್ ಮರ್ತ ಬಿಟ್ಟಾಳ ಅಂತ ಹೇಳಿ ಮತ್ತ ನಿನಗ ಹಿಂಗ

0: ತಟ್ಟಿ ತಟ್ಟಿ ಎಬ್ಬಿಸ್ಬೇಕು ನೋಡ್
1: ನೋಡ್ ತಡಿ ತಡಿ, ಇನ್ ಲೇಟ್ ಮಾಡೋದ್ ಬೇಡ, ಬಂದ ಬಿಟ್ಟೆ ನೋಡ, ನಡಿ ಹೊಂಟ ಬಿಡೋಣ,
0: ತಯಾರಾಗಿ ತಯಾರಾಗಿ ಹೋಗೋಣ ಅಂತ.
1: ಶಣಪ್ಪ ಶಣಪ್ಪ
2: ಮಂಜಕ್ಕ, ಓ ಅಕ್ಕ ತಂಗಿ ಇಬ್ರು ಬಂದ ಬಿಟ್ರಲ್ಲ ಮಾಯಾ.
1: ಅಲ್ಲ ಶಣಪ್ಪ, ಇವತ್ತ ಬರುವುದ ನಿನ್ ಮನೆಗಂತ ನಿರ್ಧಾರ ಮಾಡಿದ್ವಿ.
2: ಹಾ ನೋಡಿಲ್ಲ, ನೀವು ಬರ್ತೀರ ಅಂತಕೊಂಡ ನಾನು ಸ್ಪೆಷಲ್ ಡಿಶ್ ತಯಾರು ಮಾಡ್ಲಿಕ್ಕತ್ತೀನಿ ನಿಮಗೆ.
0: ಇದು
2: ಪ್ರತಿ ಸರಿ ಚಹಾ ಅದೇನ್ ಕುಡ್ದು ಕುಡ್ದು ಆಸಿಡಿಟಿ ಅಂತ ತಿಳ್ಕೊಂಡು ಬೇಡ ಬೇಡ ಈ ಸರಿ ಒಂದು ಚಲೋದೊಂದು ವ್ಯವಸ್ಥೆ ಮಾಡೋಣ ಅಂತ ತಿಳ್ಕೊಂಡು ನೋಡ ನೋಡಿಲ್ಲ.
0: ಕಣ್ಣಿಗೆ ಚಂದ್ ಚಂದ್ ಚಂದ್ ಚಂದ್ ಅಂತೂ ಕಾಣ್ಲಿಕ್ಕತ್ತಾವ, ಹೊಟ್ಟಿಗೆ ಎಷ್ಟು ಚಂದ ಇರ್ತದ ಅಂತ ಆದಷ್ಟು ಹೇಳೇ ಬಿಡ ಮತ್ತೆ ಶರಣಪ್ಪ.
1: ಅಲ್ಲ ಮಾಯಕ್ಕ, ಅದ್ ನೋಡ್ದ ಅಷ್ಟು ದೊಡ್ಡ ತಾಟ, ಅಲ್ಲಿ ನೋಡ ಮೆಂತೆ ಪಲ್ಯ ಹಾಕೊಂಡ, ಮೊಳಕೆ ಕಾಳು ಇಟ್ಕೊಂಡ, ಲಿಂಬೆ ಹಣ್ಣು, ಉಳ್ಳಾಗಡ್ಡಿ, ಗಜ್ರಿ, ಬಾಕಿ ನೋಡ
0: ಅಷ್ಟೇ.
2: ಮೊಳಕೆ ಬರಕ್ ಎರಡು ದಿವಸ ಬೇಕಾತು, ಆಮೇಲೆ ಮತ್ತೆ ಎಷ್ಟು ಅಂದ್ರೆ ಬಹಳ ಜತನದಿಂದ ಈ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ಹೆಂಗ ನಮ್ಗ ಜೀವನದೊಳಗ ನಾವೇನ್ ಮಾಡ್ತೀವಿ ಅಂದ್ರೆ ನಾವ್ ಏನ್ ಊಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಜಾಸ್ತಿ ಕಲ್ಪನೆ ಇಲ್ಲ. ನಮ್ಗೆ ಎಷ್ಟು ಪೋಷಕಾಂಶಗಳು ಬೇಕು, ಆದಷ್ಟು ಹಸಿ ತರಕಾರಿ ಒಳಗೆ ಇದ್ದೇ ಇರ್ತಾವು, ಮತ್ತೆ ಮೊಳಕೆ ಕಾಳಿನೊಳಗಂತೂ ಯಥೇಚ್ಛವಾಗಿ ನಮಗೆ ಬೇಕಾದಂತಹ ಪೌಷ್ಟಿಕಾಂಶಗಳು ಇರ್ತಾವು. ಈಗ ಅವನ್ನೆಲ್ಲ ಬಿಟ್ಟಿವಿ, ಕುರು ಕುರು ಕುರು ಕುರು ತಿಂತೀವಿ, ಆಮೇಲೆ ನೋಡಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಅಂತಕೊಂಡು ನಳ್ತೀವಿ.
0: ಅಲ್ಲ ಶರಣಪ್ಪ, ಈಗ ಅದನ್ನ ಊಟದಾಗ ಬಡಿಸ್ಕೊಂಡು ತಿನ್ಬೇಕು ಅಂತಾನು ಏನಿಲ್ಲ. ಆ ಮೊಳಕೆ ಕಾಳು ಪಲ್ಯ ಮಾಡಿನ ಬೇಯಿಸಿ ತಿನ್ಬೇಕಂತೂ ಇಲ್ಲ. ಈ ಕುರುಕುರು ಅಂದಿಲ್ಲ ಹಂಗನ, ಆ ಮೊಳಕೆ ಕಾಳಿಗೆ ಒಂಚೂರು ಉಪ್ಪು, ಒಂಚೂರು ಖಾರಪುಡಿ ಹಂಗತ್ ಹಾಕಿ ಅದನ್ನ ಕಲಸಿ ತಿಂದು ಬಿಟ್ರೆ ಆಹಾ ಏನ್ ಹೇಳಿ.
1: ನೀ ಏನೋ ತಿಂತಿ ಬಾಯಾಗ ಆಹಾ ಊಹು ಅಂತಿದ್ದಿ, ಆದ್ರ ಇವತ್ತಿನ ಮಕ್ಳು ಏನ್ ತಿಂತಾರ? ಮಕ್ಳಂತಾವ್ ಬ್ಯಾಡ್ ಅಂತಾವ. ಈಗ ಏನ್ ಕೇಳ್ತಿ, ಪಿಜ್ಜಾ ಬರ್ಗರು, ಆಮೇಲೆ ಸೇವ್ ಪುರಿ ಪಾಣಿಪುರಿ ಇಂತದಕ್ ಹೊಂದ್ಕೊಂಡ್ಬಿಟ್ಟಾವ ಮಕ್ಳಿಗೆ.
2: ಸೇವ್ ಪುರಿ ಅಂಗಡಿ ಮುಂದೆ ಹನುಮಂತನ ಬಾಲ ಇವ್ ಹೆಂಗಿರ್ತೈತಿ ಅಂದ್ರೆ ಆ ಪರಿ ಕರೆನ. ಈ ಹಸಿ ತರಕಾರಿ ಇದೆಲ್ಲ ನಾನು ನೋಡ್ಲಿಕ್ಕೆ ಹತ್ತಾಗ ಇದು ಎಷ್ಟು ಉಪಯೋಗ ಅಂದ್ರೆ, ಈಗ ನಮ್ಮ ಭಾರತದೊಳಗ ಡಯಾಬಿಟಿಸ್ ಅಂತೂ ಕಾಮನ್
1: ಆಗಿದೆ.
2: ಈ ಸಕ್ಕರೆ ರೋಗ ಅನ್ನೋದು ಯಾರಿಗಿಲ್ಲ ಅಂದ್ರೆ ನಾವು ಮತ್ತೆ ಬೆಳ್ಳೆಣ್ಸ್ ನೋಡ್ಬೇಕಾಯ್ತು. ಈಗ ಸಕ್ಕರೆ ರೋಗ ಇದ್ದವ್ರಿಗೆ ಈಗ ಅನ್ನ ಊಟ ಮಾಡ್ಬೇಕು ಅಂತ ತಿಳ್ಕೊರಿ, ರೊಟ್ಟಿ ತಿನ್ಬೇಕು ಅಥವಾ ಚಪಾತಿ ತಿನ್ಬೇಕಂದ್ರೆ ಅದ್ರ ಕೂಡ ಮೊದಲು ಸೌತೆಕಾಯಿ.
0: ಆ ಮೊಳಕೆ ಕಾಳು ಪಲ್ಯ ಮಾಡಿನ ಬೇಯಿಸಿ ತಿನ್ಬೇಕಂತೂ ಇಲ್ಲ. ಈ ಕುರುಕುರು ಅಂದಿಲ್ಲ ಹಂಗನ, ಆ ಮೊಳಕೆ ಕಾಳಿಗೆ ಒಂಚೂರು ಉಪ್ಪು, ಒಂಚೂರು ಖಾರಪುಡಿ ಹಂಗತ್ ಹಾಕಿ ಅದನ್ನ ಕಲಸಿ ತಿಂದು ಬಿಟ್ರೆ ಆಹಾ ಏನ್ ಹೇಳಿ.
1: ನೀ ಏನೋ ತಿಂತಿ ಬಾಯಾಗ ಆಹಾ ಊಹು ಅಂತಿದ್ದಿ, ಆದ್ರ ಇವತ್ತಿನ ಮಕ್ಳು ಏನ್ ತಿಂತಾರ? ಮಕ್ಳಂತಾವ್ ಬ್ಯಾಡ್ ಅಂತಾವ. ಈಗ ಏನ್ ಕೇಳ್ತಿ, ಪಿಜ್ಜಾ ಬರ್ಗರು, ಆಮೇಲೆ ಸೇವ್ ಪುರಿ ಪಾಣಿಪುರಿ ಇಂತದಕ್ ಹೊಂದ್ಕೊಂಡ್ಬಿಟ್ಟಾವ ಮಕ್ಳಿಗೆ.
2: ಸೇವ್ ಪುರಿ ಅಂಗಡಿ ಮುಂದ ಹನುಮಂತನ ಬಾಲ ಇವ್ ಹೆಂಗಿರ್ತೈತಿ ಅಂದ್ರೆ ಆ ಪರಿ ಕರೆನ. ಈ ಹಸಿ ತರಕಾರಿ ಇದೆಲ್ಲ ನಾನು ನೋಡ್ಲಿಕ್ಕೆ ಹತ್ತಾಗ ಇದು ಎಷ್ಟು ಉಪಯೋಗ ಅಂದ್ರೆ, ಈಗ ನಮ್ಮ ಭಾರತದೊಳಗ ಡಯಾಬಿಟಿಸ್ ಅಂತೂ ಕಾಮನ್ ಆಗಿದೆ. ಈ ಸಕ್ಕರೆ ರೋಗ ಅನ್ನೋದು ಯಾರಿಗಿಲ್ಲ ಅಂದ್ರೆ ನಾವು ಮತ್ತೆ ಬೆಳ್ಳೆಣ್ಸ್ ನೋಡ್ಬೇಕಾಯ್ತು. ಈಗ ಸಕ್ಕರೆ ರೋಗ ಇದ್ದವ್ರಿಗೆ ಈಗ ಅನ್ನ ಊಟ ಮಾಡ್ಬೇಕು ಅಂತ ತಿಳ್ಕೊರಿ, ರೊಟ್ಟಿ ತಿನ್ಬೇಕು ಅಥವಾ ಚಪಾತಿ ತಿನ್ಬೇಕಂದ್ರೆ ಅದ್ರ ಕೂಡ ಮೊದಲು ಸೌತೆಕಾಯಿ ಗಜ್ರಿ, ಆಮೇಲೆ ಈ ಮೊಳಕೆ ಕಾಳು ಇವನ್ನೆಲ್ಲ ತಿಂದ್ರಂದ್ರೆ ಹೊಟ್ಟೆ ತುಂಬುತ್ತದ, ಆಮೇಲೆ ಸಕ್ಕರೆ ಪ್ರಮಾಣ ಜಾಸ್ತಿ ಹೋಗುದಿಲ್ಲ. ಆಮೇಲೆ ಈ ತರಕಾರಿಗಳು ಇರೋದ್ರಿಂದ ಎಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಇದ್ರು ಅದು ಕರಗ್ಲಿಕ್ಕೆ ಸಹಾಯ ಆಗ್ತದೆ.
1: ಅಷ್ಟ ಅಲ್ಲ ಶರಣಪ್ಪ, ನೀ ಭಾರತ ದೇಶ ಡಯಾಬಿಟಿಸ್ ಅಂತ ಇಷ್ಟ ಅಂದಿ, ಇತ್ತೀಚೆಗಂತೂ ನಮ್ಮ ದೇಶ ಬಹಳಷ್ಟು ರೋಗಗಳ ಆಗರ ಆಗ್ಲಿಕ್ಕತ್ತದ. ಕ್ಯಾನ್ಸರ್ ಆತು, ಮತ್ತ ನೀ ಗ್ರಾಮೀಣ ಪ್ರದೇಶದಾಗ ಹೋಗಿ ನೋಡು ಎಷ್ಟು ಹೆಣ್ಮಕ್ಳು ಮಕ್ಕಳು ಮಾಲ್ ನ್ಯೂಟ್ರಿಷನ್ ನಿಂದ ಬಳಲಿಕತ್ತಾರ ಅಂದ್ರೆ ರಕ್ತಹೀನತೆ ಅನ್ನೋದು ಬಹಳ ಸಾಮಾನ್ಯ.
0: ಅಲ್ಲ ಅದಕ್ಕೆಲ್ಲಾ ಕಾರಣ ನಮ್ಮೆಲ್ಲರ ಆಹಾರ ಕ್ರಮ. ನಾವ್ ಏನ್ ತಿಂತೀನಿ ಏನ್ ತಿಂತೀವಿ ಅನ್ನೋದ ಎಲ್ಲಾ ಕಡೆ ಮುಖ್ಯ ಆಗ್ಬಿಡ್ತದೆ.
1: ಹೌದು, ಈಗ ನೋಡು ನೀನು ಡಾಕ್ಟರ್ ಕಡೆ ಹೋಗಿ ನೋಡು, ಅವರೆಲ್ಲ ಅದನ್ನ ಹೇಳ್ತಾರ, ಈ ಕಾರ್ಬೋಹೈಡ್ರೇಟ್ ಏನದಲ್ಲ ಅದನ್ನ ಕಡಿಮೆ ಪ್ರಮಾಣದೊಳಗ್ ತಗೋರಿ, ಹೆಚ್ಚು ಸೊಪ್ಪು ತರಕಾರಿ ಇವನ್ನ ತಗೊಳ್ರಿ, ಹಣ್ಣನ್ನ ತಗೊಳ್ರಿ ಅಂತ ಹೇಳ್ತಾರ. ಯಾಕೆ ಶರಣಪ್ಪ,
2: ನಾವೇನ್
1: ಮಾಡ್ತೀವಿ, ಕಂಟ ಮಠ ಅನ್ನ ನುಂಗ್ತೀವಿ, ಇಲ್ಲ ರೊಟ್ಟಿ ತಿಂತೀವಿ, ತರಕಾರಿಗಳನ್ನ ಬಹಳ ಗೌಣ ಮಾಡ್ತೀವಿ. ಹೌದಿಲ್ಲ?
2: ಆದ್ರೆ ಇನ್ನೊಂದೇನಾಗಿ ಗೊತ್ತನು ಮಂಜಕ್ಕ, ಈಗ ನಾವು ಅನ್ನ ತಿಂತೀವಲ್ಲ, ಆ ಅನ್ನದ ಹೆಂಗ ಬೆಳೆದಿರ್ತೀವಿ ಗೊತ್ತಾನ? ಈಗ ಎಷ್ಟು ಗೊಬ್ಬರ ಹಾಕ್ತಾರ, ಯೂರಿಯಾ ಹಾಕ್ತಾರ, ಅಂದ್ರೆ ಸಾವಯವ ಅಂಶನ ನಮ್ಮ ಭೂಮಿಯೊಳಗಿಲ್ಲ. ರೈತರು ಇವತ್ತ ರಾಸಾಯನಿಕಗಳನ್ನ ಹಾಕಿ ಅದು ಮಣ್ಣಿಗೆಲ್ಲ ವಿಷ ತುಂಬಲಿಕ್ಕೆ ಹತ್ತಾರ. ಹೀಗಾಗಿ ಈ ಗಂಗಾವತಿ ಅಂತ ಊರೊಳಗೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಯಾಕೆ ಬಂದೈತೆ ಹೇಳ್ವಾ ಅಂದ್ರೆ ಅಲ್ಲಿ ಆಹಾರದೊಳಗೆ ನಮ್ಗೆ ವಿಷ ಸಾಕ ಸೇರ್ಕೊಂಡು
0: ಅಂದ್ರೆ ಈ ರಾಸಾಯನಿಕಗಳನ್ನ ಬಳಸಿ ಆ ವಿಷ ಅನ್ನೋದು ಮಣ್ಣಿಗೂ ಸೇರಿದ ನಮ್ಮ ದೇಹ

0: ಸೇರಿದೆ.
1: ಹಿಂಗಾಗಿ ರೋಗಗಳು ಯಥೇಚ್ಛವಾಗಿ ಬರ್ಲಿಕ್ಕೆ
2: ಅಲ್ಲ ಶರಣಪ್ಪ, ಇದಕ್ಕೇನ್ ಕಾರಣ ಗೊತ್ತೇನು? ನಮಗ ಒಂದು ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ. ಏನಂದ್ರ ಇವತ್ ಹಾಕ್ತೀವಿ ಬೀಜ, ಲಘೂನ ಬರ್ಬೇಕು, ಆಮೇಲೆ ಈಡಾಗಿ ಬರ್ಬೇಕು, ಹೌದಿಲ್ಲ ಅಂದ್ರೆ ರೊಕ್ಕ ಗಳಿಸ್ಕೋಬೇಕು ಅನ್ನೋ ಈ ಮನುಷ್ಯನ ದುರಾಸೆನ ಇದಕ್ಕೆ ಕಾರಣ ನೋಡು. ಈಗ ಏನಾಗ್ತದ, ನಿನ್ ಹೊಲ್ದಾಗ ನೋಡು, ನೀ ಸಾವಯವ ಮಾಡ್ತೀಲ್ಪ.
0: ಈಗ ನೋಡ ನಾನು ಹೆಂಗ್ ಮಾಡ್ತೀನಿ ಗೊತ್ತ ಮಂಜಕ್ಕ, ಈಗ ನಾವು ಬೀಜಗಳನ್ನು ಸಹಿತ ಬೀಜೋಪಚಾರ ಮಾಡ್ತೀವಿ. ಅವು ಸಾವಯವ ಅಂಶ ಇರುವಂತಹ ಕೆಲವೊಂದು ರೈಸೋಬೀಮ್ ಅಂತವೆಲ್ಲ ಉಪ ಮಾಡಿ ಅವನ್ನೆಲ್ಲ ಹಾಕೋದ್ರಿಂದ ಏನಾಕತಿ, ಸದೃಢವಾಗಿ ಸಸಿ ಬರ್ತಾವ, ಮತ್ತೆ ರೋಗ ನಿರೋಧಕತೆ ಬೆಳೀತದೆ, ಮತ್ತೆ ಯಾವ್ದೇ ಇದಾದ್ರೂ ಕೀಟಗಳು ಬಂದು ತಿಂದು ಹೋಗ್ಲಿ, ಅದ್ರ ಜೊತೆ ಮತ್ತೆ ಏನಾರು ಬೇರೆ ಒಂದು ಹಾಕಿರ್ತೀನಿ ನಾನು. ಹಿಂಗಾಗಿ ಆ ಒಂದನ್ನ ನೋಡ ಒಂದು ಆಕರ್ಷಣೆ ಆಗಿ ನನ್ನ ಮುಖ್ಯ ಏನು ಬೆಳೆ ಇರ್ತಿತ್ತಲ್ಲ ಅದಕ್ಕೇನು ತೊಂದರೆ ಆಗುದಿಲ್ಲ, ಇದು ಅಂಶ ಇರ್ಬೇಕು ನಮ್ಗೆ ಗೊತ್ತಿರ್ಬೇಕು.
1: ಆಮೇಲೆ ಶರಣಪ್ಪ ಏನ್ ಮಾಡ್ತಾನು ಗೊತ್ತೇನ, ಈ ಸಾವಯವ ಸಾವಯವ ಅನ್ಕೋತ ಈ ಕಡೆ ಎಮ್ಮಿ ಆಕಳ ಇವನ್ನೆಲ್ಲ ಸಾಕಿರೋದ್ರಿಂದ ಆ ಗೊಬ್ಬರ ಎರಿಹುಳಿ ಗೊಬ್ಬರ ಅಂತೂ ಇದ್ದೇ ಇರ್ತದ, ಅದ್ರ ಜೊತೆಗೆ ಜೀವಾಮೃತ ಅಂತಾರಲ್ವಾ ಈ ಸಗಣಿ ಗೊಬ್ಬರ, ಇದರಿಂದ ಆ ರಾಸಾಯನಿಕಗಳನ್ನ ಬದಿಗಿಟ್ಟು ಆ ಜೀವಾಮೃತವನ್ನು ಉಪಯೋಗಿಸಿ ಸಾವಯವ ಕೃಷಿಯತ್ತ ಅವನ್ ಮುಖ ಮಾಡಿಬಿಟ್ಟಾನ ಅಂತಂದ್ರೆ ಏನ್ ಹೇಳ.
2: ಅಲ್ಲ ಮಾಯಕ್ಕ, ನಿಂಗ್ ನೆನಪದನೇ ಇಲ್ಲ, ಅವ ಹೊಲ್ದಾಗ ಹೋಗಿದ್ದಾಗ ಈ ಕಾಯಿಪಲ್ಯ ವಟಾಣಿ ಕಾಳು ಅವನ್ನೆಲ್ಲ ಹಾಕಿರ್ತಾನ ನೋಡು, ಅವನ್ ತೊಗೊಂಬಂದ್ ಕೊಡ್ತಾನಲ್ಲ ನಮಗ, ನೀ ನೋಡ ಈ ಪ್ಯಾಟಾಗಿನ್ ತಂದದ್ದು ಪಲ್ಯ ಮಾಡಿ ತಿನ್ನ, ಆ ನಮ್ ಶರಣಪ್ಪನ ಹೊಲ್ದಾಗಿನ ಪಲ್ಯ ತಿನ್ನ
1: ಅಂದ್ರೆ
2: ರುಚಿ
1: ರುಚಿಗ್ ರುಚಿನೂ ಹೆಚ್ಚಿರ್ತದ, ಅದ್ರ ಜೊತೆಗೆ ಪೋಷಕಾಂಶಗಳು ಹೆಚ್ಚಿರ್ತಾವ, ಮತ್ತೆ ರಾಸಾಯನಿಕಗಳು ಇರದೇ ಇದ್ದದ್ರಿಂದ ವಿಷಯುಕ್ತ ಆಹಾರನು ಅದಲ್ಲ.
0: ಎಷ್ಟು ತಿಳ್ಕೊಂಡು ಅಮ್ಮಯ್ಯ ನೀನು ಬಹಳ ಖುಷಿ ಅಥವಾ, ಆದ್ರೆ ಏನಿದೆ ಅಲ್ಲ ಈಗ ಆರ್ಗ್ಯಾನಿಕ್ ಅಂತೀವಲ್ಲ, ಯಾಕೆ ಆರ್ಗ್ಯಾನಿಕ್ ಜಾಸ್ತಿ ಆಗ್ಯವು? ನಾನು ಮೊದಲು ವಿಚಾರ ಮಾಡ್ತಿದ್ದೆ, ನಾನು ಎಲ್ಲರಂಗ ಬೆಳೀತಿದ್ದೆ, ನಾನು ನೋಡಿದ್ನಲ್ಲ ಮಾಯ ಇವತ್ತ ನಮ್ಗೆ ಊಟದೊಳಗೆ ಸಾಕಷ್ಟು ತೊಂದರೆ ಆಗ್ಯದ ಅಂತ ಗೊತ್ತಾತು. ನನ್ನ ದೋಸ್ತ ಒಬ್ಬವ ಆರ್ಗ್ಯಾನಿಕ್ ಬೆಳೀತಿದ್ದ, ಅದು ರುಚಿನ ಬೇರೆ. ಮೊದಲು ಹೆಂಗೆ ನಾವು ಸಣ್ಣರ್ದಾಗ ತಿಂತಿದ್ವಿ, ಆ ಒಂದು ಆ ಮಡಿಕೆ ಕಾಳಾಗ್ಲಿ ಹೆಸರು ಕಾಳು ಅಷ್ಟು ರುಚಿ ರುಚಿ ಆಗಿರೋ ಏನದು ಅಂತ ಕಾರಣ ಕೇಳಿದಾಗ ಮಾಯನ ಹೇಳಿದಲ್ಲ, ಈ ಸಮಗ್ರ ಕೃಷಿ ಮಾಡ್ಲಿಕ್ಕತ್ತೀನಿ, ಜೀವಾಮೃತ ಆಕಳ ಸಾಕ್ತೀನಿ, ಎಮ್ಮೆ ಸಾಕ್ತೀನಿ, ಮತ್ತು ಆಕಳ ನಮ್ಗೆ ಎತ್ತದವು ಅವು ಗಳೆ ಹೊಡಿತೀನಿ, ಅವೆಲ್ಲ ಮಾಡೋದ್ರಿಂದ ನನಗೆ ಸಹಾಯ ಆಗ್ಯದ ಅಂದ ಅದನ್ನ ಮಾಡಕ್ಕೆ ಶುರು ಮಾಡಿದೆ. ನನಗೆ ಖರೆ ಅವಾಗ ಏನು ಅನಿಸಿದ ಗೊತ್ತಲ್ಲ ಮಂಜಕ್ಕ, ಈ ಎಲ್ಲ ನಮ್ಗೆ ಪರಿಪೂರ್ಣವಾದ ಆರೋಗ್ಯ ಬೇಕಂದ್ರೇನು, ನಮ್ಗೆ ಎಕ್ಸಸೈಸ್ ನಾವು ಮಾಡ್ತೀವಿ, ಆಮೇಲೆ ಸರಿಯಾದ ನಿದ್ದೆ ಬೇಕು, ರೆಸ್ಟ್ ಮಾಡ್ತೀವಿ, ಹಾಂ, ಆಮೇಲೆ ಮುಖ್ಯವಾಗಿ ಒಳ್ಳೆ ವಿಚಾರಗಳು ಮಾಡಕ್ಕೆ ಬರ್ತದೆ, ಯಾಕಂದ್ರೆ ನಮ್ಗೆ ಏನು ಬೇಕನ್ನಷ್ಟೇ ವಿಚಾರ ಮಾಡೋಣ. ಒಂದು ಭಾಳ ಮುಖ್ಯವಾಗಿದ್ದಂದ್ರೆ ಊಟ, ಆಹಾರ ನಮ್ಮ ಕೈಗಿಲ್ಲದು, ಅದು ನನಗೆ ಗೊತ್ತಾದ್ಮೇಲೆ ಮಾಡಕತ್ತೀನಿ ನಿಮ್ಮಂತವ್ರು ನೆನಸ್ತೀನಿ, ನನಗೆ ಬಹಳ ಖುಷಿ ನೋಡು.
1: ಅಷ್ಟೇ ಅಲ್ಲ ಶರಣಪ್ಪ ಏನ್ ಹೇಳಿಗತ್ತಾನಲ್ಲ, ಅವಾಗೇನು ಹೊಲ ಅದವ, ಹೊಲದಾಗ ಎಲ್ಲಾ ಕಾಯಿಪಲ್ಯ ಬೆಳ್ಕೋತಾನ, ಉಳಿದ ಬೆಳಿ ಜೊತೆಗೆ ನಡೀತದ, ಆದ್ರೆ ನಮ್ಮಂತ ಮನೆಯಾಗಿದ್ದವ್ರು ಏನ್ ಮಾಡ್ಬೇಕಂತೀಯ?
2: ಧಾರಾಳತನದಿಂದ ಶರಣಪ್ಪ ಕೊಡಂಗಿಲ್ಲ ನಿಂಗ,
1: ಅಲ್ಲ ಅದ್ರ ಜೊತೆ
0: ಸಿಕ್ಕೋದು ನಾ ಕೊಡ್ತೀನಿ, ಇನ್ನೊಂದಿಷ್ಟ ಆರ್ಗ್ಯಾನಿಕ್ ಅಂಗಡಿ ಅದವಲ್ಲ.
1: ಹೌದು, ಕೈತೋಟದ ಬಗ್ಗೆನೂ ನಾವು ವಿಚಾರ ಮಾಡ್ಬೇಕು ಅಂತ
0: ಹೇಳಿ. ಹಿಂದೆ ಜಾಗ ಐತಲ್ಲ
2: ಅವನ ಶರಣಪ್ಪ, ನಮ್ ಈಗ ಕೆಳಗ್ ಜಾಗ ಇಲ್ಲಂದ್ರ ಈ ತಾರಸಿ ತೋಟ
0: ಮಾಡ್ತಾರೆ.
2: ತಾರಸಿ ತೋಟದಾಗೂ ದಿನಕ್ಕೆ ಬೇಕಾಗುವಷ್ಟು ಸೊಪ್ಪು ಕಾಯಿಪಲ್ಯ ಕೊತ್ತಂಬರಿ ಮೆಂತೆ ಇವನ್ನೆಲ್ಲ ಬೆಳ್ಕೋತಾರ.
0: ಮುಂಜಿ ಮೇಡಮ್ ಮನೆಗೆ ಹೋಗಿದ್ದೆ,
2: ಹೌದು
0: ಚಂದ ಅವರು ಮೇಲೆ ತಾರಸಿ ಗಾರ್ಡನ್ ಮಾಡ್ಯಾರ, ಬಹಳ ಅಂದ್ರೆ ನೋಡಕ್ ನಮಗೆ ಎರಡು ಕಣ್ಣು ಸಾಲುದಿಲ್ಲ.
1: ಔಷಧೀಯ ಸಸ್ಯಗಳನ್ನ ಬೆಳೆಸ್ತಾರ ಈ ಕಡೆ. ಕಾಯಿಪಲ್ಯ ಅಂತಂದ್ರೆ ಏನು, ಬಹಳ ದೂರ ಹೋಗ್ಬೇಡ ಮಂಜಕ್ಕ, ಒಂದ್ ಟೊಮ್ಯಾಟೊ, ಒಂದಿಷ್ಟು ಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ, ಕರಿಬೇವು, ಅಲ್ಲ ನಿನಗೀಗ ಏನಿಲ್ಲ ಮನೆಯಾಗ ಅಂದ್ರ ತಕ್ಷಣ ಹೋಗಿ ತೋಟದಾಗ ಹರ್ಕೊಂಡು ಬಂದ್ ಮಾಡಬಹುದಾ?
2: ಆ ಖುಷಿನ ಬೇರೆ ಶರಣಪ್ಪ. ಮತ್ತೆ ಇನ್ನೊಂದೇನ್ ಗೊತ್ತೇನು ಶರಣಪ್ಪ, ನೀ ಮಾಡುದ್ ನನ್ ಬಹಳ ಖುಷಿ ಅನ್ಸಿತ್ತಂದ್ರ, ಈ ಹೈನುಗಾರಿಕೆ ಏನ್ ಮನೆಯಾಗ ಶುರು ಮಾಡಿಯಲ್ಲ ನೀನು, ನಿನಗೆ ಯಥೇಚ್ಛ ಹಾಲು ಮೊಸರು ಬೆಣ್ಣೆ ತುಪ್ಪ ಅದು ನಮ್ ದೇಹಕ್ಕೆ ಬೇಕು, ಕ್ಯಾಲ್ಸಿಯಂ ಬೇಕು ಅಂದ್ರ ಅದು ಬೇಕು, ನಿನಗೆ ಈಡಾಗಿ ಅದು ಸಿಕ್ತದಪ್ಪ ಮನೆಯೊಳಗ
1: ಅಲ್ವಾ? ಅಷ್ಟಲ್ದನ ಕಾಮಧೇನು ಕಲ್ಪವೃಕ್ಷ ಅಂತಾರೆ, ಕಾಮಧೇನು ಅಂದ್ರೆ ಏನು ಮತ್ತ ಅದೇನ್ ಕೊಡ್ತದಲ್ಲ, ಅವೆಲ್ಲಾ ಉತ್ಪನ್ನಗಳು, ಅವು ಎಲ್ಲಾ ನಮ್ಮ ದೇಹಕ್ಕೆ ಒಳ್ಳೆಯ ಅಂಶಗಳನ್ನ ಕೊಡುವಂತ.
0: ಕೇಳ ಮಾಯಾ, ಈಗ ನನ್ನ ಹೆಂಡತಿ ಈ ಕಾಮಧೇನು ಆಕಳನ್ನ ಸೇವೆ ಮಾಡ್ಬೇಕಾದ್ರೆ ಇಷ್ಟು ಹಚ್ಕೊಂಡ್ಬಿಟ್ಟಾಳಂದ್ರ ಅದು ಏನು ಅಂದ್ರೂ ಅದು ಕೂಡ ಕೂತು ಮಾತಾಡ್ತಾಳ ಥರ ಎಷ್ಟು ಹಚ್ಕೊಂಡಿತ್ತಂದ್ರೆ, ಒಂದ್ಸರಿ ನನ್ನ ಹೆಂಡತಿಗೆ ಜ್ವರ ಬಂದ್ಬಿಟ್ಟದ, ಜ್ವರ ಬಂದದ ಆಕೆ ಮಲ್ಕೊಂಡಾಳ, ಹಂಗ ನಳ್ಕೊಂತ ಬಂದ ಸೇವೆ ಮಾಡ್ಲಿಕ್ಕೆ ನಿಂತ, ಆ ಆಕಳದ ಕಣ್ಣಾಗ ನೀರು.
1: ಹೌದಲ್ಲ,
0: ನಾನು ಹೇಳ್ತಿ ಹೇಳಿದ್ಲು ನನಗೆ ಆರಾಮಿಲ್ಲದ ಇದಕ್ಕೆ ಹೆಂಗ್ ಗೊತ್ತಾತ್ರಿ ಅಂತೇಳಿ ಭಾವನಾತ್ಮಕವಾಗಿ ಆ ಕೇಳಕತ್ಬಿಟ್ಲು. ಅಂದ್ರೆ ಇಷ್ಟು ಸಂಬಂಧ ಇಟ್ಕೋತಾವು.
2: ಮಾತು ಬರುವುದಿಲ್ಲ ಅನ್ನೋದು ಒಂದ ನೋಡು, ಭಾವನೆಗಳು ಮನುಷ್ಯನ ತಿಳ್ಕೊತಾವ. ಈಗ ಎಷ್ಟೋ ಕಡೆ ನಾನು ನೋಡಿ ನೀ ನಾಯಿ ಸಾಕಿರ್ತಾರಲ್ಲ.

0: ಅಣ್ಣಪ್ಪ ಬಹಳ ಪ್ರೀತಿಯಿಂದ ಮನಿ ಒಂದು ಸದಸ್ಯನಂಗ ನೋಡಿರ್ತಾರ. ಆ ಮನಿ ಯಜಮಾನಿಗೆ ಏನಾರೆ ಆದ್ರ ನಾಯಿಗಳು ಕಣ್ಣೀರ್ ಸುರಿಸ್ತಾವ್. ನೋಡ್ಲಿಲ್ಲೇನ್ ಮಾಯಕ್ಕ, ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಳಗ ಈ ಶಿರೂರದ ಹತ್ರ ಗುಡ್ಡ ಕುಸಿತ ಆಗಿ ಒಬ್ಬ ಮನುಷ್ಯ ಅಲ್ಲೇ ಸಾವಪ್ಪಿದ್ರ ನಾಯಿ ಹೋಗಿ ಕೂತಿತ್ತಂತಲ್ಲಿ ಕಣ್ಣೀರ್ ಸುರಿಸ್ಕೋತ.
1: ಅಂದ್ರ ಈ ಪ್ರಾಣಿಗಳೊಳಗೂ ಭಾವನೆ ಅನ್ನೋದು ಎಷ್ಟಿರ್ತದ ನೋಡು. ಅವಕ್ಕ ಮಾತು ಇಲ್ಲ ಅನ್ನೋದೊಂದು ಬಿಟ್ರ ಅವರು ತಮ್ಮ ಭಾವನೆಯ ಮೂಲಕ ನಮ್ಮೊಂದಿಗೆ ಇದ್ದೇ ಇರ್ತಾವ. ಈ ಪ್ರಾಣಿಗಳು,
2: ನನ್ನ ಗೆಳೆಯ ಒಬ್ಬವ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟ ಪಾಪವ, ಅವನು ಗೋರಿ ಸುತ್ತ ಹೋಗಿ ಇನ್ನೂ ಹೋಗಿ ಬರ್ತೈತೆ
0: ನೋಡ್
2: ಮತ್ತ. ಅಂದ್ರೆ ಅವ್ ಎಲ್ಲಿ ಬರ್ತಾನೋ ಎದ್ದನೋ ಒಂದು ಆಶಾ ಭಾವನೆ, ಅಲ್ಲಿ ಕೂತ ಒಂದ್ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ ಆಮೇಲೆ ಮತ್ತೆ ತಾನು ನಿರಾಸೆ ಬರ್ತದೆ.
1: ಅಂದ್ರೆ ಆ ಬಾಂಧವ್ಯ ನಂಡು ಬೆಳೆಸ್ಕೊಂಡ್ ಬಿಟ್ಟಿರ್ತಾವ ಪ್ರಾಣಿಗಳು ನಮ್ ಜೊತೆಗೆ ಅಂತ.
0: ಹೌದ್ ಹೌದು. ಆಮೇಲೆ ಶಣಪ್ಪ, ಈ ಊಟದ ಸುದ್ದಿ ಮಾತಾಡ್ಲಿಕ್ಕತ್ತಿದ್ದಲ್ಲ ನೀನು, ಮತ್ತ ಯಾವ ಹೊತ್ತಿಗೆ ಏನ್ ಊಟ ಮಾಡ್ಬೇಕು ಅದು ಮುಖ್ಯ ನೋಡು. ಈಗ ರಾತ್ರಿ 10 ಗಂಟೆ 11 ಗಂಟೆಗೆ ಊಟ ಮಾಡ್ತಾರಪ್ಪ ಮಂದಿ, ಅದೇನಾಗ್ತದಂದಿ ಪಚನ ಕ್ರಿಯೆಗೆ ಭಾರ ಆಗ್ತದ. ಹೌದಿಲ್ಲ? ಹಂಗಾಗಿ 8 ಗಂಟೆ ಒಳಗ ಅಂದ್ರ ಮಲಗುಕ್ಕಿಂತ ಮೊದಲು 2 ತಾಸು ಮುಂಚೆ ಊಟ ಮಾಡ್ಬೇಕಂತ.
1: ಮತ್ತ ಇದು ಕೇಳು ಮಂಜಕ್ಕ, ರಾತ್ರಿ ಆಗ್ಯದ ಆರಾಮ, ಈಗೇನ ಆಫೀಸಿಗೆ ಹೋಗುದಿಲ್ಲ ಹೊರಗ್ ಹೋಗುದಿಲ್ಲ ಅಂತ ಹೇಳಿ ಕಂಟ ಮಠ ತಿನ್ನಬಾರದು ಅಂತಾನೂ ಹೇಳ್ತಾರ.
2: ಅಲ್ಲ, ಟಿವಿ ನೋಡ್ಕೊಂತ 10 ಗಂಟೆಗೆ ಸೀರಿಯಲ್ ನೋಡ್ಕೊಂತ ಮಾಯ ಆರಾಮು ಕುರು ಕುರು ಕುರು ಅಂತ ತಿನ್ಕೊಂಡ್ ಕೊಡ್ ಬಂದಾತ. ನನ್ಗೆ ಇನ್ನೊಬ್ ನಮ್ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಅವ್ರು ಹೇಳ್ತಾರೆ 8 to 8 ಅಂತ.
0: ಮತ್ತೆ
2: ಮುಂಜಾನೆ 8 ಗಂಟೆಗೆ ನಾಷ್ಟ ಮಾಡ್ಬೇಕು, ರಾತ್ರಿ 8 ಗಂಟೆಗೆ
0: ಊಟ ಮಾಡ್ಬೇಕು,
2: ಡಿನ್ನರ್ ಮಾಡಿ ಮಲ್ಕೊಳ್ಳೋ ಟೈಮ್. ಅಂದ್ರೆ ನಾವೇನ್ ಮಾಡ್ತೀವಿ 11 ಗಂಟೆಗೆ ಊಟ ಮಾಡಿ ಮಕ್ಕೊಂಡ್ಬಿಡ್ತೀವಿ, ಅದು ಕರ್ಗುದು ಇಲ್ಲ. ಆಮೇಲೆ ಮುಂಜಾನೆ ಎದ್ ಕುಳೇನ ಈ ಶುಗರ್ ಇದ್ದವ್ರಿಗಂತ ಗ್ಯಾರಂಟಿ ಒಂದಿಲ್ಲ ಒಂದ್ ತೊಂದ್ರೆ ಆಗೇ ಬಿಡ್ತದೆ. ಅದಕ್ಕೆ ಯಾವಾಗಲೂ 2-3 ತಾಸು ಮೊದ್ಲೇ ಊಟ ಮಾಡೋ ಚಲೋ.
0: ಹೌದು, ಅದಕ್ಕೆ ಹಿರಿಯರು ಹೇಳಿಲ್ಲೇನ, 9 ಉಣ್ಣವ ಯೋಗಿ, 2 ಉಣ್ಣವ ಭೋಗಿ, 3 ಉಣ್ಣವ ರೋಗಿ, 4 ಉಣ್ಣವನ್ನ ಹೊತ್ಕೊಂಡು ಹೋಗಿ ಅಂತ.
2: ಅಲ್ಲ, ನಮಗ ನಮ್ಮ ಊಟದೊಳಗೆ ನಾವ್ ಏನ್ ಇರ್ಬೇಕಂದ್ರ ಈ ಒಂದು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಬರ್ತಾವ, 13 ವಿಟಮಿನ್ 11 ಮಿನರಲ್ ಬೇಕ ನಮ್ ಇದಕ್ಕ. ಅಂದ್ರೆ ಮೈಕ್ರೋ ನ್ಯೂಟ್ರಿಯಂಟ್ಸ್ ಒಳಗ ಎಷ್ಟೋ ಮಂದಿಗೆ ಜಿಂಕ್ ಅನ್ನೋದು ಇರೋದಿಲ್ಲ. ಅಂತದ್ ಕೆಲವೊಂದು ನೀರ್ ಹಣ್ಣು ಆತು ಇಂಥವೆಲ್ಲ ತಿಂದ್ರೆ ಏನಾಕತಿ, ಆ ಸಣ್ಣ ಸಣ್ಣ ಈ ವಿಟಮಿನ್ ಬಿಟೋಲು ಇಲ್ಲಾಂದ್ರೆ ನಮ್ಗೆ ಪಾದಗಳು ನರದೋಷ ಬರ್ತದೆ.
1: ಅಲ್ಲ, ನಾವ್ ಇವತ್ ಸೂರ್ಯನ ಪ್ರಕಾಶದೊಳಗೆ ನಿಲ್ಲಂಗೆ ಇಲ್ಲ, ವಿಟಮಿನ್ ಡಿ ನಮ್ಮೆಲ್ಲರಿಗೆ.
2: ಇದ್ರ ಅರಿವು ನಮ್ಗಿಲ್ಲ ಅಂದ್ರೆ ಹೆಂಗಮ್ಮ?
1: ಹೌದು, ಅದು ಒಟ್ಟು ಏನಂತೀವಿ, ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಂತಹ ಉತ್ತಮವಾದ ಆಹಾರ ಕ್ರಮ ನಮ್ಮೆಲ್ಲರದ ಆಗ್ಬೇಕು.
2: ಈ ಉಸಳೆದ ಎಲ್ಲರೂ ಕೂಡ ತಿನ್ನೋಣ ಅಂತ ಇವತ್ತಿಂದ ನಾವು ಕೂಡ ಅದನ್ನ ಆರಾಮ ಮಾಡೋಣ. ಹಾ, ನಮ್ಮಿಂದ ಶುರುವಾತ ಅಂದ್ರ 4 ಮಂದಿಗೂ ಒಳ್ಳೇದಾಕತಿ, ಅದು ಗೊತ್ತಾಕತಿ. ಮತ್ತೆ ನಮ್ಮ ಆಹಾರ ಚಲೋ ಐತೆ, ನಮ್ಮ ಆರೋಗ್ಯ ಚಲೋ ಇರ್ತದೆ, ಮತ್ತೆ ನಾವು ಇನ್ನೊಬ್ರಿಗೂ ಕೂಡ ಚಂದಾಗಿ ಮಾತಾಡ್ಬೋದು, ಇನ್ನೊಬ್ರ ಸೇವೆ ಮಾಡ್ಬೋದು. ಏನಂತಿ?
0: ಈಗ ಲಘು ಲಘು ಹೇಳ, ಅಲ್ಲಿ ಹೊರಗ್ ಬಕೀಟ ನೀರ್ ಇಟ್ಟಾನ ಶಣಪ್ಪ, ಕೈ ತೊಕ್ಕೋಳ ತಾಟ ಆಗ್ಲೇ ಅರ್ಧ ಹಾಕ್ಯಾನ, ಇನ್ನು ನಮ್ ವೈನಿ ಬಿಸಿ ರೊಟ್ಟಿ ತಂದ್ ಹಾಕುದಷ್ಟ ಬಾಕಿ, ಊಟ ಮಾಡೇ ಬಿಡೋಣ.
2: ಆಮೇಲೆ ಕಷಾಯ ಮಾಡ, ಎಲ್ಲಾ ಕಾಯಿಪಲ್ಲೆ ಎಲೆ ಹಾಕಿ ಕಷಾಯ ಮಾಡ, ಎಷ್ಟು ಚಲೋ ಅದು ಗೊತ್ತಾನ, ಅದು ಆರೋಗ್ಯದಾಯಕವಾಗ್ಯದ ತಗೊಳ್ಳಂತ. ಇವತ್ತ ಒಟ್ಟು ಆರೋಗ್ಯದ ದಿನ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿ, ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ.
4: ಆಕಾಶವಾಣಿ ಧಾರವಾಡ. ಈಗ ಹೊಸ ಹಾಡು. ಒಂದು ಸರಳ ಪ್ರೇಮ ಕಥೆ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅರ್ಮಾನ್ ಮಲೇಕ್.

ಹೊಸ ಹಾಡು ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಈಗ ಸಮಯ 3:20. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. 392.16 ಮೀಟರುಗಳು ಅಥವಾ 765 kHz ತರಂಗಾಂತರಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರವು 5:30 ಆರಂಭವಾಗುವುದು. ಕೇಳುಗರೆ, ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 MHz ಕಂಪನಾಂಕಗಳಲ್ಲಿ ಕೇಳುವಿರಿ. ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಸಮಯ 5:30:20 ಸೆಕೆಂಡುಗಳು. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಸ್ವಾಗತ ಹಾಗೂ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ತಾರಾಸಿಂಗ್ ಮಾಡುವ ನಮಸ್ಕಾರ. ಇದೀಗ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು.
1: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
2: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
1: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
2: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
1: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.
0: ಟೀ ಟೈಮ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆ ನೆನಪಿರಲಿ ಚಿತ್ರದ್ದು. ಧ್ವನಿ ನೀಡಿದ್ದಾರೆ ಚಿತ್ರಾ.

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29ರಂದು ಸಂಜೆ 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದಾರ್, ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇನು.
2: ಟೀ ಟೈಮ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಅಮೃತ ಧಾರೆಯ ಚಿತ್ರದ್ದು. ಧ್ವನಿ ನೀಡಿದ ಕಲಾವಿದರು ಹರೀಶ್ ರಾಘವೇಂದ್ರ ಹಾಗೂ ಸುಪ್ರಿಯಾ ಆಚಾರ್ಯ.

0: ಶುದ್ಧ ತಾಸೆ ಭರ ನಿರ್ಮಾ ಶುದ್ಧ ನಮಕ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: ಈಗ ಪ್ರಕಟಣೆಗಳು. ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ 577205. 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶದ ಬಗ್ಗೆ ಇದೊಂದು ಮಾಹಿತಿ. ವಯೋಮಿತಿ 5-10 ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ನೀಡಲಾಗುತ್ತದೆ. ನುರಿತ ಶಿಕ್ಷಕರಿಂದ ಬೋಧನೆಯನ್ನು ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಅಧ್ಯಕ್ಷರು ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ 577205. ದೂರವಾಣಿ ಸಂಖ್ಯೆ 222020 ಇಲ್ಲವೇ 221986. ಸಮಯ ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆಯವರೆಗೆ. ಟ್ರಸ್ಟ್ ಅವರ ಮೊಬೈಲ್ ಸಂಖ್ಯೆ 9845446288. ಆಡಳಿತಾಧಿಕಾರಿಯವರ ಮೊಬೈಲ್ ಸಂಖ್ಯೆ 9972719596 ಮತ್ತು ಮುಖ್ಯೋಪಾಧ್ಯಾಯರ ಮೊಬೈಲ್ ಸಂಖ್ಯೆ 9449401899. ಈ ನಂಬರ್ಗೆ ಸಂಪರ್ಕಿಸಬಹುದು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ವಿನಯ್ ಮರಿತಮ್ಮಪ್ಪ ಹುಲ್ಲೂರ್ ಎಂಬ 22 ಯುವಕ 6/5/2026 ಬೆಳಗ್ಗೆ ಅಂಬಿನ್ಬಾವಿ ಗ್ರಾಮ, ತಾಲೂಕು ಜಿಲ್ಲಾ ಧಾರವಾಡ, ಇಲ್ಲಿಂದ ಕಾಣೆಯಾಗಿರುತ್ತಾನೆ. ಎತ್ತರ 5'5", ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇವೆ. ಮಾತನಾಡುವ ಭಾಷೆ ಕನ್ನಡ, ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾನೆ. ಧರಿಸಿದ ಉಡುಪು ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚಕ್ಷ, ಉದ್ದತೋಳಿನ ಅಂಗಿ ಧರಿಸಿದ್ದು ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಧಾರವಾಡ ಗ್ರಾಮೀಣ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ರಜಿಯಾ ರಫೀಕ್ ಶೇಖ್ ಎಂಬ 6 ಬಾಲಕಿ 9/4/2026 ಮುಂಜಾನೆ 10:15 ಹುಬ್ಬಳ್ಳಿ

0: ಗೂಡ್ಶೆಡ್ ರೋಡ್ ವಾಟರ್ ಟ್ಯಾಂಕ್ನಿಂದ ಕಾಣೆಯಾಗಿರುತ್ತಾಳೆ. 2 ಫುಟು 9 ಇಂಚು ಎತ್ತರ, ಉದ್ದನೆಯ ಮುಖ, ಉದ್ದ ಮೂಗು ಇರುತ್ತದೆ. ಕೆಂಪು ಬಣ್ಣದ ಚೂಡಿದಾರ, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ಅಂಗನವಾಡಿಯಲ್ಲಿ ಓದುತ್ತಿದ್ದಾಳೆ. ತೆಲುಗು, ಹಿಂದಿ ಮತ್ತು ಸ್ವಲ್ಪ ಕನ್ನಡ ಭಾಷೆಯನ್ನು ಮಾತನಾಡುತ್ತಾಳೆ. ಇವಳ ಸುಳಿವು ಸಿಕ್ಕಲ್ಲಿ ಶಿವಾನಂದ್ ಎನ್ ಬನ್ನಿಕೊಪ್ಪ ಪಿಎಸ್ಐ ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.
1: ಭಾರತೀಯ ವಾಯುಸೇನಾಕ್ಕೆ ಏಕ್ ಔರ್ ಉತ್ಕೃಷ್ಟ

0: services to the people of Venezuela. The Indian Embassy in Venezuela said an Indian medical team comprising experienced doctors has established a camp at the International La Rinconada racetrack in Caracas. It said the medical camp is now fully operational and services are open 24/7. Benchmark domestic equity indices ended almost 0.5% down today. Sensex fell 372 points to close at 76,728, while Nifty also dropped to settle at 23,946. And that is the end of this news bulletin.
1: Akashavaniya Dharavada Kendravidu.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಪ್ರಿಯ ಕೇಳುಗರೆ, ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಡಾಕ್ಟರ್ ಮಿಲಿಂದ್ ಪೋದಾರ್, ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಡಾಕ್ಟರ್ ಬಿಎಸ್ ಏಣಗಿ. ವಿಷಯ ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತು ಅವಲೋಕನ ನಡೆಸಿಕೊಡುತ್ತಾರೆ ಕುಮಾರಗಡಿ ಪ್ರಾಯೋಜಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. 7:45 ಕಥಾ ಕಲರವ, ಕಥೆ ಮೊಲ ಮತ್ತು ಆಮೆ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವವಾಣಿ, ಭಾರತೀಯ ಸಂಸ್ಕೃತಿ ಮತ್ತು ಅದಕ್ಕೆ ಕರ್ನಾಟಕದ ಕೊಡುಗೆ, ಮಾತನಾಡುತ್ತಾರೆ ಮೀನಾಕ್ಷಿ ಸಂಕಿನ್. ಪ್ರಸಾದ್ ಇಂಗಳಗಿಯವರಿಂದ ಸ್ವರಚಿತ ಕವನವಾಚನ. ಪುಷ್ಪಹಾರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 9:15 ನಿಸರ್ಗಜ್ಞಾನಾಮೃತ, ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ನಟಬಲಿ, ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 10:00 ಕೀರ್ತನ ಭಕ್ತ ಕನಕದಾಸ, ಪ್ರಸ್ತುತಪಡಿಸುವವರು ಭದ್ರಗಿರಿ ಕೇಶವದಾಸರು. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 10:30 ಪ್ರಸಾರವಾಗಲಿದೆ. 11:10 ಎಫ್ಎಂ 103 ಮೆಗಾರ್ಟ್ಸ್ ಕಂಪನಾಂಕಗಳ ಮೇಲೆ ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: 30/6/2026 ಮಂಗಳವಾರದಂದು ಅಂದರೆ ನಾಳೆ ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆಗಳು. 6:35 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿರ್ಸಿ ತಾಲೂಕಿನ ಹಣಗಾರದ ಶ್ರೀಧರ್ ಭಾಗವತ್ ಹಣಗಾರ್ ಮತ್ತು ಸಂಗಡಿಗರಿಂದ ಯಕ್ಷಗಾನದ ಪದ. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳ್ಳಿಯಾಳ. 7:05 ಮತ್ತು 12:00 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಶರಣಬಸವ ಚೌಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆಸಿ ನಟರಾಜನ್ ಅವರಿಂದ ಕ್ಲಾರಿಯೋನೇಟ್ ವಾದನವನ್ನು ಕೇಳಬಹುದು. 8:30 9:05 ವಿದ್ಯಾ ಕಲಕೋಟೆ ಅವರಿಂದ ಸುಗಮ ಸಂಗೀತ, ಭಕ್ತಿ ಸಂಗೀತದ ಕಾರ್ಯಕ್ರಮ ಅರ್ಪಣ. 9:15 9:30 ಸಂದೇಶಾಧಾರಿತ ನಂದನದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 10:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕಿನ ಬೆಟದೂರಿನ ಯಲ್ಲಪ್ಪ ಸಿದ್ದಪ್ಪ ತಿರ್ಲಕೊಪ್ಪ ಮತ್ತು ಸಂಗಡಿಗರಿಂದ ಗೀಕಿಪದ, ಮುಂಡರ್ಗಿ ತಾಲೂಕಿನ ನಿಂಗಪ್ಪ ಗುಡ್ಡದ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುತ್ತೀರಿ. ಹಿಂದಿ ಚಿತ್ರಗೀತೆಗಳು 11:00 ಪಂಡಿತ್ ಉಲ್ಲಾಸ್ ಬಾಪಟ್ ಅವರಿಂದ ಸಂತೂರ್ವಾದನ. 12:05 ವನಿತಾ ವಿಹಾರ ನಾಟಕ ಪೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12 ಗಂಟೆ

35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದ್ರಾಕ್ಷಾಯಣಿ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಕೇಳುತ್ತೀರಿ. ಈ ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ್ ತಾಲೂಕಿನ ನೀಲಜಿಯ ಭೀರಪ್ಪ ದಶರಥ್ ಪಾಟೀಲ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದ. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ 1:30. ಹೊಸ ಹಾಡು ಕೇಳುತ್ತೀರಿ 2:40. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ FM 103 ಮೆಗಾರ್ಟ್ಸ್ ಕಂಪನಾಂಕಗಳ ಮೇಲೆ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು, ಪ್ರಕಟಣೆಗಳು 6 ಗಂಟೆಗೆ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಬೆನ್ನು ನೋವಿನಲ್ಲಿ ಭೌತ ಚಿಕಿತ್ಸೆಯ ಪಾತ್ರ. ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀಲ್ ಕೆಎಂ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಯಾರಾಮನ್. 7:45 ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಲಂಡನ್ನ ಓವೆಲ್ನಲ್ಲಿ ನಡೆಯಲಿರುವ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಮೊದಲ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಟದ ಮುಕ್ತಾಯದವರೆಗೆ ನಮ್ಮ ಮುಖ್ಯವಾಹಿನಿ ಮತ್ತು FM 103 ಮೆಗಾರ್ಟ್ಸ್ ಕಂಪನಾಂಕಗಳ ಮೇಲೆ ಕೇಳುತ್ತೀರಿ ದಿಲ್ಲಿ ಕೇಂದ್ರದಿಂದ. ನಮ್ಮ ಸ್ಟುಡಿಯೋ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಮುಂದುವರೆಯಲಿವೆ. 8:00 ಯುವವಾಣಿ. ಹುಬ್ಬಳ್ಳಿಯ ಪ್ರೊಫೆಸರ್ KS ಶರ್ಮಾ ಫ್ಯಾಷನ್ ಟೆಕ್ನಾಲಜಿ ITI ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದಿಂದ. 9:30 ಹಿರಿಯ ಕವಿ ನರಸಿಂಹ ಪರಾಂಜಪೆ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಯು ಶ್ರೀನಿವಾಸ್ ಅವರಿಂದ ಮೆಂಡೋಲಿನ್ ವಾದನ 10:00. 10:30 ಸಂಡೂರು ತಾಲೂಕಿನ ವಿಠಲಾಪುರದ GK ತಿಪ್ಪೇಸ್ವಾಮಿ ಮತ್ತು ಸಂಗಡಿಗರಿಂದ ಬಯಲಾಟ. 11:10 FM 103 ಮೆಗಾರ್ಟ್ಸ್ ಕಂಪನಾಂಕಗಳ ಮೇಲೆ FM ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ.

0: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
1: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
0: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836. ಆತ್ಮೀಯ ರೈತ ಬಾಂಧವರೇ,
2: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ,
0: ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ ಸೋಮವಾರ 29 ಸಂಜೆ 7 ಗಂಟೆಗೆ

0: from life-saving emergencies to advanced cardiac and multi-specialty expertise.
1: Bengaluru has placed its trust in one name.
0: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
2: ಆಕಾಶವಾಣಿ ಧಾರವಾಡ ಸಮಯ 6:20 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ 2 ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರೂ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟ್ರೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 41,22,869 ಮತದಾರರಿದ್ದು ಆ ಪೈಕಿ 38,22,990 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಕಳೆದ 2025 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಹಾನಿ ಪರಿಹಾರ 246,09,00,000 ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 1,21,077 ಹೆಕ್ಟರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಯಲ್ಲಿದ್ದ 935,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು.

0: ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
4: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.

0: ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್:
3: ನಾನು ಡಾಕ್ಟರ್ ಶ್ವೇತಾ ಭಟ್ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, STD ಕೋಡ್ 0836.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದಿಂದ.

0: ಸ್ಟೋರಿಯ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಶೇಕಡಾ 76.32% ಮ್ಯಾಪಿಂಗ್ ಪೂರ್ಣಗೊಂಡಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಮತದಾರರು ಗಣತಿ ನಮೂನೆಯನ್ನು ಅಗತ್ಯ ಮಾಹಿತಿ ಮತ್ತು ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಬಿಎಲ್ಒಗಳಿಗೆ ಕಡ್ಡಾಯವಾಗಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ವಿದ್ಯುತ್ ಪೂರೈಕೆಯ ಹೊಣೆಯನ್ನು ಟಾಟಾ ಕಂಪನಿಗೆ ವಹಿಸುವ ಪ್ರಸ್ತಾವವನ್ನು ಮುಂಬರುವ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು, ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯ ವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ದಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ದಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ದಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು ಒಂದು ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
2: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 April ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
1: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ 1,000,000,000,000 ರೂಪಾಯಿ ಹಣವಿದೆ. ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಆಕಾಶವಾಣಿ ಈಗ ಒಂದು ಜಾಹೀರಾತು.
4: ಚೈತ್ರ,
5: ಏನತ್ತೆ?
4: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ
4: ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
5: ಮತ್ತೆ ವ್ಯವಹಾರ?
4: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
5: ಓ,
4: ಅಂದ್ರೆ ಯುಪಿಐ.

0: ಹೌದಾ?
1: ಹಾ,
0: ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
0: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
1: ಏನತ್ತೆ?
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಆಕಾಶವಾಣಿ ಧಾರವಾಡ

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಿದ್ರೆ ನಿಮಗೆ ಭರ್ಜರಿ ಫಸಲು ಗ್ಯಾರಂಟಿ.
7: ಗುರುಗಳೇ, ರೈತನಿಗಿಂತ ಬೇಸಾಯದ ಬಗ್ಗೆ ಬೇರೆ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ? ಸರಿಯಾದ ಸಮಯಕ್ಕೆ ಬೀಜಗಳ ಬಿತ್ತನೆ ಮಾಡಲಾಗಿದೆ.
6: ನಾನು ಬೆಳೆ ಬೆಳೆಯುವ ಬೀಜಗಳ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು NPS ಸಂಚಯ್ ಬಗ್ಗೆ ಮಾತಾಡ್ತಾ ಇದ್ದೀನಿ.
7: ಗುರುಗಳೇ, NPS ಸಂಚಯ್ ಹಂಗಂದ್ರೇನು?
6: NPS ಸಂಚಯ್ ಭಾರತ ಸರ್ಕಾರದ ಪ್ರಾಧಿಕಾರವಾದ PFRDA ನಡೆಸುವ ಪಿಂಚಣಿ ಯೋಜನೆಯಾಗಿದೆ. ಕೇವಲ 250 ರೂಪಾಯಿಯೊಂದಿಗೆ ನಿಮ್ಮ ಖಾತೆಯನ್ನ ತೆರೆಯಿರಿ ಮತ್ತು ಕೊಡುಗೆ ನೀಡುವುದನ್ನ ಮುಂದುವರಿಸಿ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ಮಾಸಿಕ ಪಿಂಚಣಿ ಸಿಗುತ್ತೆ. ಇಂದು NPS ಸಂಚಯ್ನಲ್ಲಿ ಉಳಿತಾಯವನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿ. NPS ಸಂಚಯನೊಂದಿಗೆ ಭವಿಷ್ಯಕ್ಕೆ ಸಿದ್ಧರಾಗಿರಿ.

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇಂದು ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ ಕುರಿತು ಕಾರ್ಯಕ್ರಮ ಕೇಳುತ್ತೀರಿ. ಭಾಗವಹಿಸುತ್ತಾರೆ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೋದ್ದಾರ್, ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ.
3: ನಮಸ್ಕಾರ ರೈತ ಬಾಂಧವರೇ, ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತು ನಾವು ಡಾಕ್ಟರ್ ಮಿಲಿಂದ್ ಪೋದ್ದಾರ್ ಅವರಿದ್ದಾರೆ, ಹಾಗೆಯೇ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎನ್ ಜಾಧವ್ ಅವರಿದ್ದಾರೆ, ಇನ್ನೋರ್ವ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಿ ಎಸ್ ಏಣಗಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
5: ನಮಸ್ಕಾರ
3: ಸರ್. ಈಗ ಪ್ರಸ್ತುತ ನಮ್ಮ ಮುಂಗಾರು ಅಂದರೆ ಮಳೆಯ ಪ್ರಮಾಣ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ, ಇದರ ಕುರಿತು ತಾವು ಹೇಳೋದಾದರೆ.
4: ಈಗಾಗಲೇ ನಮಗೆ ನಾಳೆಗೆ ಜೂನ್ ಮುಗಿತದೆ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು 40% ಹಿಡ್ಕೊಂಡು 60% ತನಕ ಒಂದು ಮಳೆ ಅಭಾವವನ್ನು ಎದುರಿಸ್ತಾ ಇದ್ದೇವೆ. ಇದೇನು ಒಂದು ಮುಂಗಾರು ಪೂರ್ವ ಮಳೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಒಂದು ಅವಲೋಕನವನ್ನು ಮಾಡಿದಾಗ ಈ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸ್ವಲ್ಪ ಮುಂಗಾರು ಪೂರ್ವ ಮಳೆ ಆಗಿದೆ. ಅಂತಂದರೆ ಈ ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು ಅಷ್ಟು ಧಾರವಾಡದಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ. ಆದರೆ ಇದೇ ಪರಿಸ್ಥಿತಿ ಉತ್ತರ ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಇಲ್ಲ. ಹೀಗಾಗಿ ಏನಾಗಿದೆ, ಜೂನ್ 30-30 ನಾವು ಒಂದು ತೀವ್ರ ಮಳೆ ಅಭಾವವನ್ನು ಎದುರಿಸ್ತಾ ಇದ್ದೇವೆ.
3: ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ
4: ಹಲೋ
3: ಹಲೋ
6: ಹಾಂ, ಮಾತಾಡಿ.
3: ಹಲೋ, ತಾವು ಹವಾಮಾನದ ಕುರಿತು ಹೇಳ್ತಾ ಇದ್ರಿ.
4: ಹೌದು.
3: ಹಾಂ, ಈಗ ಮಳೆ ವಿಳಂಬವಾಗಿದೆ, ನಮ್ಮ ಬಿತ್ತನೆ ಏನು ಬೇಕಾಗಿತ್ತು ಮಳೆ ಅಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇದ್ರ ಕುರಿತು ಹೇಳೋದಾದರೆ ನಮ್ಮ ರೈತರು ಯಾವ ಪರ್ಯಾಯವಾಗಿ ಯಾವ ಬೆಳೆಗಳನ್ನು ಬಿತ್ತಬೇಕಂತೀರಿ?
4: ಈಗ ಇದಕ್ಕಿಂತ ಮುಂಚೆ ಅಂತಂದರೆ ತಾವು ಮಳೆ ಬಗ್ಗೆ ಕೇಳ್ತಾ ಇದ್ರೆ ಭಾರತೀಯ ಹವಾಮಾನ ಇಲಾಖೆ ಹೊಸದೆಹಲಿಯಿಂದ ನಮಗೆ ಪ್ರತಿ ವರ್ಷ ಏಪ್ರಿಲ್ ಮಧ್ಯಭಾಗದಲ್ಲಿ ಹಾಗೂ ಮೇ ಕೊನೆಯ ವಾರದಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಯಾವ ರೀತಿಯಾಗಿದೆ ಅಂತಕ್ಕಂಥ ಒಂದು ನಮಗೆ ಮೆಸೇಜ್ ಬರ್ತದೆ. ಆ ಒಂದು ಮೆಸೇಜ್ ಪ್ರಕಾರ ಏನಿದೆ ಅಂತಂದರೆ ದೇಶಾದ್ಯಂತ ಈ ವರ್ಷ ಸರಾಸರಿ

0: ಏನಪ್ಪ ಅಂತಂದ್ರೆ ಮಳೆ ಕಡಿಮೆ ಇದೆ. ಮಳೆ ಕಡಿಮೆ ಅಂತಂತಂದರೆ ಅದು ಶೇಕಡ 5-10%. ಅದು ಈ ನಮ್ಮ ದಕ್ಷಿಣ ಭಾರತದಲ್ಲಿ, ನಂತರ ಪಶ್ಚಿಮ, ಪೂರ್ವ ಹಾಗೂ ಉತ್ತರ ಭಾರತದಲ್ಲಿ ಬೇರೆ ತಣ್ಣಾಗಿದೆ. ಆದರೆ ಒಟ್ಟಾರೆಯಾಗಿ ಈ ವರ್ಷ ಮಳೆ ಅಭಾವ ಕಂಡು ಬಂದಿದೆ. ಹಾಗೂ ಪ್ರತಿ ತಿಂಗಳನ್ನೂ ಕೊನೆಗೆ ಈ ನಮ್ಮ IMDದಿಂದ, ಅಂದರೆ ಭಾರತೀಯ ಹವಾಮಾನ ಇಲಾಖೆದಿಂದ, ಈ ಮಳೆ ಬಗ್ಗೆ ಒಂದು ಮುನ್ಸೂಚನೆ ಬರ್ತದೆ. ಈಗ July 5ರವರೆಗೂ ಮುನ್ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಮುನ್ಸೂಚನೆ ಪ್ರಕಾರವೂ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕರಾವಳಿ ಭಾಗದಲ್ಲಿ ಏನಪ್ಪ ಅಂತಂದರೆ ಮಳೆ ಸಾಧ್ಯತೆಗಳಿದ್ದಾವೆ. ಆದರೆ ಉತ್ತರದ ಒಳನಾಡಿನಲ್ಲಿ ಸ್ವಲ್ಪ ಅಷ್ಟು ಆಶಾದಾಯಕವಾದ ಒಂದು ನಮಗೆ ಮುನ್ಸೂಚನೆ ಇಲ್ಲ.
1: ಪೊದಾರ್ ಅವರೇ, ಒಂದು ಕರೆ ಇದೆ ನೋಡೋಣ. ಹಲೋ.
0: ಹಲೋ,
1: ನಮಸ್ಕಾರ, ಯಾರು ಮಾತಾಡೋದು? ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ಹಲೋ,
1: ಮಾತಾಡ್ರಿ.
2: ವಿಶೇಷವಾಗಿ ರೈತರು.
3: ಹಲೋ
2: ಹಲೋ, ತಾವು ಧಾರವಾಡದವರ? ನಮ್ಮ ಕೃಷಿ ವಿಷಯದಲ್ಲಿ ಧಾರವಾಡ ಹತ್ತಲೇ ತಮ್ಮ ಜಮೀನು ಇರೋದು. ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂತಾರೆ, ನಗರ ಪರಿಮಿತಿ ಅಂತ ಒಂದಿದೆ. ಆ ನಗರ ಪರಿಮಿತಿ ಒಳಗೆ ಅಂದರೆ ಪೆರಿ ಅರ್ಬನ್ ಏರಿಯಾ, ತಮ್ದು ಏನಾದರೂ ನಗರ ಪ್ರದೇಶದ ಹುಬ್ಳಿ ಧಾರವಾಡ ನಗರ ಪ್ರದೇಶದ ಈ 17 ವಾರ್ಡ್ ಧಾರವಾಡದಲ್ಲಿ ಬರ್ತಲ್ಲ, ಅದ್ರ ಪರಿಮಿತಿ ಒಳಗಿದ್ರೆ ತಮಗೆ ಸ್ವಲ್ಪ ಸೇತ್ಕಿ ಜಮೀನು ಅಲ್ಲದೇ ಇದ್ರೆ ತಮಗೆ ಸಬ್ಸಿಡಿ ಸಿಗೋದು ಸಾಧ್ಯ ಇಲ್ಲ. ಆದರೆ ಆ ಪರಿಮಿತಿಯಿಂದ ಹೊರಗಡೆ ಇದ್ದು ನಿಮ್ದು ಇನ್ನು ಸೇತ್ಗಿ ಜಮೀನು ಅಂತಿದ್ದರೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಉಂಟು. ಅಂಥ ಒಂದು ಯೋಜನೆಗಳಲ್ಲಿ ಉದಾಹರಣೆ ನಿಮಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಣ ಬೇಸಾಯದ ರೀತಿಯಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ, ಅದೇ ರೀತಿ ಗಂಗಾ ಕಲ್ಯಾಣ ಯೋಜನೆ ಅಂತ ಒಂದು ಇದೆ. ಅದು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ರೈತರಿಗೆ ಅದರಿಂದ ಅದಕ್ಕೆ ಅರ್ಹರಿಲ್ಲ. ಅದಕ್ಕೇನಪ್ಪ ಅಂದ್ರೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಅದು ಅನುಕೂಲವಾದಂಥ ಯೋಜನೆ ಇದೆ. ತಾವು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಪ್ರಯತ್ನ ಪಡ್ಬೋದು ಬೋರ್ ಸರ್ಕಾರದ ಸೌಲಭ್ಯ ಪಡಲಿಕ್ಕೆ. ಇಲ್ಲಪ್ಪ ಅಂದ್ರೆ ಸಾಮಾನ್ಯವಾಗಿ ತಮ್ಮ ಬೋರನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ತೆಗೆದುಕೊಂಡು ತದನಂತರ ಏನಪ್ಪ ಅಂತಂತಂದರೆ ಅದಕ್ಕೆ ಅವಶ್ಯಕವಿರುವಂತಹ ಪೈಪ್ಗಳು ಇರ್ಬೋದು, ನೀರಾವರಿ ಪಂಪ್ಸೆಟ್ಗಳು ಇರ್ಬೋದು, ಆಮೇಲೆ ಜೊತೆಗೆ ಸ್ಪ್ರಿಂಕ್ಲರ್ ನೀರಾವರಿಗೆ ಬೇಕಾದಂಥ ಪೈಪು ನಾಜಲ್ಗಳು ಅವುಗಳಿಗೆ ಅವಕಾಶಗಳು ಉಂಟು. ತಾವು ಕಾಯಿಪಲ್ಲೆ ಅಂತ ಹೇಳಿದ್ರಿ, ವೆಜಿಟೇಬಲ್ಸ್, ಅದು ಅತ್ಯಂತ ಉತ್ತಮವಾದ ನಿರ್ಧಾರ. ಯಾಕಂದ್ರೆ ನಗರ ಪ್ರದೇಶ ಸುತ್ತಮುತ್ತಲಿನ ರೈತರಿಗೆ ನಾವು ಸಲಹೆ ಕೊಡೋದು ಅದೇ. ನೀವು ಕೇವಲ ಕೃಷಿ ಇಲಾಖೆಯಲ್ಲಿ ಪ್ರಯತ್ನ ಪಡದೆ ಧಾರವಾಡದಲ್ಲಿ ತೋಟಗಾರಿಕೆ ಇಲಾಖೆನೂ ಇದ್ದು ತಮಗೆ ಅದರ ಸ್ಥಳವನ್ನು ಹೇಳ್ತಾನೆ, ಧಾರವಾಡದಲ್ಲಿ ಬೃಂದಾವನ ಹೋಟೆಲ್ಗಡೆ ಇದೆ, ಅಲ್ಲಿ ಹೋಗಿ ಹಿರಿಯ ತೋಟಗಾರಿಕಾ ನಿರ್ದೇಶಕರನ್ನು ಸಂಪರ್ಕಿಸಿದ್ರೆ ಮುಂದಿನ ಅನುಕೂಲತೆಗಳನ್ನು ನಿಮಗೆ ಅವರು ಮಾಡಿಕೊಡ್ತಾರೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ.
4: ಹಲೋ,
1: ನಮಸ್ಕಾರ, ಯಾರು ಮಾತಾಡೋದು? ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
4: ನಾವು ಬೆಳಗಾವಿ ಜಿಲ್ಲೆ ತಾಲೂಕು.
1: ನಿಮ್ಮ ರೇಡಿಯೋ ಸೆಟ್ ಅನ್ನು ದೂರ ಇಡಿ.
4: ಇದು ಹವಾಮಾನ ಹೇಳ್ತಾ ಇದ್ರಲ್ಲ, ಮಳೆದು ಆಮೇಲೆ ಮತ್ತೆ ಇದು ಮೇಡ ಅಂತ ಹೊಲ ಇರುತ್ತಲ್ಲ ಸರ್, ಅದು ಬೋರ್ ಹಾಕ್ಸ್ಬೋದಾ?
2: ತಾವು ಯಾವ ತಾಲೂಕಮ್ಮ?
4: ಇದು ಬೆಳಗಾವಿ ಸವದತ್ತಿ ತಾಲೂಕು.
2: ಸವದತ್ತಿ ತಾಲೂಕು, ಓಕೆ. ತಮ್ಮ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕೇಳ್ರಿ. ಬೋರ್ವೆಲ್ ಹಾಕಿಸ್ಬೋದು ಅಂತಂದ್ರೆ ತಾವು ಅಂತರ್ಜಲವನ್ನು ಪರೀಕ್ಷೆ ಮಾಡಿಕೊಂಡು ತಾವು ಮುಂದೆ ಹೋಗ್ಬೋದು. ಮತ್ತೆ ಯಾವ ಸಾಲ ಯಾವ್ದು? ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳ್ರಿ.
4: ಇದು ಮಳೆಗೆ ಈಗ ನಾವು ಪೀಕ್ ಹಾಕಿದ್ವಲ್ಲ, ಮಳೆ ಏನಾದ್ರೂ ಆಗ್ತದ ಇಲ್ಲ ಸರ್?
2: ಈಗ ಕಳೆದ 2 ದಿನಗಳಿಂದ ನಮ್ಮ ಪ್ರಾಧ್ಯಾಪಕರಾದ ಡಾಕ್ಟರ್ ಮಿಲಿಂದ್ ಸರ್ ಹೇಳ್ತಾ ಇದ್ರು, ಈಗ ಇಲ್ಲಿ ಮಟ್ಟ ಜೂನ್ ನಲ್ಲಿ ಮಳೆ ಕೊರತೆ ಇದೆ. ಈಗ ಕಳೆದ 2 ದಿನಗಳಿಂದ ನಿನ್ನೆ ಇವತ್ತು ತಾವು ಅವಲೋಕಿಸಿರ್ಬೋದು, ಮುನ್ಸೂಚನೆ ಇದೆ July 3ರ ತನಕ ಸ್ವಲ್ಪ ಚುರುಕುಗೊಂಡಿದೆ, ಮುಂಗಾರು ಚುರುಕುಗೊಂಡಿದೆ. ಆಮೇಲೆ ಇವತ್ತು ಮುಂಜಾನೆ ಭಾರತೀಯ ಹವಾಮಾನ ಇಲಾಖೆ ಇದೆ, ಇದನ್ನು ನೋಡಿದ್ರೆ ಕರಾವಳಿಯೊಳಗೆ ಸ್ವಲ್ಪ ತೀವ್ರಗತಿಯಲ್ಲಿ ಶುರು ಆಗಿದೆ. ಇನ್ನೊಂದು 2-3 ದಿನಗಳಲ್ಲಿ, ಇವತ್ತು ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಧಾರವಾಡದಿಂದ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆ ವಿಶೇಷವಾಗಿ ಅಥನಿ, ಇದೇನು ಹೈವೇ ಇದೆಯಲ್ಲ ಅದರ ಅಕ್ಕಪಕ್ಕ ಶುರು ಆಗಿದೆ ರೀ. ತಮ್ಮಲ್ಲಿ ಬರುವ ನಿರೀಕ್ಷೆ ಇದೆ, ಆಸಾದಾಯಕವಾಗಿರೋಣ. ಇಲ್ಲದೇ ಇದ್ದಲ್ಲಿ ಸಂರಕ್ಷಣೆ ನೆರವರಿ ಇತ್ತಂತ ವ್ಯವಸ್ಥೆ ಮಾಡ್ಕೊಳ್ಳಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ.
5: ಹಲೋ,
1: ನಿಮ್ಮ ರೇಡಿಯೋ ಸೆಟ್ ಅನ್ನ ದಯವಿಟ್ಟು ಸ್ವಲ್ಪ ದೂರ ಇಡಿ.
5: ಮುಂಗಾರಿ ಮಳೆ ಅಂತ ಸ್ವಲ್ಪ ಬರ್ತೇ ಅಂತ ಐತ್ರಿ ಸರ್. ಹಿಂಗಾರಿ ಮಳೆ ಏನ ಬಗ್ಗೆ ವರದಿ ಇದೆ ಸರ್?
0: ಅಲ್ಲ, ಈಗ ತಮ್ಮೂರ್ ಯಾವ್ದು?
5: ಕುಂದಗೋಳ ರೀ ಸರ್.
0: ಕುಂದಗೋಳ. ಈಗ ನಾವು ಹಿಂಗಾರಿ ಬಗ್ಗೆ ಮಾತಾಡೋದು ಬೇಡ. ಏನಿದೆ ಅಂತಂದ್ರೆ, ನಮಗೆ ಜಿ ಕೆ ಎಮ್

0: ಎಸ್ ಅಂತ ಒಂದು ಯೋಜನೆ ಇದೆ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಯೋಜನೆ. ಅದು ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಅದು ಏನಪ್ಪಾ ಅಂತಂದ್ರೆ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಗೇನಿದೆ ಅಂತಂದ್ರೆ ಪ್ರತಿ 5 ದಿವಸಕ್ಕೊಮ್ಮೆ ಮಂಗಳವಾರ ಮತ್ತು ಶುಕ್ರವಾರ ಈ ಮಳೆ ಮುನ್ಸೂಚನೆ ಬರ್ತದೆ. ಮಳೆ ಹೇಗಿದೆ, ನಂತರ ಮೋಡ ಹೇಗಿದೆ, ಗರಿಷ್ಠ ಉಷ್ಣಾಂಶ ಎಷ್ಟು, ಕನಿಷ್ಠ ಉಷ್ಣಾಂಶ ಎಷ್ಟು, ಗಾಳಿ ಯಾವ ರೀತಿಯಾಗಿ ಬರ್ತಾ ಇದೆ, ಗಾಳಿಯ ವೇಗ ಎಷ್ಟಿದೆ ಅಂತಕ್ಕಂಥ ಮಾಹಿತಿ ಬರ್ತದೆ. ಆ ಮಾಹಿತಿ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂತಂದ್ರೆ, ಈಗ ಕುಂದಗೋಳ ತಾಲೂಕಾಗೂ ನಾವು ಅಲ್ಲಿ ಕೃಷಿ ಇಲಾಖೆಗೆ ಹಾಗೂ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀವಿ. ಆ ಗ್ರೂಪಿಗೆ ನಾವೇನಪ್ಪಾ ಅಂತಂದ್ರೆ ಈ ಒಂದು ಮೆಸೇಜಸ್ ಮುನ್ಸೂಚನೆಗಳನ್ನೆಲ್ಲ ಕಳಿಸ್ತಾ ಇರ್ತೀವಿ. ಹೀಗಾಗಲಿ ನೀವು ಹಿಂಗಾರಿ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ, ಇನ್ನೂ ನಮಗೆ ಜುಲೈ 15ರವರೆಗೂ ಸಹ ಈ ಮುಂಗಾರು ಬೆಳೆ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಈಗ ಏನಪ್ಪ ಅಂತಂದರೆ ಕೆಲವೊಂದು ಬೆಳೆಗಳು, ಈಗ ಹೆಸರು ಇರ್ಬೋದು, ಸೋಯಾಬೀನ್ ಇರ್ಬೋದು, ಅಂಥ ಬೆಳೆಗಳು ಏನಾಗ್ತವೆ ಅಂತಂದ್ರೆ ನಾವು ಎಷ್ಟು ತಡವಾಗಿ ಬಿತ್ತನೆ ಮಾಡ್ತೀವಿ ಅಷ್ಟು ಇಳುವರಿ ನಮಗೇನಪ್ಪ ಅಂತಂದರೆ ಕುಂಠಿತ ಆಗ್ತಾ ಇದೆ. ಹೀಗಾಗಿ ತಾವೇನೀಗ ಸದ್ಯಕ್ಕೆ ಹಿಂಗಾರಿ ಬಗ್ಗೆ ಯೋಚನೆ ಮಾಡೋದು ಬೇಡ. ಜುಲೈ 15ರವರೆಗೂ ನಾವು ಏನಪ್ಪ ಅಂತಂದರೆ ಸ್ವಲ್ಪ ಕಾಯ್ದು ನಂತರ ನಾವು ಯಾವ ರೀತಿಯಾಗಿ ಒಂದು ಪರ್ಯಾಯ ಬೆಳೆ ಇರ್ಬೋದು ಅದಕ್ಕೂ ಸಹ ಕಾಲಕಾಲಕ್ಕೆ ತಕ್ಕಂತೆ ನಾವು ವಿಶ್ವವಿದ್ಯಾಲಯದಿಂದ ಎಲ್ಲ ಮಾಧ್ಯಮದ ಮುಖಾಂತರ ತಮಗೆ ಮಾಹಿತಿಯನ್ನು ಕೊಡ್ತೇವೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಜಮಖಂಡಿ ತಾಲೂಕು ಗದ್ದಾಳ ಗ್ರಾಮದಿಂದ ಚಿದಾನಂದ ಬಿರಾದರ್ ಅಂತೇಳಿ.
1: ಚಿದಾನಂದ ಬಿರಾದವ್ರೆ, ತಮ್ಮ ಪ್ರಶ್ನೆ ನೇರವಾಗಿರ್ಲಿ, ಕೇಳ್ರಿ.
2: ಸರ್, ಇದು ತೆಂಗಿನ ಗಿಡಗಳಿಗೆ ಮತ್ತು ಮಾವಿನ ಗಿಡಗಳಿಗೆ ಬಿಳಿ ನೊಣ ಬೀಳ್ತಾ ಇದೆ ಸರ್. ಅದಕ್ಕೆ ಏನಾದರೂ ತಮ್ಮಿಂದ ಸಲಹೆ ನಿರೀಕ್ಷಣೆ ಮಾಡಿದೆ.
3: ಈಗ ತೆಂಗಿನ ಗಿಡಗಳಲ್ಲಿ ಈ ಬಿಳಿ ನೊಣ ಸ್ವಲ್ಪ ಬ್ಯಾಸಿಗೆಯಾಗ ನೀರು ಕಡಿಮೆ ಐತಂತಂದ್ರೆ ಅಂಥ ಕಡೆ ಇದು ಏನು ಎಲುಗಳ ಮ್ಯಾಗ ಕುಂತಿರ್ತವೆ. ಅದಕ್ಕೆ ನೀವು ಸ್ವಲ್ಪ ರಸಗೊಬ್ಬರದ ಪ್ರಮಾಣ ಹೆಚ್ಚು ಕಡಿಮೆ ಆದ್ರೂ ಇದು ಆಗುತ್ತೆ. ಅಂಥ ಕಡೆಯಲ್ಲಿ ಸ್ವಲ್ಪ ನಾವು ಅಂತರ್ವ್ಯಾಪಿ ಕೀಟನಾಶಕ ಸಿಂಪರಣೆ ಮಾಡಿರಿ. ಮತ್ತು ಕೆಲವೊಂದು ಟೈಮ್ ತಾವು ಗೊಬ್ಬರನೇ ಕೊಟ್ಟಿದ್ರು ಅಂದ್ರೆ ಬ್ಯಾಡ್ ಮ್ಯಾನೇಜ್ಮೆಂಟ್ ಹೊಲ ಇತ್ತಂದ್ರೆ ಅಂಥ ಕಡೆ ಈ ಬಿಳಿ ನೊಣ ಹೆಚ್ಚಾಗೋ ಚಾನ್ಸಸ್ ಇರೋದಕ್ಕೆ ಕಾರಣ ನೀವು ಸ್ವಲ್ಪ ಏನು ಸಮತೋಲನ ಗೊಬ್ಬರವನ್ನು ಕೊಟ್ಟು ಈ ಏನು ಹುಳದ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ.
2: ಥ್ಯಾಂಕ್ ಯು ಸರ್.
1: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ
4: ಹಲೋ
1: ರೀ, ನಮಸ್ಕಾರ. ಯಾರು ಮಾತಾಡ್ತಾ
4: ಇದ್ದೀರಾ? ಭೀಮರಾವ್ ಕೊಕಾಟೆ ಮಾತಾಡೋದ್ರಿ.
1: ಭೀಮರಾವ್ ಕೊಕಾಟೆ ಅವರೇ, ಹೇಳ್ರಿ, ನಿಮ್ ಪ್ರಶ್ನೆ ನೇರವಾಗಿ ಕೇಳ್ರಿ.
4: ಕೃಷಿ ಇಲಾಖೆ ಒಳಗ್ರಿ ಟ್ರಾಕ್ಟರ್ಗಳು ಹೊಸ ಟ್ರಾಕ್ಟರ್ ಸಿಗ್ತಾವನ್ರಿ?
5: ತಾವು ರಾಯಬಾಗ್ದವ್ರಲ್ಲ?
4: ನೋಡ್ರಿ,
5: ತಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಿರಿ. ಅದಕ್ಕಾಗಿ ಒಂದು ಕೆಲವೊಂದು ನಿಯಮಾವಳಿ ಅದಾವ. ಪ್ರತಿ ವರ್ಷ ಅವರು ಅರ್ಜಿ ಸ್ವೀಕರಿಸ್ತಾರ. ವಿಶೇಷವಾಗಿ ಮೊದಲು ಕೊಟ್ಟವರು ಸೀನಿಯರ್ ಇರ್ತಾರೆ. ಅವರು ಫಸ್ಟ್ ಯಾರು ಫಸ್ಟ್ ಕೊಡ್ತಾರಲ್ಲ ಅವರು ಪ್ರಯಾರಿಟಿ ಫಸ್ಟ್ ಕೊಡ್ತಾರೆ. ಜೊತೆಗೆ ಅದಕ್ಕೊಂದು ನಿಯಮಿತವಾದಂಥ ಹೀಗೆ ಆಯ್ಕೆ ಮಾಡಬೇಕು ಅನ್ನೋದು ಒಂದು ನಿಯಮಾವಳಿ ಇದೆ. ಸಹಾಯಕ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ಮತ್ತು ತಮ್ಮ ಶಾಸಕರ ಅಧ್ಯಕ್ಷರಿರ್ತಾರೆ, ಅಲ್ಲಿ ತಾವು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸುವುದು ಮತ್ತು ಅರ್ಜಿ ಸಲ್ಲಿಸುವುದು ಪ್ರಥಮ ಪ್ರಯತ್ನ. ಅದನ್ನು ತಾವು ಫಸ್ಟ್ ಮಾಡ್ರಿ.
4: ಇರಲಿ.
5: ವಿಶೇಷವಾಗಿ ಈ ವರ್ಷ ಒಂದು 2 ಥರದ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ ಕೃಷಿಯಲ್ಲಿ. ಬಿತ್ತನೆ ಮಾಡಿದ ಪ್ರದೇಶಗಳು, ಬಿತ್ತನೆ ಮಾಡದೇ ಇರುವ ಪ್ರದೇಶಗಳು ಎಲ್ಲೆಲ್ಲಿ. ಉದಾಹರಣೆ, ನಮ್ಮ ಉತ್ತರ ಕರ್ನಾಟಕದ 12 ಜಿಲ್ಲೆಗಳನ್ನು ವಿಶ್ಲೇಷಿಸಿದ್ರೆ ಧಾರವಾಡ, ಹಾವೇರಿ, ಗದಗ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಬಿತ್ತನೆ ಮಾಡಿದಂಥ ರೈತರದಾರ. ಸ್ವಲ್ಪ ಅಲ್ಲಿಂದ ಪೂರ್ವ ಕಡೆ ಹೋದರೆ ಬಿತ್ತನೆ ಮಾಡದೇ ಇರುವ ರೈತರದಾರ. ಇಲ್ಲಿ 2 ಥರದ ಬೇಸಾಯ ಕ್ರಮಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಬಿತ್ತನೆ ಮಾಡಿದ ರೈತರಿಗೆ ನಮ್ಮ ಸಲಹೆ ಏನಪ್ಪಾ ಅಂದರೆ, ಈ ವಾಹಿನಿ ಮುಖಾಂತರ ನಾವು ಹಿಂದೆ ಹೇಳ್ತಿದ್ದೀವಿ ಪದೇ ಪದೇ, ಅಗಲವಾದ ಸಾಲು ಪದೇ ಪದೇ ಎಡೆಕುಂಟೆ ಅಂತ. ವಿಶೇಷವಾಗಿ ನಾವು ಬೆಳೆಯ ಅವಧಿಯನ್ನು, ಈ ತೇವಾಂಶವನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವಧಿಯನ್ನು ವಿಸ್ತರಿಸಲಿಕ್ಕೆ ಒಂದು ಪ್ರಮುಖವಾದ ಬತ್ತಳಿಕೆ ಅಂತಂತಂದರೆ ಎಡೆಕುಂಟೆ, ತೆಳುವಾದ ಮೇಲ್ಮೈ ಎಡೆಕುಂಟೆ ಆಳವಾಗಿ ಹೊಡೆಯಬಾರ್ದು. ಇನ್ನು ಬಿತ್ತನೆ ಮಾಡದೇ ಇರುವ ರೈತರು ಸ್ವಲ್ಪ ಆಸಾದಾಯಕವಾಗಿರೋಣ, ನಕಾರಾತ್ಮಕ ಚಿಂತನೆ ಬಿಡೋಣ. ಯಾಕಂದ್ರೆ ಕಳೆದ 2 ದಿನಗಳಿಂದ ಕರಾವಳಿಯಲ್ಲಿ ಚೇತರಿಕೆ ಉಂಟಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಆದರೆ, ಈಗ ಡಾಕ್ಟರ್ ಮಿಲಿನ್ ಪೋದ್ದಾರ್ ಸರ್ ಹೇಳ್ತಾ ಇದ್ದಾರೆ, ಎರಡು ಬೆಳೆಗಳನ್ನು ಕಳ್ಕೊಂಡೆವು ನಾವು. ನಮ್ಮ ವಿಜ್ಞಾನದ ಪ್ರಕಾರ ಹೆಸರು ಉದ್ದು ಅವು ಏನಾಗ್ತಾವೆ ಅಂದರೆ, ಆಗಸ್ಟ್ 31ರ ನಂತರ ಹೂ ಬಿಟ್ಟಾಗ ಹಗಲು ರಾತ್ರಿ ವ್ಯತ್ಯಾಸದ ನಡುವಾಗಿ ಇಳುವರಿ ಕಡಿಮೆ ಆಗ್ತದೆ. ಅವೆರಡು ಬೆಳೆಗಳನ್ನು ಬಿಡೋಣ. ಬಟ್ ಈ ಉಳಿದ ಬೆಳೆಗಳಿಗೆ ಬಂದಾಗ ಸೋಯಾ ಅವರಿರ್ಬೋದು, ಶೇಂಗಾ ಇರ್ಬೋದು,

0: ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಇನ್ನು ದ್ವಿಹಂಗಾಮಿನ ಬೆಳೆಗಳಂತ ನಾವು ಹೇಳ್ತೇವೆ ಸರ್. ಯಾವ್ಯಾವ ಅಂತಂದ್ರೆ ಹತ್ತಿ, ಆಮೇಲೆ ತೊಗರಿ, ಇವು ದ್ವಿಹಂಗಾಮ ಮುಂಗಾರಿನಲ್ಲಿ ಪ್ರಾರಂಭ ಆಗಿರ್ತೈತಿ, ಡಿಸೆಂಬರ್ ಜನವರಿ ಮಟ್ಟ ಹೋಗುತ್ತೆ. ಇಂಥ ಬೆಳೆಗಳಿಗೆ ಅವಕಾಶ ಇದೆ. ರೈತರು ಆ ರೀತಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಈ ರೀತಿ ನಮಗಿನ್ನು ಜುಲೈ 15ರವರೆಗೂ ಆಶಾದಾಯಕವಿದೆ. ಈ ಥರದ ಪರಿಸ್ಥಿತಿ ನಾವು ಎದುರಿಸಿದ್ದೀವಿ, ಹೊಸದೇನಲ್ಲ. 2001-2 ಅನುಭವಿಸಿದ್ದೀವಿ. 2015-16 ಜೂನ್ನಲ್ಲಿ ಮಳೆ ಕಡಿಮೆ ಆಗಿತ್ತು. ತದನಂತರ ಮುಂಗಾರಿಲಿ ಚೇತರಿಕೆ ಉಂಟಾಗಿ ಸಾಮಾನ್ಯವಾದಂತಹ ಹಂಗಾಮನ್ನು ನಾವು ಅನುಭವಿಸಿದ್ದೇವೆ. ಅದೇ ರೀತಿ ಈ ಸಲನೂ ಆಶಿಸೋಣ. ಜೊತೆಗೆ ಪರ್ಯಾಯ ಬೆಳೆ ಪದ್ಧತಿಗಳು ಬಂದಾಗ ನಾವು ಆದಷ್ಟು ಏನಪ್ಪಾ ಅಂತಂತಂದರೆ ಮಿಶ್ರ ಬೆಳೆ ಅಥವಾ ಅಂತರ ಬೆಳೆ ಪದ್ಧತಿಗಳಿಗೆ ಹೋಗುವುದು ಒಂದು ಸಾಮಾನ್ಯ ಪದ್ಧತಿ, ಉತ್ತಮವಾದ ಬೇಸಾಯ ಪದ್ಧತಿ.
1: ಹಲೋ, ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ, ಯಾರು ಮಾತಾಡೋದ್ರಿ?
2: ಅರುಣ ಹೇಳಿ, ಕಾಗವಾಡ ತಾಲೂಕ ರೀ.
1: ಹಾಂ, ಕೇಳ್ರಿ, ಪ್ರಶ್ನೆ ಕೇಳ್ರಿ.
0: ಈಗ ಜುಲೈ 15ರ ತದನಂತರ ಆ ಬೆಳೆಗಳನ್ನು ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಂಗಿಲ್ಲ. ಯಾಕಂದ್ರೆ ಜುಲೈ 31ರ ನಂತರ ಹಗಲು ರಾತ್ರಿ ಒಳಗೆ ವ್ಯತ್ಯಾಸ ಆಗ್ತತಿ. ಅದಕ್ಕೆ ಇಳುವರಿ ಕುಂಠಿತ ಆಗ್ತತಿ, ಇಳುವರಿ ಕುಂಠಿತ ಆಗ್ತತಿ. ಅವೆರಡು ಬೆಳೆಗಳನ್ನು ಸಾಮಾನ್ಯವಾಗಿ ನಾವು ಜೂನ್ 15 ಅಥವಾ ಜೂನ್ 3 ವಾರ ಆಗಿಂದ ಬಿತ್ತುವುದು ಅಷ್ಟು ಸಮಂಜಸವಲ್ಲ. ಯಾವ್ದ್ರಿ ಗಂಗಾ ಕಲ್ಯಾಣ ಯೋಜನೆ? ಗಂಗಾ ಕಲ್ಯಾಣ ಯೋಜನೆಗೆ ನಿಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿಯಾಗಿ ಅಲ್ಲಿ ಅರ್ಜಿ ಸಲ್ಲಿಸರಿ ಪ್ರಾಥಮಿಕವಾಗಿ. ತದನಂತರ ಅದಕ್ಕೆ ಕೆಲವೊಂದು ನಿಯಮಾವಳಿಗಳು ಅದಾವ, ಅವುಗಳನ್ನ ನೀವು ತುಂಬಿಕೊಡ್ಬೇಕಾಗ್ತತಿ. ಕೆಲವೊಂದು ದಾಖಲಾತಿಗಳನ್ನು ಒದಗಿಸಿಕೊಡ್ಬೇಕಾಗ್ತತಿ. ಆ ಒಂದು ಅಚ್ಚುಕಟ್ಟಿನ ಮಾರ್ಗ ಚೌಕಟ್ಟಿನೊಳಗ ನೀವು ಮುಂದೆ ಹೋಗ್ಬೇಕಾಗ್ತತಿ. ಪ್ರಪ್ರಥಮವಾಗಿ ತಮ್ಮ ಅರ್ಜಿ ಸಲ್ಲಿಸಕ್ಕೆ ಪ್ರಯತ್ನ ಮಾಡ್ರಿ. ಹೌದೌದು, ನನ್ನ ಮನೆ ಚಿಕ್ಕೋಡಿ, ನಿಮ್ಮ ಭಾಗದಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಹೋಗಿದೆ, ಯಡೂರು ಭಾಗದಲ್ಲಿ ಹೋಗಿದೆ. ಕೃಷ್ಣಾ ನದಿ ಒಳಗೆ ಆಲ್ಮೋಸ್ಟ್ ನೀರು ಕಡಿಮೆ ಆಗಿದೆ. ಹೌದೌದೌದು, ನಿಮ್ಮ ಭಾಗದಲ್ಲಿ ನನ್ನ ರಾಯಭಾಗ, ಕಾಗವಾಡ, ಅಥಣಿ ಭಾಗದಲ್ಲಿ ಅಡ್ಡಾಡಿ ನೋಡಿದಾಗ ಸ್ವಲ್ಪ ಪರಿಸ್ಥಿತಿ ಇದೆ. ಮುಂಬರುವ ದಿನಗಳಲ್ಲಿ ಸುಧಾರಿಸುವಂತ, ಯಾಕಂತಂದ್ರೆ ಕೊಲ್ಲಾಪುರ, ರಾಧಾನಗರ, ಆಮೇಲೆ ನಿನ್ನೆ ಅಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದಿದೆ. ಆ ಭಾಗದಲ್ಲಿ ಮಳೆ ಚುರುಕೊಂಡ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಉತ್ತರ ತಾಲೂಕಿನಲ್ಲಿ ವಿಶೇಷವಾಗಿ ನಿಪ್ಪಾನಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಆ ಭಾಗದಲ್ಲಿ ಮಳೆ ಬರುವಂತ ಸಂಭವನೀಯತೆ ಇದೆ. ಆಸಾದಾಯಕವಾಗಿರೋಣ. ಕೊಲ್ಲಾಪುರ ಆಗಿದೆ, ನಿನ್ನೆ ಆಗಿದೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನೀವು ಹೇಳ್ತಾ ಇದ್ರಿ ಇನ್ನು ಕೆಲವೊಂದು ಕಡೆಗಳಲ್ಲಿ ಬಿತ್ತನೆ ಆಗಿಲ್ಲ ಅಂತ.
0: ಆಗಿಲ್ಲ ಸರ್.
1: ಇಂಥ ಒಂದು ಪ್ರದೇಶದಲ್ಲಿ ಬೀಜಗಳನ್ನು ಪಡಿಬೇಕಾದ್ರೆ ರೈತರು ಯಾರನ್ನು ಸಂಪರ್ಕಿಸಬೇಕು?
0: ಈಗ ನಿಮಗೆ ವಿಶೇಷವಾಗಿ ಹೇಳಬೇಕಂತಂದ್ರೆ ನಮ್ಮ ರಾಜ್ಯ ಸರ್ಕಾರದ ಬೀಜ ವಿತರಣೆಯನ್ನು ತುಂಬಿಕೊಂಡಾಗ ನಮ್ಮಲ್ಲಿ ಎ ಪ್ಲಾನಲ್ಲಿ ಪ್ರತಿಯೊಬ್ಬ ರೈತನು 90%+ ರೈತರು ಇವಾಗಲೇ ಬೀಜವನ್ನು ರೈತ ಸಂಪರ್ಕ ಕೇಂದ್ರದ ಪಡೆದುಕೊಂಡು ಮಳೆ ಮಾತ್ರ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹತ್ತಿಯನ್ನು ಪಡೆದುಕೊಂಡಿದ್ದಾರೆ, ತೊಗರಿಯನ್ನೇ ತೆಗೆದುಕೊಂಡರೆ, ಗೋವಿನ ಜೋಳವನ್ನು ಸಹ ತೆಗೆದುಕೊಂಡಿದ್ದಾರೆ. ಅವ್ರೇನಪ್ಪ ಅಂದರೆ ತಡವಾದಂಥ ಸಮಯದಲ್ಲಿ ಸ್ವಲ್ಪ ಬೀಜೋಪಚಾರ ಅತಿ ಅವಶ್ಯ, ಅದನ್ನು ಮಾಡಿಕೊಂಡು ಜುಲೈ 15ರವರೆಗೂ ಬಿತ್ತನೆ ಮಾಡಿದರೆ ಸಾಮಾನ್ಯವಾದಂಥ ಇಳುವರಿ. ನಾನು ಕೆಲವೊಂದು ಬೆಳೆಗಳನ್ನು ಉಲ್ಲೇಖ ಮಾಡಿದೆ ಇಲ್ಲಿ. ಗೋವಿನಜೋಳವನ್ನು ವರ್ಷ ಪೂರ್ತಿ ಬೆಳೆ ಅಂತ ಹೇಳ್ತೇವೆ ನಾವು. ಆಮೇಲೆ ತೊಗರಿಯನ್ನು ದ್ವಿಹಂಗಾಮಿನ ಬೆಳೆ ಅಂತೀವಿ, ಹತ್ತಿ ದ್ವಿಹಂಗಾಮಿನ ಬೆಳೆ. ಇಲ್ಲಿ ವಿಶೇಷವಾಗಿ ನಾವು ಬರ ನಿರೋಧಕತೆಯನ್ನು ಹೆಚ್ಚಿಸಲು ಕ್ಯಾಲ್ಸಿಯಂ ಕ್ಲೋರೈಡ್ ಅಂದರೆ ಸುಣ್ಣದ ತಿಳಿನೀರು 2%, ಶೇಕಡ 2 ನಮ್ಮ ಬಹುತೇಕ ರೈತರಿಗೆ ಅರ್ಥ ಆಗಲಿಕ್ಕಿಲ್ಲ. ಶೇಕಡ 100 ml ವಾಟರ್ 2 gram ಅಂದರೆ 20 gram ನಾವು ಸುಣ್ಣದ ತಿಳಿನೀರನ್ನು ನೋಡಿಕೊಂಡು ಅದರ ಒಳಗೆ ಬೀಜವನ್ನು ನೆನೆ ಇಟ್ಟು ತದನಂತರ ನೆರನಲ್ಲಿ ಆರಿಸಿ, ಇದು ವಿಶೇಷವಾಗಿ ನನ್ನ ಒಂದು ಅನುಭವದ ಪ್ರಕಾರ ಏಕದಳ ಧಾನ್ಯಗಳಾದ ಜೋಳ, ಗೋವಿನ ಜೋಳ ಇಂಥದ್ರಲ್ಲಿ ಅತಿ ಒಂದು ಉತ್ತಮವಾದ
1: ಬೀಜೋಪಚಾರ ಮಾಡಿ ಬಿತ್ತಿದ್ದಾದ್ರೆ
0: ಹೆಚ್ಚು ಇವನ್ ನಾನು ಹೆಸರಿನಲ್ಲಿನೂ ಸೂಚನೆ ಕೊಡ್ತೀವಿ ಇದನ್ನು. ಅದಕ್ಕೆ ಈ ಬೀಜೋಪಚಾರ ಮಾತ್ರ ತಪ್ಪದೇ ಮಾಡಬೇಕು ನಮ್ಮ ರೈತರು. ಆಮೇಲೆ ಜೊತೆಗೆ ಏನಪ್ಪಾ ಅಂತಂತಂದರೆ ಸ್ವಲ್ಪ ತಡವಾದಂತೆ ಇನ್ನೂ ಬಿತ್ತನೆ ಮಾಡದೇ ಇರುವಂಥ ರೈತರು ಅಗಲವಾದ ಸಾಲಿಗಳಿಗೆ ಪ್ರಾಶಸ್ತ್ಯ ಕೊಡಲಿ. ಸಸಿ ಸಂಖ್ಯೆ ಮತ್ತು ಲಭ್ಯ ಇರೋ ತೇವಾಂಶಕ್ಕೆ ಬ್ಯಾಲೆನ್ಸ್, ಕ್ರೆಡಿಟ್ ಡೆಬಿಟ್ ಅಂತೇವಲ್ಲ, ಆ ರೀತಿ ಒಂದು ನಮ್ಮ ರೈತರು ಚಿಂತನೆ ಮಾಡಬೇಕು.
1: ಓಕೆ, ಇನ್ನೊಂದು ಕರೆ ಇದೆ. ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡೋದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
3: ನಾವು ಅತ್ನಿ ತಾಲೂಕು ಘಟನೆಯಿಂದ ಅಶೋಕದಮ್ಮ ಅಂತರಿ.
1: ಅಶೋಕದಮ್ಮ ಅವರೇ, ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತ ಅವಲೋಕನ.
0: ಯಾವ ಬೀಜ? ಸನ್ಬಿನ್ ಬೀಜ. ನಮ್ಮ ಬೆಳಗಾವಿ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕರು 2 ದಿನದಿಂದ ಪ್ರಕಟಣೆ ಒಳಗೆ ಕೊಟ್ಟಿದ್ರು, ಪ್ರಥಮ ಬಂದವರಿಗೆ ಪ್ರಥಮವಾಗಿ ಕೊಡುದು. ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ನೀವು ಸಂಪರ್ಕಿಸ್ರಿ. ಹಾ, ಅದಕ್ಕೆ ಪ್ರಥಮ ಬಂದವರಿಗೆ ಪ್ರಥಮ ಆದ್ಯತೆ ಇರ್ತೈತೆ. ಯಾಕಂದ್ರೆ ಬೀಜೋತ್ಪಾದನೆ ಉಳಿದ ಬೆಳೆಗಳತ್ತ ಅಷ್ಟು ಬೃಹತ್ ಪ್ರಮಾಣದಲ್ಲಿ ಇರುವುದಿಲ್ಲ. ಆದರೂ ಕೂಡ ತಾವು ಇನ್ನೂ ಪ್ರಯತ್ನ ಮಾಡ್ರಿ,

0: ರೈತಾವ್ ಇಲ್ಲಪ್ಪ ಅಂತಂತಂದ್ರ ಖಾಸಗಿ ಬೀಜೋತ್ಪಾದಕರು ಇದಾರೆ, ತಾವ ಅವ್ರನ್ನ ಸಂಪರ್ಕಿಸಬಹುದು.
1: ಡಾಕ್ಟರ್ ಮಿಲಿಂದ್ ಪೊದ್ದಾರ್ ಅವರೇ, ಈಗ ಸಾಮಾನ್ಯವಾಗಿ ಕೆಲವೊಂದು ಕಡೆ ಮಳೆ ಕಡಿಮೆ ಆಗಿದೆ, ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಣ್ಣು ಮತ್ತು ತೇವಾಂಶವನ್ನು ಸಂಗ್ರಹ ಮಾಡೋದು ಹೇಗಂತ ಹೇಳ್ತೀರಿ?
2: ಈಗಾಗಲೇ ನಮ್ಮ ಡಾಕ್ಟರ್ ಎನ್ ಗೆ ಅವರು ಈ ಕ್ಯಾಲ್ಸಿಯಂ ಕ್ಲೋರೈಡ್ನಿಂದ ಬೀಜೋಪಚಾರ ಮಾಡಿರೋದು ಅಂತ ಹೇಳಿದರು. ಯಾಕಂತಂದರೆ ಅದು ಬೀಜವನ್ನು ಕಠಿಣಗೊಳಿಸುವುದು ಅಂತ ಹೇಳ್ತೀವಿ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ಈಗಾಗಲೇ ಜೂನ್ ತಿಂಗಳು ಮುಗಿಯಿತು, ಇನ್ನು ಜುಲೈ ತಿಂಗಳಲ್ಲಿಯೂ ಸಹ ಮಳೆ ಅಷ್ಟಕ್ಕಷ್ಟೇ ಅಂದರೆ ಹೇಳಿಕ್ ಬರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನಪ್ಪ ಅಂತಂದರೆ ಈ ಬಿತ್ತಿದಂಥ ಸಸ್ಯಗಳು ಸದೃಢವಾಗಲು ಹಾಗೂ ಇನ್ನು ಮುಂದೆ ಏನು ಒಂದು ಮಳೆ ಬೀಳುತ್ತದೆ ಅದನ್ನು ಸಂಗ್ರಹಣೆ ಮಾಡಿಕೊಂಡು ತೇವಾಂಶ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ನಾವು ಈಗ ರೈತ ಬಾಂಧವರಿಗಿರುವಂಥ ಒಂದು ಚಾಲೆಂಜ್ ಅಂತ ಸವಾಲು ಅಂತ ಹೇಳ್ಬೋದು. ಆ ಒಂದು ಸವಾಲು ಎದುರಿಸುವ ನಿಟ್ಟಿನಲ್ಲಿ ಮುಖ್ಯವಾಗಿ ಈ ಕಡಿಮೆ ಅಗಲದ ಸಾಲುಗಳು ಏನಿರ್ತಾವೆ, ಸಾಲಿನಿಂದ ಸಾಲಕ್ಕೆ 1 ಫೂಟ್ ಇರ್ಬೋದು, 1.5 ಫೂಟ್ ಇರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ಪ್ರತಿ 10 ಸಾಲಿಗೆ ಒಂದು ಸಾಲು ಏನಪ್ಪ ಅಂತಂದರೆ ಹುಸಿ ಬಿಟ್ಟು ಅಲ್ಲಿ ನಾವು ಹರಿ ತೆಗಿಬೇಕು. ಅದೇನಾಗ್ತದೆ ಅಂತಂದರೆ ಬಿದ್ದಂಥ ಒಂದು ಏನು ಮಳೆ ಇದೆ ಅದು ಆ ಒಂದು ಹರಿಯಲ್ಲಿ ಸಂಗ್ರಹವಾಗಿ ಈ ತೇವಾಂಶಕ್ಕೆ ಹೆಚ್ಚಾಗ್ತದೆ. ಒಂದು ವೇಳೆ ಏನಾದರೂ ಮಳೆ ಹೆಚ್ಚಾಗಿ ಹೆಚ್ಚಾದ್ರೂ ಏನಪ್ಪ ಅಂತಂದರೆ ಆ ಹರಿಯಿಂದ ಹೆಚ್ಚಾದ ನೀರನ್ನು ನಾವು ಹೊರಗೆ ಹಾಕ್ಬೋದು. ಈ ರೀತಿ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಕಡೆ ಗಮನ ಕೊಡಬೇಕು. ಅದಲ್ಲದೇ ಇತ್ತೀಚಿನ ವರ್ಷಗಳಲ್ಲಿ ನಾವು ಈ ಒಣ ಬೇಸಾಯ ಕೇಂದ್ರದಿಂದ ಈ ಅಗಲವಾದ ಸಾಲು ಮತ್ತು ಬೋದು ಅದನ್ನು ನಾವು BBF ಪ್ಲ್ಯಾಂಟರ್ ಅಂತೀವಿ, ಆ ಒಂದು ತಂತ್ರಜ್ಞಾನವನ್ನು ರೈತ ಬಾಂಧವರಲ್ಲಿ ಪರಿಚಯ ಮಾಡಿದ್ದೀವಿ. ಅದೇನಾಗ್ತದೆ ಅಂತಂದರೆ ಯಾಂತ್ರೀಕರಣ ಪದ್ಧತಿಯಿಂದ ನಾವು ಏನು ಒಂದು ತೇವಾಂಶ ಇರ್ತದೆ ಅದರ ಉಪಯೋಗ ಇಟ್ಕೊಂಡು ಅತಿ ವೇಗ ನಾವು ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬಹುದು. ಅಲ್ಲೇನು ಒಂದು ಹರಿ ನಿರ್ಮಾಣ ಆಗ್ತದೆ ಅದರಲ್ಲಿ ನಾವು ಬಿದ್ದಂಥ ಮಳೆ ನೀರನ್ನು ಸಂಗ್ರಹಣೆ ಮಾಡಬಹುದು. ಇದು ಬಹುಮುಖ್ಯವಾಗಿ ತೊಗರಿ ಇರ್ಬೋದು ಅಥವಾ ಮೆಕ್ಕೆಜೋಳ ನಾವು ಏನು ಒಂದು ನೀರಾವರಿ ಆಶ್ರಯದಲ್ಲಿ ಬೆಳಿತೀವಿ ಅಂಥ ಸಂದರ್ಭದಲ್ಲಿ ಇದು ಬಹಳ ನಮಗೆ ಏನಪ್ಪ ಅಂತಂದರೆ ಸಹಾಯ ಆಗ್ತದೆ.
1: ಇನ್ನೊಂದು ಕರೆ ಇದೆ. ಹಲೋ
3: ಹಲೋ ಸರ್,
1: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
3: ಬಸವನ ಬಾಗೇವಾಡಿ ತಾಲೂಕು ರೀ, ಸಂಕನಾಳಿಂದ.
1: ತಮ್ಮ ಹೆಸರು ರೀ?
3: ಕಿಶನ್ ಭಾಷಾ ರೀ.
1: ಹಾಂ ಕೇಳ್ರಿ, ಪ್ರಶ್ನೆ ಕೇಳ್ರಿ
3: ಸರ್. ಇದು ಕಲಬುರಗಿ ಇಲ್ಲಿಂದ ನಿಟ್ಟ ಮೇಗೆ ಸಂದೇಶ ಹೇಳ್ತಾರ, ನೀವು ಒಂದ್ಯಾರ ಕೊಟ್ಟಿ ಕೊಡ್ರಲ್ಲ.
1: ಏನಾಯ್ತು ರೀ?
3: ಕಲಬುರಗಿ ಇಲ್ಲಿಂದ ನಿತ್ಯ ಮೇಘ ಸಂಜೆ ಪ್ರಚಾರ ಮಾಡ್ತಾರಲ್ರಿ.
1: ಹಾ, ಮೇಘ ಸಂದೇಶ.
3: ಹಾಂ ರೀ, ಮತ್ತೆ ನೀವು ಒಂದಿಟ್ಟು ಇದು ಹಾಕ್ರಲ್ಲ.
1: ಮಾಡೋಣಂತ,
3: ಅದು ನಮ್ಗೆ ಅನುಕೂಲ ಆಗ್ತದೆ ಇಲ್ಲಿ ರೈತರಿಗೆ ಕೇಳಿ ಮಳೆ ಬೆಳೆ ಹೇಳಕ.
1: ಆಯ್ತು ಆಯ್ತು.
2: ಈಗ ನಾವು ತಮಗೆ ಒಂದು ಮಾಹಿತಿ ಏನು ಹೇಳೋದಂತಂದರೆ ಈ ನಮ್ಮ ವಿಜಯಪುರ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಿಂದ ವಿಜಯಪುರ, ಬಸವನ ಬಾಗೇವಾಡಿ, ಮುದ್ದೇಬಿಹಾಳು ಈ ತಾಲೂಕುಗಳಿಗೆ ಪ್ರತಿ 5 ದಿವಸಗಳಿಗೆ ಒಮ್ಮೆ ಏನಪ್ಪ ಅಂತಂದರೆ ನಾವು ಪಂಚಾಯಿತಿ ಲೆವೆಲ್ದಲ್ಲಿ ಇರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರು ಇರ್ಬೋದು ಅವರಿಗೆ ಈ ಮಳೆ ಬಗ್ಗೆನೂ ನಾವು ಮಾಹಿತಿ ಕೊಡ್ತಾ ಇರ್ತೇವೆ. ಅಷ್ಟೇ ಅಲ್ಲ, ಆ 5 ದಿನಗಳಲ್ಲಿ ಈ ಹವಾಮಾನ ಅನುಸಾರವಾಗಿ ಯಾವ ರೀತಿಯಾಗಿ ಒಂದು ಬೇಸಾಯ ಕ್ರಮ ಕೈಗೊಳ್ಳಬಹುದು ಇದರ ಬಗ್ಗೆನೂ ನಾವು ಏನಪ್ಪ ಅಂತಂದರೆ ಮಾಹಿತಿ ಕೊಡ್ತೇವೆ. ಮತ್ತು ಈ ತಾವೇನು ಒಂದು ಸೂಚನೆ ಕೊಟ್ಟರೆ ಇದನ್ನು ಆಕಾಶವಾಣಿ ಮುಖಾಂತರವನ್ನು ಸಹ ನಾವು ಮುಂಬರುವ ದಿನಗಳಲ್ಲಿ ಮಾಹಿತಿ ಏನಪ್ಪ ಅಂತಂದರೆ ಕೊಡ್ತೀವಿ. ವಿಶ್ವವಿದ್ಯಾಲಯದಿಂದ ನಾವು ಆಕಾಶವಾಣಿಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಎಲ್ಲ ಒಂದು ರೈತ ಬಾಂಧವರಿಗೆ ಇದ್ರದ್ದು ಒಂದು ಉಪಯೋಗ ಸಿಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಏನಪ್ಪ ಅಂತಂದರೆ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತೀವಿ. ಯಶ್
1: ಯಾಕಂದ್ರೆ ರೈತರಿಗೂ ಇದು ಒಂದು ಅನುಕೂಲ ಆಗುತ್ತೆ, ಯಾವಾಗ ಮಳೆ ಬರುತ್ತೆ ಯಾವಾಗಿಲ್ಲ ಏನಾಗುತ್ತೆ ಅನ್ನೋದು.
2: ಯಾಕಂದ್ರೆ ನಮ್ಮಲ್ಲಿ ಈಗ ಶಿರ್ಸಿ, ಧಾರವಾಡ ಮತ್ತು ವಿಜಯಪುರ ಕೇಂದ್ರದಿಂದ ನಾವು ಪ್ರತಿ 5 ದಿವಸಕ್ಕೊಮ್ಮೆ ಏನಪ್ಪ ಅಂತಂದರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸರ್.
1: ಇನ್ನೊಂದು ಕರೆ ಇದೆ. ಹಲೋ ಹಲೋ
4: ಸರ್, ನಮಸ್ಕಾರ ರೀ.
1: ನಮಸ್ಕಾರ, ಯಾರು ಮಾತಾಡೋದ್ರಿ, ಎಲ್ಲಿಂದ?
4: ನಾವು ಕಣಾಪುರ ತಾಲೂಕು ಇಟಿಗಿಂದ್ರ ಹೊಂಡಪ್ಪನವ್ರೆ,
1: ಕೇಳ್ರಿ ಪ್ರಶ್ನೆ ಕೇಳ್ರಿ
4: ಸರ್. ಈಗ ಭತ್ತ ಬಿತ್ತಿದ್ರ ನಮ್ದೆಲ್ಲ ಸ್ವಲ್ಪ ನಾಟಿದಾವು, ನಾಟಿದ್ದು ಒಣಿ ಉಗಿದವ್ರ ಸರ್. ಅದ ಈಗ ಫಸಲ್ ಬಿಮಾ ಅದು ಮಾಡಿಸಿರ ಅದಕ್ಕೇನ ಲಾಗೂ ಆಕತೇನಿಲ್ರ
1: ಫಸಲ್ ಬಿಮಾ ಯೋಜನೆ?
0: ವಿಶೇಷವಾಗಿ ನಾನು ಧಾರವಾಡ ಜಂಟಿ ಕೃಷಿ ನಿರ್ದೇಶಕರ ಒಂದು ಪ್ರಕಟಣೆ ಒಳಗೆ ನೋಡಿದೆ, ಬಿತ್ತನೆ ಈಗ ನೀವು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ರೆ, ಇನ್ನು ಬಿತ್ತುವ ಖಚಿತತೆ ಇದ್ದರೆ ಅವೆಲ್ಲ ಯೋಜನೆಗಳಿಗೆ ನೀವು ಅರ್ಹರಾಗತ್ತರಿ. ಬಿತ್ತನೆ ಮಾಡಿದ್ದಲ್ಲಿ ಮತ್ತು ಬಿತ್ತನೆ ಮಾಡುವ ಖಚಿತತೆ ಇರಬೇಕು, ನೀವು ತಾವು ಅರ್ಹರಿರ್ತೀರಿ.
5: ನೀವು ಕೃಷಿ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ನಮಸ್ಕಾರ.

0: ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಬಾಲಕೋಟ್ ಜಿಲ್ಲೆಯಿಂದ ಕಾತ್ರಿಕಿಂದ ದುಂಡಪ್ಪ ಅಂತ ಹೇಳ್ರಿ.
0: ದುಂಡಪ್ಪ ಅವ್ರೆ, ಪ್ರಶ್ನೆ ಕೇಳ್ರಿ.
1: ನೀವ್ರಿ, ನಮ್ಮ ಹೊಲ್ದಾಗ ಮಡ್ಡಿ ನೆಲ ಐತ್ರಿ, ಅದು ಗುಣಗಲ್ದವ್ರಿ. ಅವು ನೀರ್ ಹಾಸಕ ಕೌದಿಗೆ ಒಗತಾಗಲ್ರಿ. ಸ್ಪ್ರಿಂಕ್ಲರ್ ಪೈಪ್ ಏನೋ ಸಿಗುತ್ತೆ ಅಂಡ್ರೆ ಸಬ್ಸಿಡಿ ಅಂದೀವ್ರಿ.
0: ಕೃಷಿ ಇಲಾಖೆ ಸಂಪರ್ಕಿಸ್ರಿ ಯಾವ್ದಕ್ಕೂ ಒಮ್ಮೆ.
1: ಸಿಗ್ತಾವನ್ರಿ?
0: ಹಾ, ಅಲ್ಲಿ ಸಿಗ್ತಾವ, ಕೇಳ್ರಿ.
1: ನಮಸ್ಕಾರ.
0: ನಮಸ್ಕಾರ ರೀ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಹಲೋ ಹಲೋ
2: ಸರ್, ನಮಸ್ಕಾರ. ನಾನು ಮುತ್ತಣ್ಣ ತಿರ್ಲಾಪುರ ಕರ್ಕಿಗಡ್ಡೆಯಿಂದ.
0: ಮುತ್ತಣ್ಣ ಅವ್ರೆ, ಕೇಳ್ರಿ, ಪ್ರಶ್ನೆ ಕೇಳ್ರಿ.
2: ಸರ್ ಎಲ್ಲ
0: ಹ್ಞೂನ್ರಿ, ಹೇಳ್ರಿ
2: ಸರ್. ಇದು ಯಾವ ವಿಷಯ ಸ್ವಲ್ಪ ಕೇಳ್ಬೋದು ಅಂದ್ರೆ, ನಾನು
0: ತಾವು ರೇಡಿಯೋ ಸೆಟ್ ಅನ್ನ ದೂರ ಇಡಿ ಸ್ವಲ್ಪ, ತಮ್ಮ ಸೆಟ್ ಅನ್ನ ದೂರಿಟ್ಟು ಮಾತಾಡಿ ರೇಡಿಯೋ ಸೆಟ್ ಅನ್ನ. ಹಾ, ಇದು ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತು ಅವಲೋಕನ ಇದೆ. ನೆಟ್ವರ್ಕ್ ಇದ್ದಲ್ಲಿ ಬಂದು ಮಾತಾಡಿ. ನಿಮ್ದು ಪ್ರಶ್ನೆ ನಮಗೆ ಅರ್ಥ ಆಗ್ತಾ ಇಲ್ಲ.
3: ಎಷ್ಟು ದಿನದ ಬೆಳೆ ಅದಾವ್ರಿ? ಬೆಳಿ ಎಷ್ಟು ದಿನದಿದೆ ಈಗ?
2: ಈಗ ಅದು ಸರ್ ನಾವು 2 ತಾರೀಕಿಗೆ ಬಿತ್ತಿದ್ವಿ ಮೊನ್ನೆ, ಹೋದ ತಿಂಗಳ.
3: ಓಕೆ,
2: ಈಗ ಇಲ್ಲಿವರೆಗೆ ಒಟ್ಟು ಒಂದು 25-26 ದಿವಸ.
3: ಆಯ್ತು, ಅದಕ್ಕೆ ಒಂದು ಅಂತರ್ವ್ಯಾಪಿ ಕೀಟನಾಶಕ ಸಿಗುತ್ತೆ, ಅದು ರಸ ಹೀರ ಹುಳದಿಂದ ಇದು ಆಗುತ್ತೆ, ಥ್ರಿಪ್ಸ್ ಅನ್ನೋದು ಹುಳದಿಂದ ಅವು ಅಲ್ಲಲ್ಲಿ ಇದು ಆಗುತ್ತೆ. ಅದಕ್ಕೆ ಅಂತರ್ವ್ಯಾಪಿ ಕೀಟನಾಶಕ ನಿಮಗೆ ಮಾರ್ಕೆಟ್ನಲ್ಲಿ ಅಷ್ಟಮಪ್ರಿಡ್ ಅಂತಿದೆ, ಮತ್ತು ಥಯೋಮಿಥಾಕ್ಸಮ್ ಅಂತಿದೆ, ಅದನ್ನು ನೀವು ಸಿಂಪರಣೆ ಮಾಡಿ.
2: ಓಕೆ ಸರ್, ಧನ್ಯವಾದ ಸರ್, ತುಂಬಾ ಧನ್ಯವಾದ ಸರ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ನಿಮಗೆ ಎಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ. ರೈತರಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಕೋಟಿ ನಮಸ್ಕಾರ.
0: ನನಗೆ ಕೇಳ್ರಿ, ನಮಸ್ಕಾರ. ಹಲೋ
4: ಹಲೋ,
0: ಹಾ, ಯಾರ್ರೀ ಮಾತಾಡೋದು?
4: ಸರ್, ನಾವು ಇಲ್ಲಿ ಬೈಲಹೊಂಗ ತಾಲೂಕು ನಯನಗರದಿಂದ ಮಾತಾಡೋದ್ರಿ.
0: ಹಾ,
4: ಸೋಯಾಬೀನ್ ಹುಳಿ ಒಂದು 4 ಎಕರೆ ಐತ್ರಿ, ಕೀಡಿ ಮನೆಗಂಡಾಗ ಐತ್ರಿ
3: ಸೋಯಾಬೀನ್ ಅಲ್ಲಿ.
4: ಹೌನ್ರಿ, ಅದಕ್ಕೆ ಯಾವ ಔಷಧ ಸಿಂಪರಣೆ ಮಾಡ್ಬೇಕ್ರಿ? ಈಗ ಆಲ್ರೆಡಿ ಯಾರು ಹೊಡೆದವ್ರಿ? ಈಗ
3: ಏನೇನು ಹೊಡೆದ್ರಿ?
4: ಈಗ ಸಲ್ಗಿ ಗುಳಿ ಹೊಡೆದವ್ರಿ, ಅಜಂತ ಅಂತ ಹೊಡೆದವ್ರಿ.
3: ನೀವು ಈಗ ಮಾರ್ಕೆಟ್ನಲ್ಲಿ ನಿಮಗೆ ಸಾಕಷ್ಟು ಹೊಸ ಕೀಟನಾಶಕಗಳಿದಾವೆ, ಕ್ಲೋರಾಂಟ್ರಿನೋ ಪೋಲ್ ಅಂತಿದೆ, ಮತ್ತು ಸ್ಪೈನೋಸ್ಯಾಡ್ ಅಂತಿದೆ, ಫ್ಲೂ ಬೆಂಡಮೈಡ್ ಅಂತಿದೆ. ಇದರಂಥ ಇವನ್ನು ನೀವು ಸ್ವಲ್ಪ ಏನು ಮಾರ್ನಿಂಗ್ ಟೈಮ್ನಲ್ಲಿ ಅಥವಾ ಸಾಯಂಕಾಲ ಟೈಮ್ನಲ್ಲಿ ಸ್ಪ್ರೇ ಮಾಡಿ. ನೀವು ಸಿಂಪರಣೆ ಮಾಡುವಾಗ ಬೆಳಗ್ಗೆ ಟೈಮ್ನಲ್ಲಿ ಅಥವಾ ಸಾಯಂಕಾಲ ಟೈಮ್ನಲ್ಲಿ ಮಾಡಿ.
4: ಸಾಯಂಕಾಲ ರೀ?
3: ಹ್ಞೂ, ಹಾ, ಮಾಡ ಗಿಡ ನೋಡ್ಕೊಂಡು ಮಾಡ್ಬೇಕು.
4: ಅಂದ್ರೆ ಈಗ ಮತ್ತೆ ಆಲ್ರೆಡಿ ಈಗ ಒಂದ್ ಎಕರೆ ಮೆಷಿನ್ ಐತ್ರಿ, ಎರಡ್ ಬೀ ಕೊಯ್ದಕ್ಕ ಮುಟ್ರಿ ಆಗ್ಬಿಟ್ಟತ್ರಿ, ಅದು ಏನು ಸುಧಾರಣೆ ಆಗ್ಬತ್ರಿ?
3: ಮೆಣಸಿನ್ಕಾಯಿ ಯಾವ ಹಾಕಿರ್ ನೀವು?
4: ಕರಿ ಇದನ್ನ ಹಾಕಿವ್ರಿ, ಸುನಾಲ ರೀ.
3: ಇದು ಡೈಫ್ಲೂ ಬೆಂಜುರನ್ ಅಂತ ಸಿಗುತ್ತೆ, ಅದನ್ನ ನೀವು ಸ್ಪ್ರೇ ಮಾಡಿ, 2-2.5 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕಿ. ಅದನ್ನ ಹಾಕಿ ಮಾರ್ಕೆಟ್ನಲ್ಲಿ ನಿಮಗೆ ಪೋಲೋ ಫೆಗಾಸಿಸ್ ಅಂತ ಸಿಗುತ್ತೆ, ಅದನ್ನ ಸಿಂಪರಣೆ ಮಾಡಿ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಏನಂತ ಕರೆ ಇದೆ? ಹಲೋ

0: ಎಲ್ನೀನು. ಇದು ಎಲ್ನೀನು ಅಂದರೆ ಯಾವ ರೀತಿ?
1: ಈಗ ನಾವೇನು ಬಹುಶಃ ಈ ಜೂನ್ ತಿಂಗಳಲ್ಲಿ ಈ ಮಳೆಯ ಅಭಾವ ನಾವು ನೋಡ್ತಾ ಇದ್ದೀವಿ ಒಟ್ಟಾರೆಯಾಗಿ. ಇದು ಬಹುಶಃ ಎಲ್ಲರೂ ಈ ಒಂದು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಎಲ್ಲ ಕಡೆ ಒಂದು ಬಹು ಚರ್ಚಿತ ಒಂದು ವಿಷಯ ಅಂತಂದರೆ ಎಲ್ನೀನು. ಬಹುಶಃ ಇದು ಮನೆಯಲ್ಲಿ ಅಡುಗೆ ಮನೆಯಿಂದ ಹಿಡ್ಕೊಂಡು ಗೃಹ ನೀರಿಂದ ಹಿಡ್ಕೊಂಡು ಈ ಒಂದು ನಮ್ಮ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಮಧ್ಯವೂ ದಿನಂಪ್ರತಿ ಏನಪ್ಪ ಅಂತಂದರೆ ಎಲ್ನೀನು ಎಲ್ನೀನು ಎಲ್ನೀನು ಅಂತಲೇ ಕೇಳ್ತಾ ಇದ್ದೀವಿ. ಇದು ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಪೆಸಿಫಿಕ್ ಮಹಾಸಾಗರ, ಈ ಆಸ್ಟ್ರೇಲಿಯಾ ಖಂಡದಿಂದ ಹಿಡ್ಕೊಂಡು ಈ ನಮ್ಮ ಏನು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಏನು

0: ಒಂದು ಪೆಸಿಫಿಕ್ ಮಹಾಸಾಗರ ವ್ಯಾಪಿಸಿದೆ, ಈ ಒಂದು ಸಮಭಾಜಕ ವೃತ್ತ ಇಕ್ವೇಟರ್ ಏನು ಹಾದು ಹೋಗಿದೆ ಅಲ್ಲಿ ಏನಪ್ಪ ಅಂತಂದರೆ ಈ ಪೆಸಿಫಿಕ್ ಮಹಾಸಾಗರದ ಏನೋ ಒಂದು ಮೇಲ್ಮೈ ಇದೆ ಅಲ್ಲಿ ಒಂದು ಉಷ್ಣತಾಮಾನ ಇರ್ತದೆ. ಈ ಸಾಮಾನ್ಯವಾಗಿ ಅದಕ್ಕೊಂದು ಸಾಮಾನ್ಯ ಉಷ್ಣತಾಮಾನ ಇರ್ತದೆ. ಇದು ಎಲ್ ನಿನೋ ಅಂತಂತಂದರೆ ಅಲ್ಲಿ ಒಂದು ಉಷ್ಣತೆ ಹೆಚ್ಚಾದಾಗ ಕೆಲವೊಂದು ಅಸ್ವಾಭಾವಿಕ ಪ್ರಕ್ರಿಯೆಗಳು ಆಗ್ತವೆ. ಅಸ್ವಾಭಾವಿಕ ಪ್ರಕ್ರಿಯೆ ಅಂತಂದರೆ ಏನಪ್ಪ ಅಂತಂದರೆ ಈ ಒಂದು ಸಾಮಾನ್ಯ ವರ್ಷಗಳಲ್ಲಿ ಈ ಮಾರುತಗಳು ಏನಿರ್ತವೆ ಅಂತಂದರೆ ಪೂರ್ವ ಭಾಗದಿಂದ ಪಶ್ಚಿಮ ಭಾಗಕ್ಕೆ ಚಲನೆ ಮಾಡ್ತವೆ. ಹಾಗೂ ಈ ನಮ್ಮ ಒಂದು ಏನು ಖಂಡ ಇದೆ ಎಲ್ಲವನ್ನು ಒಂದು ಭೂಮಂಡಲ, ಭೂಮಂಡಲದಲ್ಲಿ ನಿರಂತರವಾಗಿ ಈ ಒಂದು ಕಡಿಮೆ ಪ್ರೆಷರ್ ಹೆಚ್ಚಿನ ಪ್ರೆಷರ್ದಿಂದ ಕಡಿಮೆ ಪ್ರೆಷರ್ವರೆಗೆ ಈ ಮಾರುತಗಳು ಚಲನೆ ಆಗ್ತಾ ಇರ್ತವೆ. ಈ ರೀತಿ ಎಲ್ಲಿನೋ ಪ್ರಭಾವ ಉಂಟಾದಾಗ ಈ ಮಾರುತಗಳ ಚಲನೆಯಲ್ಲಿ ಅಸ್ತವ್ಯಸ್ತಗಳಾಗ್ತಾವೆ ರೀ. ಈ ರೀತಿ ಅಸ್ತವ್ಯಸ್ತ ಆದಾಗ ಏನಾಗ್ತದೆ ಅಂತಂದರೆ ಅಸ್ವಾಭಾವಿಕ ಪ್ರಕ್ರಿಯೆಯಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಮಾರುತಗಳು ಹೋಗೋದು ಬಿಟ್ಟು ಈ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಗ್ತವೆ. ಯಾವಾಗ ಈ ರೀತಿ ಆಗ್ತದೆ ಅವಾಗೆ ಈ ನಮ್ಮ ಭಾರತ ಉಪಖಂಡಕ್ಕೆ ಏನು ಒಂದು ಮುಂಗಾರು ಮಳೆಗಳು ಬರ್ತವೆ ಅವು ಅಸ್ತವ್ಯಸ್ತ ಆಗಿಬಿಡ್ತವೆ. ಅವು ಅಸ್ತವ್ಯಸ್ತ ಆಗಿ ಅವುಗಳ ಚಲನೆ ಅಂತಂದರೆ ಏನಪ್ಪ ಅಂತಂದರೆ ಮೊದಲು ಕೇರಳಕ್ಕೆ ಬರೋದು, ಕೇರಳದಿಂದ ಮೇಲೆ ಕರ್ನಾಟಕಕ್ಕೆ ಬರೋದು, ಕರ್ನಾಟಕದಿಂದ ನಮ್ಮ ಮಧ್ಯ ಭಾರತಕ್ಕೆ ಹೋಗೋದು, ಮಧ್ಯ ಭಾರತದಿಂದ ಮೇಲೆ ಹೋಗೋದು, ಇವೆಲ್ಲ ಅಸ್ತವ್ಯಸ್ತ ಆಗಿಬಿಡ್ತವೆ. ಅದರದೇ ಪ್ರಭಾವ ಈಗ ನಾವು ನೋಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಎಲ್ಲಿ ಮಳೆ ಆಗಬೇಕೋ ಅಲ್ಲಿ ಮಳೆ ಆಗೋದಿಲ್ಲ, ಎಲ್ಲಿ ಮಳೆ ತಡವಾಗಿ ಪ್ರಾರಂಭವಾಗ್ತದೆ ಅಲ್ಲಿ ಮಳೆ ಈ ರೀತಿ ಆಗ್ತವೆ.
1: ಹವಾಮಾನ ವೈಪರೀತ್ಯದಿಂದಾಗಿ ಈ ಮಳೆ ಸಕಾಲಕ್ಕೆ
0: ಆಗ್ತಾ ಇಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂತಂತಂದ್ರೆ ಎಲ್ ನಿನೋ ಬಂದಾಗ ಭಾರತ ದೇಶದಲ್ಲಿ ಬರ ಅಂತಕ್ಕಂಥ ಒಂದು ವೈಜ್ಞಾನಿಕ ನಾವು ದತ್ತಾಂಶಗಳನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಯಾವಾಗ ಯಾವಾಗ ಈ ಎಲ್ ನಿನೋ ಪ್ರಭಾವವಾಗಿದೆ ಆವಾಗ ಭಾರತಕ್ಕೆ ಈ ಒಂದು ಬರ ಅಂತಕ್ಕಂಥ ಸನ್ನಿವೇಶ ಇದೆ. ಆದರೂ ನಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ ಯಾವುದೇ ರೀತಿಯಾಗಿ ತಾವು ಈ ಒಂದು ಭಾಳ ಕಾಳಜಿ ಮಾಡೋದಾಗಲಿ ಅಥವಾ ಒಂದು ಇದಕ್ಕೆ ಆವೇಶಕ್ಕೆ ಒಳಗಾಗಬಾರದು. ಬಹುಶಃ ಜುಲೈ ತಿಂಗಳಿನಲ್ಲಿನೂ ಒಂದು ಭಾರತೀಯ ಹವಾಮಾನ ಇಲಾಖೆಯ ಒಂದು ಮುನ್ಸೂಚನೆ ಪ್ರಕಾರ ಇದೇ ರೀತಿಯಾಗಿರ್ತದೆ. ಆದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪ ಅಂತಂದರೆ ನಮ್ಮ ಈ ಒಂದು ಮುಂಗಾರು ಮಳೆ ಏನಿದೆ ಮತ್ತೆ ಸ್ವಾಭಾವಿಕ ಪ್ರಕ್ರಿಯೆಗೆ ಬರ್ತದೆ. ಮುಖ್ಯವಾಗಿ ನಮ್ಮ ಭಾರತ ಈ ಕರ್ಕಾಟಕ ವೃತ್ತದಿಂದ ಹಿಡ್ಕೊಂಡು ಸಮಭಾಜಕ ವೃತ್ತದ ಮಧ್ಯೆ ಇರುವುದರಿಂದ ಇಲ್ಲಿ ಕೆಲವೊಂದು ಟರ್ಬ್ಯುಲೆನ್ಸಿಸ್ ಅಂತ ಹೇಳ್ತೀವಿ ನಾವು ಒಂದು ವೈಜ್ಞಾನಿಕ ಭಾಷೆಯಲ್ಲಿ, ಅವು ಉಂಟಾಗುವುದರಿಂದ ಸ್ವಲ್ಪ ಅಸ್ತವ್ಯಸ್ತ ಆಗ್ತದೆ. ಆದ್ರೂ ಸ್ಥಳೀಯವಾಗಿ ಅಲ್ಲಲ್ಲಿ ಅಲ್ಲಲ್ಲಿನೂ ಈ ಮಳೆ ಬಂದು ಸ್ವಲ್ಪ ಪರಿಸ್ಥಿತಿ ಸಾಮಾನ್ಯ ಆಗುವ ಒಂದು ಸಾಧ್ಯತೆ ಇರ್ತದೆ. ತಂತ್ರಜ್ಞಾನದಿಂದ ನಾವು ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದಿಂದನೂ ಇದನ್ನು ಯಾವ ರೀತಿ ಎದುರಿಸಬೇಕಂತಕ್ಕಂಥ ಮಾಹಿತಿಯನ್ನು ನಾವು ಏನಪ್ಪ ಅಂತಂದರೆ ಕಾಲಕಾಲಕ್ಕೆ ಕೊಡ್ತಾ ಇರ್ತೀವಿ.
1: ಇನ್ನೊಂದು ಕರೆ ಇದೆ, ಈ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥ ಈ ಮುಂಗಾರು ನಮ್ಮ ಮಳೆಯಲ್ಲಿ ಏರುಪೇರಾಗುತ್ತೆ. ಈ ಸಾಮಾನ್ಯವಾಗಿ ರೈತರು ಮುಂಗಾರು ಬೆಳೆಯನ್ನು ಬೆಳೆದಂಥ ಪ್ರದೇಶದಲ್ಲಿ ಅವರು ಈ ಬೆಳೆ ವಿಮೆಯನ್ನು ಮಾಡಿಸಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಪರ್ಯಾಯವಾಗಿ ಅದಕ್ಕೆ ಒಂದು ನಷ್ಟವನ್ನು ಉಂಟಾದರೆ ಬೆಳೆ ವಿಮೆಯಿಂದನೂ ಅವರಿಗೆ ರಕ್ಷಣೆ ಸಿಗುತ್ತೆ ಅನ್ನೋದು ಎಲ್ಲರೂ ಇದು ಬೆಳೆ ವಿಮೆಯನ್ನು ಮಾಡಿಸೋದು ಭಾಳ ಉತ್ತಮ ಅಂತ ಅನಿಸುತ್ತೆ. ಮತ್ತು ಮಾಡಬೇಕು ಕಡ್ಡಾಯವಾಗಿ.
0: ಹೌದು,
1: ಈ ಮುಂಗಾರು ಬೆಳೆಗಳಲ್ಲಿ ಈಗ ಮಳೆ ಕುಂಠಿತಗೊಂಡಲ್ಲಿ ಬೆಳೆ ಕಟಾವಿನ ಅವಧಿ ಏನಾದರೂ ಮುಂದೆ ಹೋಗುತ್ತಾ ಹೇಗೆ?
2: ಸಾಮಾನ್ಯವಾಗಿ ತೇವಾಂಶ ಕಡಿಮೆ ಇದ್ದಾಗ ಮಳೆ ಕಡಿಮೆ ಆದ ವರ್ಷಗಳಲ್ಲಿ ಬೆಳೆ ಬೇಗನೆ ತನ್ನ ಕಟಾವು ಅಂತ ಮುಟ್ತತಿ. ಅಂದ್ರೆ ಅಲ್ಲಿ ಅವಧಿ ಕಡಿಮೆ ಆಗತ್ತೆ. ತೇವಾಂಶ ಕಡಿಮೆ ಇರೋದ್ರಿಂದ ಯಾವುದೇ ಬೆಳೆ ತನ್ನ ಸಂತಾನೋತ್ಪಕ್ರಿಯೆ ಏನಂದ್ರೆ ಕಾಯಿ ಹೂ ಅವಧಿ ಕಡಿಮೆ ಆಗಿ ಸಂಕುಚಿತವಾಗಿ ಬೇಗನೆ ಕಟಾವಿಗೆ ಬರ್ತಾವೆ. ಇದು ಒಂದು ವಿಶೇಷತೆಯನ್ನು ನಮ್ಮ ಮಳೆಗಾಲ ಕಡಿಮೆ ಆದ ವರ್ಷಗಳಲ್ಲಿ ನಮ್ಮ ರೈತರು ಗಮನಿಸಬೇಕು. ಇದನ್ನು ವಿಸ್ತರಣೆ ಮಾಡ್ಬೇಕಪ್ಪ ಅಂತಂತಂದ್ರೆ ಇವಾಗಲೇ ನಾವು ಹೇಳಿದೀವಲ್ಲ, ಒಂದು ಎರಡು ವಿಶೇಷವಾದ ಪದೇ ಪದೇ ಎಡೆಕುಂಟೆ ಹೊಡಿಬೇಕು. ಆಮೇಲೆ ಜೊತೆಗೆ ಹಾವೇರಿ ಗದಗ ಭಾಗದಲ್ಲಿ ನಿನ್ನೆ ಮೊನ್ನೆ ನಾನು ನೋಡಿದ ಕೆಲವೊಂದು ಸಲಹೆ ಕೊಟ್ಟಂತ ರೈತರು ಪ್ರತಿಕ್ರಿಯೆ ಕೊಟ್ಟಾಗ ಒಂದು ಎರಡು ಪೋಷಕಾಂಶ ಅದಾವ ಇಂಥ ಬರ ಪರಿಸ್ಥಿತಿ ಒಳಗೆ. ವಿಶೇಷವಾಗಿ ನಾವು ಪೊಟ್ಯಾಶಿಯಮ್ ಅನ್ನ ಬೆಳೆಯಲ್ಲಿ ನಿರ್ವಹಣೆ ಮಾಡ್ಬೇಕಾಗ್ತತಿ. ವಿಶೇಷವಾಗಿ ಪೊಟ್ಯಾಶಿಯಂ ನೈಟ್ರೈಟ್ ಆಮೇಲೆ K-03 ಅಂತ ಸಿಗತ್ತೆ. ಆಮೇಲೆ 13045 ನಮ್ಮ ರೈತರಿಗೆ ಬಹಳ ಪ್ರಚಲಿತವಾದಂಥ ಒಂದು ಇದು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರ. ಇವುಗಳನ್ನು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ 2%, ಬಟ್ ಇಂಥ ಸನ್ನಿವೇಶದಲ್ಲಿ ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ರೈತರು ಹೋಗಬಾರ್ದು 0.5% ಅಂತ. ಯಾಕಂತಂದ್ರೆ ವೆಜಿಟೇಟಿವ್ ಗ್ರೋ ಸಸ್ಯ ತನ್ನ ನಿಗದಿತ ಒಂದು ಇದರೊಳಗೆ ಅಭಿವೃದ್ಧಿ ಆಗಿರುವುದಿಲ್ಲ, ಅದರ ತಕ್ಕನೇ ನಾವು ಪೋಷಕಾಂಶಗಳನ್ನು ಸಿಂಪಡಿಸಿ ಕೈಗೊಳ್ಬೇಕಾಗ್ತದೆ.
1: ರೈತ ಬಾಂಧವರೇ, ಈಗ ಬೆಳೆ ನಷ್ಟದಿಂದ ರಕ್ಷಣೆ ನೀಡಲು ಪ್ರತಿ ವರ್ಷ ಸರ್ಕಾರವು ಅದರಲ್ಲೇ ಬೆಳೆ ವಿಮೆ ನೋಂದಣಿಗೆ ಅವಕಾಶ

0: ಕಲ್ಪಿಸ್ತೈತಿ. ಹಾಗೆ ಪ್ರಮುಖ ಮುಂಗಾರು ಬೆಳೆಗಳಿಗೆ ಸರ್ಕಾರ ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸ್ತದೆ. ಹೆಚ್ಚಿನ ಮಾಹಿತಿಗೆ ಕರ್ನಾಟಕ ಸರ್ಕಾರದ ಅಧಿಕೃತ ರೈತ ಮಿತ್ರ ಜಾಲವನ್ನ ಸಂಪರ್ಕಿಸಬಹುದು. ತಾವು ಇವತ್ತಿನ ಈ ಪ್ರಸ್ತುತ ಮುಂಗಾರು ಬೆಳೆಗಳ ಕುರಿತು ನಾವು ಇಷ್ಟೊತ್ತು ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ಬೇಸಾಯ ಶಾಸ್ತ್ರಜ್ಞ ಪ್ರಾಧ್ಯಾಪಕರಾದ ಡಾಕ್ಟರ್ ಮಿಲಿಂದ್ ಪೊದ್ದಾರ್ ಅವರು, ಹಾಗೆಯೇ ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎನ್ ಜಾಧವ್ ಅವರು, ಇನ್ನೂರು ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಬಿ ಎಸ್ ಏಣಿಗೆ ಅವರು ಸಾಕಷ್ಟು ವಿಷಯಗಳನ್ನು ನಮ್ಮ ರೈತ ಬಾಂಧವರಿಗೆ ಮನನ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಮಾಹಿತಿಗಳನ್ನು ಒದಗಿಸಿದ್ದಕ್ಕಾಗಿ ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ.
1: ಧನ್ಯವಾದ. ನಮಸ್ಕಾರ.
2: ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಸ್ತುತ ಮುಂಗಾರು ಬೆಳೆಗಳ ಅವಲೋಕನ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರೊಂದಿಗೆ ಸಹಕರಿಸಿ ಉತ್ತರವನ್ನು ನೀಡಿದವರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ತಜ್ಞರಾದ ಡಾಕ್ಟರ್ ಮಿಲಿಂದ್ ಪೊದ್ದಾರ್, ಕೀಟಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಎನ್ ಜಾಧವ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಸ್ ಏಣಗಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಹಕಾರ ಸುಮಾ ಸುರೇಶ್, ತಾಂತ್ರಿಕ ಸಹಾಯ ವಿಜಯ ಅಥಣಿ ಹಾಗೂ ಮಂಜುನಾಥ ಹಡಗಲಿ.

0: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: 35 years of clinical excellence with compassion. From life-saving emergencies to advanced cardiac and multi-specialty expertise, Bengaluru has placed its trust in one name. Choose the care Bengaluru believes in. Call 968-688-60310. Fortis Hospital, Cunningham Road. With you for life.
3: ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭ

0: ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ದತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ, ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ದತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ

0: ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರೆಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ದಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ. ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ ಸಮ್ಮೇಳನದ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಸಂವಾದ ನಡೆಸಿವೆ ಎಂಬ ವರದಿಗಳನ್ನು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತಳ್ಳಿಹಾಕಿದ್ದಾರೆ. ಸಂವಾದದ ವರದಿಗಳ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಯಾವುದೇ ಸಂವಾದಗಳು ನಡೆದಿಲ್ಲ. ಭಾರತ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಇಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಅಧಿಕೃತ ಭಾಗವಹಿಸುವಿಕೆ, ಬೆಂಬಲ ಅಥವಾ ಒಳಗೊಳ್ಳುವಿಕೆ ಇಲ್ಲ ಎಂದು ತಿಳಿಸಿದರು. ಪಾಕಿಸ್ತಾನದ ಭದ್ರತಾ ಪಡೆಗಳು ನಿನ್ನೆ ರಾತ್ರಿ ಅಫ್ಘಾನಿಸ್ತಾನದ ಗಡಿಯಲ್ಲಿ ಪಕ್ತಿಯಾ, ಪಕ್ತಿಕಾ ಮತ್ತು ಕುನಾರ್ ಪ್ರಾಂತ್ಯಗಳ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿವೆ. ದಾಳಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಧಾರವಾಡ, ಇದೀಗ ಕಥಾಕಲರವ.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 968-686-60310. Fortis Hospital, Cunningham Road. With you for life.
4: ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕಥಾ ಕಲರವ.
5: ಇಂದಿನ ಕಥಾ ಕಲರವದಲ್ಲಿ ಕೇಳಿ ಕಥೆ ಮೊಲ ಮತ್ತು ಆಮೆ.
6: ಮುದ್ದು ಮಕ್ಳಿ, ಹೆಂಗಿದ್ದೀರಿ? ನಿಮ್ ನಿಮ್ಮನಿಯೊಳಗ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅನ್ಕೊಳ್ಳಿ.

0: ಇವತ್ತು ನಿಮ್ಮ ಮುಂದೆ ಎದಕ್ ಬಂದಿನಿ ಅಂತ ಹೇಳಿ ನಿಮಗ್ ಗೊತ್ತದ. ಈ ಸೋಪನ ನೀತಿ ಕಥೆಗಳಿಂದ ಹೊಸದಾದ ಮತ್ತೊಂದು ಕಥೆಯನ್ನ ಹೇಳಕ್ ಬಂದಿನಿ. ಕಥೆ ಕೇಳಲಿಕ್ಕಂಥೇಳಿ ನೀವೆಲ್ಲರೂ ಸಿದ್ಧವಾಗಿ ಕೂತ್ಕೊಂಡಿರಿ ಅಲ್ಲ. ಹಂಗಾದ್ರ ಇವತ್ತಿನ ಕಥೆಯೊಳಗ ನಿಮ್ಮನ್ನ ಒಂದು ಓಟದ ಸ್ಪರ್ಧೆಗೆ ಕರೆದುಕೊಂಡು ಹೋಗ್ತೀನಿ. ನಿಮ್ ಶಾಲೆಯೊಳಗ ನೀವು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತೀರಲ್ವಾ? ಆದ್ರ ಇವತ್ತು ಈ ಕಥೆಯೊಳಗ ಓಟದ ಸ್ಪರ್ಧೆಯೊಳಗ ನೀವು ಭಾಗವಹಿಸ್ತಾ ಇಲ್ಲ, ಈ ಕಥೆಯ ಓಟಗಾರರು ಯಾರು ಅಂತಂದ್ರ ಮೊಲ ಮತ್ತ ಆಮೆ. ಹಾ, ಕಥೆ ಹೆಸರು ಮೊಲ ಮತ್ತು ಆಮೆ. ಒಂದು ದೊಡ್ಡದಾದ ಕಾಡು, ಆ ಕಾಡಿನೊಳಗ ಮೊಲ ಆಮೆಯೊಂದು ನಿಧಾನವಾಗಿ ಚಲಿಸುವುದನ್ನ ನೋಡ್ತು. ಇದನ್ನ ನೋಡಿದಂಥ ಮೊಲ ಆಮೆಯನ್ನ ಗೇಲಿ ಮಾಡ್ಲಿಕ್ಕೆ ಶುರು ಮಾಡ್ತು. ಬರಿ ಹಂಗಾದ್ರ ಮೊಲ ಹೆಂಗ ಆಮೆಗೆ ಗೇಲಿ ಮಾಡ್ತು ಅಂತ ಕೇಳೋಣ.
1: ನೀನು ಎಲ್ಲಿಯಾದರೂ ಎಂದಾದರೂ ಹೀಗೆ ಹೋಗುತ್ತೀಯ?
0: ಈ ತರ ಅಪಹಾಸ್ಯದ ನಗುವನ್ನ ಬೀರಿದ ಮೊಲದ ಮಾತನ್ನ ಕೇಳಿಸಿಕೊಂಡಂತ ಆಮೆ ಏನ್ ಹೇಳ್ತು ಅಂದ್ರ,

0: ಹೌದು, ನಾನು ಹೀಗೆ ನಿಧಾನವಾಗಿ ಚಲಿಸ್ತೀನಿ. ಹಾಂ ಹಾಂ, ಒಂದು ಸವಾಲು, ನಾನು ನಿನ್ನ ಜೊತೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ. ನೀನು ಯೋಚಿಸೋದಕ್ಕಿಂತ ಮುಂಚೆನೆ ನಾನು ನೀನಿರೋ ಜಾಗ ತಲುಪಿಡ್ತೀನಿ. ನಾನು ಏನು ಅಂತ ನಿನಗೆ ಸಾಬೀತುಪಡಿಸಿ ತೋರಿಸ್ತೀನಿ.
1: ಆಮಿ ಮಾತ್ ಕೇಳಿ ಮೊಲ ಏನಂತ ಹೇಳಿ ಮರು ಉತ್ತರ ಕೊಡ್ತು ಕೇಳ್ರಿಲೇ.
2: ಇದೆಂತ ವಿನೋದ, ಈ ಆಮೆಯೊಂದಿಗೆ ಓಟವೇ ಎಷ್ಟು ಹಾಸ್ಯಾಸ್ಪದ.
1: ಮಕ್ಳೇ, ಆಮೆ ಮತ್ತ ಮೊಲ ಓಟದ ಸ್ಪರ್ಧೆಗೆ ನಿಂತವು. ಓಟದ ಸ್ಪರ್ಧೆಗೆ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸುವಂಗ ಅವೆರಡೂ ನರಿಯಲ್ಲಿ ಮನವಿಯನ್ನ ಮಾಡಿಕೊಂಡ್ವು. ಹಂಗಾದ್ರ ಮಕ್ಳೇ, ನರಿಯನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ವು ಹೇಳಿ ನೋಡೋಣ. ಯಾಕಂದ್ರೆ ನರಿ ಚಾಣಾಕ್ಷತನ ಉಳ್ಳ ಪ್ರಾಣಿ. ಈ ಒಂದು ಓಟದ ಸ್ಪರ್ಧೆಯ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸ್ಲಿಕ್ಕೆ ನರಿ ಕೂಡ ಸಮ್ಮತಿ ನೀಡ್ತು. ಮಕ್ಳಿ, ನರಿ ಮತ್ತ ಆಮೆ ಮತ್ತ ಮೊಲ ಒಂದು ಜಾಗಕ್ಕೆ ಬಂದು ನಿಂತ್ಕೊಂಡ್ವು. ಆಮೆ ಮತ್ತ ಮೊಲ ಇಬ್ರು ಇಲ್ಲಿ ಬರ್ರಿ ಅಂತ ಹೇಳಿ ನರಿ ಅಲ್ಲಿ ಕರೀತು. ಕರೆದು ಆಮೆ ಮತ್ತ ಮೊಲ ಓಟದಲ್ಲಿ ತಲುಪಬೇಕಾದ ದೂರವನ್ನ ಗುರುತಿಸಿ ನರಿ ಹೇಳ್ತು.
3: ಓ ಸ್ನೇಹಿತರೆ, ನೋಡಿ ಇಲ್ಲಿ ಬನ್ನಿ. ನೋಡಿ, ನಾನು ಇಲ್ಲಿ ಒಂದು ಗೆರೆ ಹಾಕಿದ್ದೇನೆ, ಅದ್ರ ಹಿಂದೆ ನೀವಿಬ್ರು ನಿಂತ್ಕೊಳ್ಳಿ. ಹಾಗೆ ನಾನು ಈಗ 1 2 3 ಹೇಳ್ತೇನೆ, ತಕ್ಷಣ ನೀವು ಓಟವನ್ನು ಶುರು ಮಾಡ್ಕೊಳ್ಳಿ, ಆಯಿತಾ? ಹಾಂ, ರೆಡಿನಾ? ರೆಡಿನಾ? ಓಕೆ. ಹಾಂ, 1 2 3.
1: ಹಿಂಗ ಆಮೆ ಮತ್ತ ಮೊಲ ಓಟದಲ್ಲಿ ತಲುಪಬೇಕಾದ ದೂರವನ್ನ ಗುರುತಿಸಿ ನರಿ ಹೇಳ್ತು. ಮತ್ತ ಓಟಗಾರರು ತಮ್ಮ ಓಟವನ್ನ ಆರಂಭಿಸಿದ್ರು. ಮೊದಲಿಗೆ ಮೊಲ ಅತ್ಯಂತ ಶೀಘ್ರವಾಗಿ ಆಮೆಗೆ ತನ್ನ ಗುರುತು ಸಹ ತಿಳಿದಂಗ ಓಡ್ತು. ಆಮೇಲೆ ಏನಾಯ್ತು ಕೇಳ್ರಿಲೇ.
2: ನಾನು ಆಗಲೇ ಆಮೆಯಿಂದ

0: ಬಹು ದೂರ ದೂರ ಬಂದಿದ್ದೇನೆ.
1: ಈ ಆಮೆ ನನ್ನ ಬಳಿ ಬರುವವರೆಗೂ
0: ಇಲ್ಲಿ, ಹಾ ಹಾ ಇಲ್ಲಿ ಈ ಪೊದೆಯಲ್ಲಿ ಸ್ವಲ್ಪ ಹೊತ್ತು ಮಲಗಿದರೆ ಹೇಗೆ?
1: ಹಾ ಹಾಗೆ ಮಾಡ್ತೇನೆ, ಮಲಗಿ ಬಿಡ್ತೇನೆ.
2: ಹಿಂಗ ಮೊಲ ನಿದ್ರೆಗೆ ಜಾರ್ ಬಿಡ್ತು. ಈ ಮಧ್ಯೆ ನಿಧಾನವಾಗಿ ಆಮೆ ತನ್ನ ಗುರಿಯೆಡೆಗೆ ನಡೆದಿತ್ತು. ಅದು ಮೊಲ ನಿದ್ರಿಸುತ್ತಿದ್ದ ಸ್ಥಳದ ಹತ್ತಿರವೂ ಬಂತು.
3: ಓಹೋ, ಮೊಲ ನಿದ್ದೆ ಮಾಡ್ತಾ ಇದೆ. ಮಾಡಲಿ ಮಾಡಲಿ, ನಿದ್ದೆ ಮಾಡಲಿ. ನಾನು ಹಾಗೆ ನಿಧಾನಕ್ಕೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತೀನಿ.
2: ಮಕ್ಳೇ, ಹಿಂಗ ಆಮೆ ತನ್ನ ಛಲ ಬಿಡದೇನೆ ನಿಧಾನವಾಗಿ ನಿಶ್ಚಲವಾಗಿ ಹೆಜ್ಜೆಯನ್ನ ಹಾಕ್ತು. ಸ್ವಲ್ಪ ಸಮಯದ ನಂತರ ಮೊಲಕ ಎಚ್ಚರಾಯ್ತು, ಹಿಂತಿರುಗಿ ನೋಡ್ತು.
0: ಓ, ನಾನೆಷ್ಟೊತ್ತು ನಿದ್ದೆ ಮಾಡಿಬಿಟ್ಟೆ. ಓಹೋ, ಆಮೆ ಇನ್ನೂ ಸಹ ಬಂದಿಲ್ಲ ನನ್ನ ಬಳಿ.
1: ಈಗ ನಾನು ಮತ್ತೆ ಓಡುತ್ತೇನೆ, ನನ್ನ ಗುರಿ ಮುಟ್ಟುತ್ತೇನೆ. ಬರಲಿ ಆಮೆ.
2: ಹಾ ಮಕ್ಳೇ, ಹಿಂಗ ಮೊಲ ಒಳಗೆ ಖುಷಿ ಪಡ್ತಾ ಹಾ ಇನ್ನೂ ನನ್ನ ಹತ್ರ ಆಮೆ ಬಂದೇ ಇಲ್ಲ ಅನ್ಕೊಂಡು ವೇಗವಾಗಿ ಗುರಿಯೆಡೆಗೆ ಮತ್ತೆ ಓಡ್ಲಿಕ್ಕೆ ಶುರು ಮಾಡ್ತು. ಆದ್ರೆ ಅದಾಗ್ಲೇ ಆಮೆ ಗುರಿಯ ಸಮೀಪಕ್ಕಿತ್ತು. ಇದನ್ ಕಂಡು ಮೊಲಕ್ಕ ಬಹಳ ಆಶ್ಚರ್ಯ ಆಯ್ತು. ಅಲ್ಲದೆ ಜಾಗೃತಗೊಂಡ ಮೊಲ ಆಮೆಯನ್ನ ಹಿಂದಿಕ್ಕಲೇಬೇಕು ಅಂಥೇಳಿ ವೇಗವಾಗಿ, ಅತ್ಯಂತ ವೇಗವಾಗಿ ಓಡ್ಲಿಕ್ಕೆ ಶುರು ಮಾಡ್ತು. ಆದ್ರೆ ಆಮೆ ಅದಾಗ್ಲೇ ಗುರಿಯನ್ನು ತಲುಪಿ ಆಗ್ಬಿಟ್ಟಿತ್ತು. ಈ ಓಟದ ಸ್ಪರ್ಧೆಯಲ್ಲಿ ಆಮೆ ವಿಜಯಶಾಲಿಯಾಗಿತ್ತು. ಕೇಳ್ರಿಲ್ಲೇ?
3: ಓ ಗೆಳೆಯ, ನೋಡು ನೋಡಿಲ್ಲಿ, ನಾನು ಈ ಸ್ಪರ್ಧೆನಲ್ಲಿ ವಿಜಯಿಯಾಗಿದ್ದೀನಿ. ನಾನು ಗೆದ್ದಿದ್ದೀನಿ.
0: ಹೌದು ಗೆಳೆಯ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಈ ಸ್ಪರ್ಧೆಯಲ್ಲಿ ನೀನೇ ಗೆದ್ದಿರುವೆ. ಇನ್ನು ಮುಂದೆ ನಾನು ಯಾರನ್ನೂ ಗೇಲಿ ಮಾಡುವುದಿಲ್ಲ. ನಾವಿಬ್ಬರು ಸರಿಸಮಾನರಂತೆ ಗೆಳೆಯರಾಗಿರೋಣ. ಹಾ ಗೆಳೆಯರಾಗಿರೋಣ.
3: ಖಂಡಿತ ಖಂಡಿತ, ನಾವಿಬ್ಬರು ಗೆಳೆಯರಾಗಿರೋಣ.

ಮಕ್ಕಳೇ, ಮುಂದ ಮೊಲ ಯಾರನ್ನು ಗೇಲಿ ಮಾಡಲಿಕ್ಕೆ ಹೋಗ್ಲಿಲ್ಲ. ಈ ಕಥೆಯ ಸಾರ ಏನು ಅಂದ್ರ, ನಿಧಾನವಾಗಿ ಮತ್ತು ಸ್ಥಿರವಾಗಿ ಇರುವವರು ಪಂದ್ಯವನ್ನ ಗೆಲ್ತಾರ. ಅತಿಯಾದ ನಂಬಿಕೆ ಇದ್ರ ಪಂದ್ಯ ಸೋಲೋದು ಖಚಿತ ಅಂತ. ಹಾ ಮಕ್ಳಿ, ಕೆಲವರು ನಮ್ಮ ಚಲನವಲನ ಗಮನಿಸಿ ಅಪಹಾಸ್ಯ ಮಾಡ್ತಾರ. ಅಂತ ವೇಳೆ ನಾವು ಬೇಸರ ಮಾಡ್ಕೊಳ್ಳುದು, ಕೋಪ ಮಾಡ್ಕೊಳ್ಳುದು ಮಾಡಬಾರ್ದು. ನಮ್ಮನ್ನ ಗೇಲಿ ಮಾಡಿದವ್ರ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಜಾಣತನದಿಂದ ತಾಳ್ಮೆಯಿಂದ ವರ್ತಿಸಬೇಕು. ಗೇಲಿ ಮಾಡಿದವರು ತಮ್ಮ ತಪ್ಪನ್ನ ತಾವೇ ಅರಿತುಕೊಂಡು ನಡೆಯುವ ಹಂಗ ನಾವು

0: ಮಾಡಬೇಕು. ಹಿಂಗ ಜಾಣ ಆಮೆ ಮೊಲ ತನ್ನ ತಪ್ಪನ್ನ ತಿದ್ದುಕೊಳ್ಳು ಹಂಗ ಮಾಡ್ತು ಅಲ್ಲ. ಮಕ್ಳಿ ಕಥೆ ಕೇಳಿದ್ರಲ್ಲ ಬಾಳ ಇಷ್ಟ ಆಯ್ತಲ್ಲ ಕಥೆ ನಿಮ್ಗ. ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತ ಭೇಟಿಯಾಗೋಣ ಹಂಗಾದ್ರ. ಬಾಯ್.
1: ಕಥಾ ಕಲರವದಲ್ಲಿ ಇದುವರೆಗೆ ಮೊಲ ಮತ್ತು ಆಮೆ ಕಥೆ ಕೇಳಿದಿರಿ. ಭಾಗವಹಿಸಿದವರು ಟಿವಿ ವಿದ್ಯಾಶಂಕರ್, ಜ್ಯೋತ್ಸ್ನಾ ಕುಲಕರ್ಣಿ, ಸದಾಶಿವ ಯಕ್ಕುಂಡಿ ಮಠ್. ಪ್ರಸ್ತುತಪಡಿಸಿದವರು ಜಿ ಸುರೇಖಾ ಸುರೇಶ್.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
3: ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
4: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
3: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
5: ಸಂವಾದಿನಿ ಸಂತನ ಸುಸ್ವರ ಸಿಂಚನ.
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಯುವವಾಣಿ.
6: 35 years of clinical excellence with compassion.
7: From life-saving emergencies to advanced cardiac and multi-specialty expertise,
6: Bengaluru has placed its trust in one name.
7: Choose the care Bengaluru believes in.
6: Call 968-668-60310. Fortis Hospital, Cunningham Road. With you for life.
8: ನಿಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
9: ಬ್ರೋ, ಇದು ಹರಿದಿದೆ.
8: ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟನ್ನು
10: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
9: ವಾವ್, ಹೊಸ ನೋಟ್ ಸಿಗುತ್ತಾ?
8: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
10: ಆರ್ ಬಿ ಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮ ಆತ್ಮೀಯ ಯುವ ಮಿತ್ರರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಭಾರತೀಯ ಸಂಸ್ಕೃತಿ ಮತ್ತು ಅದಕ್ಕೆ ಕರ್ನಾಟಕದ ಕೊಡುಗೆ, ಈ ವಿಷಯವಾಗಿ ಮಾತನಾಡುತ್ತಾರೆ ಮೀನಾಕ್ಷಿ ಸಂಕೀನ್.
1: ಭಾರತ ದೇಶವು ಜಾಗತಿಕ ಸಾಂಸ್ಕೃತಿಕ ಕ್ಷೇತ್ರದ ತವರುಮನೆಯಾಗಿದೆ. ಹಾಗೆಯೇ ಉನ್ನತ ಮೌಲ್ಯಗಳನ್ನು ಹೊಂದಿದ ಸಂಸ್ಕೃತಿಯ ನೆಲೆವೀಡಾಗಿದೆ. ಭಾರತೀಯ ಸಂಸ್ಕೃತಿಯು ಆಧ್ಯಾತ್ಮ, ಸಾಹಿತ್ಯ, ಕಲೆ, ಸಂಗೀತ ಹೀಗೆ ಅನೇಕ ಅಂಗ ಹಾಗೂ ಉಪಾಂಗಗಳನ್ನು ಹೊಂದಿದೆ. ಇದಕ್ಕೆ ಪೂರಕವಾಗಿ ಕರ್ನಾಟಕದ ಕೊಡುಗೆಯು ಗಣನೀಯವಾಗಿದೆ. ಭಾರತೀಯ ಜನಾಂಗಕ್ಕೆ ಸಂಬಂಧಪಟ್ಟಂತೆ ಆಳವಾಗಿ ತಿಳಿದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಭಾರತೀಯ ಸಂಸ್ಕೃತಿಯು ಶ್ರೀಮಂತ ಮಾನವೀಯ ಮೌಲ್ಯಗಳನ್ನು ಹೊಂದಿದ ಮಹತ್ವಪೂರ್ಣ ಸಂಗತಿಯಾಗಿದೆ. ನಮ್ಮ ಪುರಾತನ ಕಾಲದ ವೇದ ಹಾಗೂ ಉಪನಿಷತ್ತುಗಳು ನಮ್ಮ ಸಂಸ್ಕೃತಿಗೆ ಜನ್ಮ ನೀಡಿವೆ. ಅಂದರೆ ಇದರ ಉಗಮವು ಕ್ರಿಸ್ತಪೂರ್ವ 5000 ವರ್ಷಗಳಷ್ಟು ಪ್ರಾಚೀನವಾಗಿದೆ. ಭಾರತೀಯ ಸಂಸ್ಕೃತಿಯ ಹಿರಿಮೆ, ಗರಿಮೆ ಹಾಗೂ ಅದರ ಕಂಪನ್ನು ಮೊಟ್ಟ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದರು 1893 ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಇಡೀ ಜಗತ್ತೇ ಬೆರಗಾಗುವಂತೆ ಪ್ರತಿಪಾದನೆ ಮಾಡಿದರು. ಅನೇಕ ವಿದೇಶಿ ತತ್ವಜ್ಞಾನಿಗಳು ಭಾರತೀಯ ಸಂಸ್ಕೃತಿಗೆ ಆಕರ್ಷಿತರಾಗಿ ಅದರ ಆಳ ಅಗಲಗಳನ್ನು ಅಧ್ಯಯನ ಮಾಡಿದರು. ಅವರಲ್ಲಿ ಮ್ಯಾಕ್ಸ್ ಮುಲ್ಲರ್ ಎಂಬ ಕ್ರೈಸ್ತ ತತ್ವಜ್ಞಾನಿಯು ಮನದುಂಬಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದು ಅತ್ಯಮೂಲ್ಯವಾದ ಮಾತನ್ನು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳುತ್ತಾರೆ. ಅದೇನೆಂದರೆ, ನಾನು ಭಾರತಕ್ಕೆ ಬಂದು ಮ್ಯಾಕ್ಸ್ ಮುಲ್ಲರ್ ಹೋಗಿ ಮೋಕ್ಷ್ ಮುಲ್ಲರ್ ಆದೆನು. ಏಕೆಂದರೆ ಭಾರತೀಯ ಸಂಸ್ಕೃತಿ ಮತ್ತು ತತ್ವಜ್ಞಾನದ ಅಂತಿಮ ಗುರಿಯು ಮೋಕ್ಷವನ್ನು ಸಂಪಾದಿಸುವುದೇ ಆಗಿರುತ್ತದೆ. ಮೋಕ್ಷದ ಮಂದಿರವನ್ನು ಮುಟ್ಟಲು ತತ್ವ ಮತ್ತು ಸಂಸ್ಕೃತಿಗಳು ಸೋಪಾನವಾಗಿರುತ್ತವೆ. ನಮ್ಮ ಭಾರತದ ಶ್ರೇಷ್ಠ ದಾರ್ಶನಿಕರಾದ ರಾಮಕೃಷ್ಣ ಪರಮಹಂಸ, ಸ್ವಾಮಿ ರಾಮತೀರ್ಥ, ಚೈತನ್ಯ ಮಹಾಪ್ರಭುಗಳು, ಬುದ್ಧ, ಮಹಾವೀರ, ಶ್ರೀ ಅರವಿಂದ ಘೋಷ್, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಕಬೀರ್ ದಾಸ್, ಸಂತ ಜ್ಞಾನೇಶ್ವರ್, ತುಕಾರಾಮ್, ಏಕನಾಥ್, ಮೀರಾಬಾಯಿ ಹಾಗೂ ಇನ್ನೂ ಅನೇಕರು ನಮ್ಮ ಸಂಸ್ಕೃತಿಯ ಸೌರಭವನ್ನು ಚೆನ್ನಾಗಿ ಹೀರಿ ಜಗತ್ತಿಗೆ ಉಣಬಡಿಸಿದರು. ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳವೆಂದರೆ ಗುರುಗಳನ್ನು ಅಥವಾ ಮಹಾಪುರುಷರನ್ನು, ತಂದೆ ತಾಯಿಗಳನ್ನು, ಅತಿಥಿಗಳನ್ನು, ಇವರೆಲ್ಲರನ್ನೂ ಗೌರವಾದರಗಳಿಂದ ಉಪಚರಿಸುವುದರಲ್ಲಿ ಅದರ ಸತ್ವಪೂರ್ಣ ನೆಲೆಗಟ್ಟನ್ನು ಕಾಣಬಹುದು. ಗುರುವಿನ ಮಹತ್ವ ಅಷ್ಟಿಷ್ಟಲ್ಲ, ಭರತಖಂಡದಲ್ಲಿ ಗುರುವಿಗೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಏಕೆಂದರೆ ಆತನು ಮಾನವ ಜೀವಿಗಳನ್ನು ಮುಕ್ತಿ ಮಂದಿರಕ್ಕೆ ಕರೆದುಕೊಂಡು ಹೋಗುವ ಏಕಮಾತ್ರ ದೈಹಿಕ ಪರಮಪುರುಷನಾಗಿದ್ದಾನೆ. ಆದ್ದರಿಂದಲೇ ವೇದವ್ಯಾಸರ ನೆನಪಿನಲ್ಲಿ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ನಮ್ಮ ಕನ್ನಡದ ವರಕವಿ ಹಾಗೂ ತ್ರಿಪದಿ ಕವಿ ಸರ್ವಜ್ಞನು ತನ್ನ ಒಂದು ತ್ರಿಪದಿಯಲ್ಲಿ ಗುರುವಿನ ಮಹತ್ವವನ್ನು ಕೊಂಡಾಡುತ್ತಾನೆ. ಅದೇನೆಂದರೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಂದ ಬಂಧುಗಳುಂಟೇ ಸರ್ವಜ್ಞ. ಅದೇ ರೀತಿ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು, ಮತ್ತು 12ನೇ ಶತಮಾನದ ಅಗ್ರಗಣ್ಯ ಶಿವಶರಣ ಹಾಗೂ ಅನುಭವ ಮಂಟಪದ ಅಧ್ಯಕ್ಷರಾದ ಅಲ್ಲಮ ಪ್ರಭುದೇವರು, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚಲ್ಲಿದ ಮುಕುತಿ ಎಂದು ಗುರುವಿನ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಇಡೀ ಸಂಸ್ಕೃತಿಯ ಆಧಾರ ಸ್ತಂಭವೆಂದೇ ಗುರುವನ್ನು ಬಿಂಬಿಸಲಾಗುತ್ತದೆ. ಗುರುವನ್ನು ಬ್ರಹ್ಮನೆಂದು, ವಿಷ್ಣುವೆಂದು, ಮಹೇಶ್ವರನೆಂದು ಅಷ್ಟೇ ಏಕೆ, ಸಾಕ್ಷಾತ್ ಪರಮಾತ್ಮನೆಂದು ನಂಬಿ ಕರೆಯುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೂರಿದೆ. ಇದು ನಮ್ಮ ಸಂಸ್ಕೃತಿಯ ಪರಮ ಜೀವಾಳವಾಗಿದೆ. ದೇಶ ಸೇವೆಯೇ ಈಶ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಎಂಬುದು ಇದರ ಮುಖ್ಯ ಧ್ಯೇಯವಾಗಿದೆ. ವಸುದೈವ ಕುಟುಂಬಕಂ ಅಥವಾ ವಿಶ್ವ ಕುಟುಂಬತ್ವ ಎಂಬ ದಿವ್ಯವಾಣಿಯು ನಮ್ಮ ಸಂಸ್ಕೃತಿಯ ಮಹತ್ವವನ್ನು

ನ್ನು ಎತ್ತಿ ತೋರಿಸುತ್ತದೆ. ಭಾರತೀಯ ಸಂಸ್ಕೃತಿಯು ಹತ್ತು ಹಲವು ರೀತಿಗಳಿಂದ ನಮ್ಮ ದೇಶದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯಿಂದ ವ್ಯಕ್ತವಾಗುತ್ತದೆ. ಅವೆಂದರೆ ಅನೇಕ ತರಹದ ಉಡುಗೆ ತೊಡುಗೆ, ಆಚಾರ ವಿಚಾರ, ಕಲೆ ಸಂಸ್ಕೃತಿ, ಸಾಹಿತ್ಯ ಸಂಗೀತ, ಇವೆಲ್ಲವುಗಳೂ ಒಂದಕ್ಕೊಂದು ಭಿನ್ನವಾಗಿ ಕಂಡರೂ ಅಂತಿಮವಾಗಿ ಏಕತೆಯನ್ನೇ ಸೂಚಿಸುತ್ತವೆ. ಸಮಾಜ ಜೀವನದಲ್ಲಿ ಬದುಕುವ ನಾವೆಲ್ಲರೂ ಪರಸ್ಪರ ಭ್ರಾತೃತ್ವ ಭಾವನೆಯಿಂದ, ಧರ್ಮ ಸಹಿಷ್ಣುತೆಯಿಂದ ಒಂದೇ ಕುಟುಂಬದ ಸದಸ್ಯರಂತೆ ಬಾಳುವುದನ್ನು ಕಲಿಸುತ್ತದೆ. ಆದ್ದರಿಂದಲೇ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಾಳುವುದಕ್ಕೆ ಸಂಸ್ಕಾರವೆಂದು ಕರೆಯಲಾಗಿದೆ. ಸಂಸ್ಕಾರವಿಲ್ಲದಿದ್ದರೆ ಜೀವನವು ಬರಡಾಗುತ್ತದೆ. ಇದು ನಮ್ಮ ದೇಶದ ಸಂಸ್ಕೃತಿಯ ಹಿರಿಮೆಯಾಗಿದೆ. ನಮ್ಮ ಸಂಸ್ಕೃತಿ ಎಂದರೆ ಅತ್ಯಂತ ಶ್ರೇಷ್ಠವಾದ ಮಾನವೀಯ ಗುಣಗಳ ಸಂಗಮವಾಗಿದೆ. ಪೂಜ್ಯ ವೇದವ್ಯಾಸರನ್ನು ನಮ್ಮ ಸಂಸ್ಕೃತಿಯ ಮೂಲ ಪುರುಷರೆಂದು ಕರೆಯಲಾಗಿದೆ. ಅವರು ನಾಲ್ಕು ವೇದಗಳು ಹಾಗೂ ಬ್ರಹ್ಮಸೂತ್ರಗಳನ್ನು ರಚಿಸಿದರು. ಅನೇಕ ಋಷಿಗಳು ಉಪನಿಷತ್ತುಗಳನ್ನು ರಚಿಸಿದರು. ಕುರುಕ್ಷೇತ್ರ ಯುದ್ಧವನ್ನು ನೆಪ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನು ವಿಶ್ವಕ್ಕೆ ಭಗವದ್ಗೀತೆಯನ್ನು ಬೋಧಿಸಿದನು. ಹೀಗೆ ವೇದ, ಉಪನಿಷತ್ತು, ಬ್ರಹ್ಮಸೂತ್ರ ಹಾಗೂ ಭಗವದ್ಗೀತೆ, ಈ ನಾಲ್ಕು ಆಧಾರ ಸ್ತಂಭಗಳ ಭದ್ರ ಬುನಾದಿಯ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿಯ ಭವ್ಯ ಅರಮನೆ ರೂಪುಗೊಂಡಿದೆ. ಅಂತಲೇ ಅದರ ಮೇಲೆ ಅನೇಕ ಪರಕೀಯರ ದಾಳಿ ನಡೆದರೂ ಯಾರಿಂದಲೂ ಅದರ ಒಂದು ಬೇರನ್ನೂ ಅಲುಗಾಡಿಸಲು ಸಾಧ್ಯವಾಗಿಲ್ಲ. ಅದು ತನ್ನ ಜೀವಂತಿಕೆಯನ್ನು ಇನ್ನೂ ಉಳಿಸಿಕೊಂಡು ಪ್ರಜ್ವಲಿಸುತ್ತಲೇ ಇದೆ. ಇಂತಹ ಜಾಜ್ವಲ್ಯಮಾನ್ಯವಾದ ಸಂಸ್ಕೃತಿಗೆ ಗಣನೀಯ ಕೊಡುಗೆಯನ್ನು ನೀಡಲು ನಮ್ಮ ಕರ್ನಾಟಕವು ಹಿಂದೆ ಬಿದ್ದಿಲ್ಲ. ನಮ್ಮ ಕನ್ನಡ ನಾಡು ಭಾರತೀಯ ಸಂಸ್ಕೃತಿಗೆ ಅಪ್ರತಿಮ ಸೇವೆ ಸಲ್ಲಿಸಿದೆ. ವಿಶೇಷವಾಗಿ ಭಾವೈಕ್ಯತೆ ಹಾಗೂ ಜಾತ್ಯಾತೀತತೆಗೆ ಅವಿಸ್ಮರಣೀಯ ಕೊಡುಗೆ ನೀಡಿದೆ ಮತ್ತು ನೀಡುತ್ತಿದೆ. ಸಂಸ್ಕೃತಿಯ ಮೂಲ ಸಾರವಾದ ಪ್ರಜಾಪ್ರಭುತ್ವದ ಮೂಲ ಪರಿಕಲ್ಪನೆಯನ್ನು ಕಲ್ಯಾಣದ ಶಿವಶರಣ ಶರಣೆಯರು ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಆಚರಣೆಗೆ ತಂದರು. ಅವರು ಅನುಭವ ಮಂಟಪದ ಮುಖಾಂತರ ನಮ್ಮ ಸಂಸ್ಕೃತಿಯಲ್ಲಿ ಅಡಕವಾಗಿರುವ ಅನೇಕ ಮಾನವೀಯ ಮೌಲ್ಯಗಳನ್ನು ಆಡುಭಾಷೆಯಾದ ಕನ್ನಡದಲ್ಲಿ ವಚನಗಳ ಮುಖಾಂತರ ಪ್ರಸ್ತುತಪಡಿಸಿದರು. ಅಂದರೆ ಜಗಜ್ಯೋತಿ ಬಸವೇಶ್ವರರು ಸ್ಥಾಪಿಸಿದ ಅನುಭವ ಮಂಟಪವು ವರ್ಗರಹಿತ, ವರ್ಣರಹಿತ, ಲಿಂಗರಹಿತ, ಸಮಾನವಾಗಿ ಬದುಕುವ ಅವಕಾಶಗಳನ್ನು ಜಾರಿಗೆ ತಂದರು. ಜಗತ್ತಿನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಸುಗಂಧದ ಉಸಿರಾಟ ಪ್ರಾರಂಭವಾಗಿದ್ದು ಇಲ್ಲಿಂದಲೇ. ಆಮೇಲೆ ಈ ಪರಂಪರೆಯನ್ನು ಅನೇಕ ದಾಸರು ಮುಂದುವರಿಸಿಕೊಂಡು ಹೋದರು. ಈ ದಾಸ ಪರಂಪರೆಯು ದೈವ ಭಕ್ತಿಗೆ ಹೆಚ್ಚು ಮಹತ್ವ ನೀಡಿತು. ಆಚಾರತ್ರಯರಾದ ಶ್ರೀ ಶಂಕರ, ರಾಮಾನುಜ ಮತ್ತು ಮಧ್ವರು ನಮ್ಮ ಕನ್ನಡದ ನೆಲದಲ್ಲಿ ಮಠದ ಪರಂಪರೆಯನ್ನು ಹುಟ್ಟುಹಾಕಿ ನಮ್ಮ ಸಂಸ್ಕೃತಿಯ ಹುಲುಸಾದ ಬೆಳೆಯನ್ನು ಬೆಳೆದರು. 18ನೇ ಶತಮಾನದ ಪೂರ್ವಾರ್ಧದಲ್ಲಿ ಶಿಶುನಾಳದ ಶರೀಫರು ಕಳಸದ ಬ್ರಹ್ಮಜ್ಞಾನಿ ಗುರುಗೋವಿಂದ ಭಟ್ಟರ ಶಿಷ್ಯತ್ವವನ್ನು ಸ್ವೀಕರಿಸಿ ಗುರು ಶಿಷ್ಯರಿಬ್ಬರೂ ಕೂಡಿ ದೇಶಕ್ಕೆ ಹಾಗೂ ಜಗತ್ತಿಗೆ ಭಾವೈಕ್ಯತೆಯ ಮಹಾಬೆಳಗನ್ನು ಪಸರಿಸಿದರು. ಶರೀಫರು ಮಹಮ್ಮದೀಯರಾಗಿ ಜನಿಸಿ ಬ್ರಾಹ್ಮಣ ಗುರುವಿನಿಂದ ಜ್ಞಾನದ ಬೆಳಕು ಪಡೆದು ವೀರಶೈವ ಅಥವಾ ಲಿಂಗಾಯತ ಶಿವಶರಣರ ಸಂಘದಲ್ಲಿ ಲೋಲಾಡಿ ಮೂರೂ ಧರ್ಮಗಳ ಸಂಸ್ಕೃತಿಯಲ್ಲಿ ಮಿಂದೆದ್ದ ಮಹಾನುಭಾವರಾಗಿದ್ದಾರೆ. ಮುಂದೆ 19ನೇ ಶತಮಾನದಲ್ಲಿ ಧಾರವಾಡ ತಪೋವನದ ಮಹಾತಪಸ್ವಿ ಪರಮಪೂಜ್ಯ ಶ್ರೀ ಕುಮಾರಸ್ವಾಮಿಗಳವರು ನಮ್ಮ ರಾಜ್ಯದ, ರಾಷ್ಟ್ರದ ಧರ್ಮ, ಸಂಸ್ಕೃತಿ ಮತ್ತು ಯೋಗವನ್ನು 7 ಬಾರಿ ವಿದೇಶ ಪ್ರವಾಸ ಮಾಡುವ ಮೂಲಕ ವಿದೇಶಿಯರಲ್ಲಿ ಅಚ್ಚಳಿಯದಂತೆ ಬಿತ್ತಿದರು. ಇವರು 1970ರ ದಶಕದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಸ್ವದೇಶ ಹಾಗೂ ವಿದೇಶಗಳ ಸಂಸ್ಕೃತಿಯ ಬಗ್ಗೆ ತಮ್ಮ ಮಹತ್ವದ ಅನಿಸಿಕೆ ಮತ್ತು ಅನುಭವಗಳನ್ನು ಪ್ರಸಾರ ಮಾಡಿದರು. ಅಂತಲೇ ಇಂದಿನವರೆಗೂ ವಿವಿಧ ದೇಶಗಳ ಭಕ್ತರ ತಂಡಗಳು ಧಾರವಾಡದ ತಪೋವನಕ್ಕೆ ಬಂದು ಅಲ್ಲಿ ತಿಂಗಳುಗಟ್ಟಲೆ ವಾಸ್ತವ್ಯ ಮಾಡಿ ನಮ್ಮ ಧರ್ಮ ಸಂಸ್ಕೃತಿಯನ್ನು ತಿಳಿದುಕೊಂಡು ಹೋಗಿ ಬರುವ ವಾಡಿಕೆಯನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂ ಅವರು 1953ರಲ್ಲಿ ರಿಷಿಕೇಶದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದ
ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ

0: ಮಾತನಾಡುವಾಗ ಶ್ರೀ ಕುಮಾರಸ್ವಾಮಿಗಳವರನ್ನು ದ್ವಿತೀಯ ಸ್ವಾಮಿ ವಿವೇಕಾನಂದರು ದಕ್ಷಿಣ ಭಾರತದಲ್ಲಿ ಉದಿಸಿದ್ದಾರೆಂದು ಉದ್ಗಾರ ತೆಗೆದಿದ್ದಾರೆ. ನಮ್ಮ ಕನ್ನಡ ನಾಡಿನ ಅರಸರಲ್ಲಿ ಪ್ರಮುಖನಾದ ವಿಜಯನಗರದ ಶ್ರೀಕೃಷ್ಣ ದೇವರಾಯನು ಎಲ್ಲ ಸಂಸ್ಕೃತಿಗಳ ಸಂಗಮಕ್ಕೆ ರಾಜಾಶ್ರಯ ನೀಡಿತ್ತನು. ಅದೇ ರೀತಿ ಉತ್ತರ ಭಾರತದಲ್ಲಿ ಮೊಘಲ ದೊರೆ ಅಕ್ಬರನು ತಮ್ಮ ಇಸ್ಲಾಂ ಸಂಸ್ಕೃತಿಯ ಜೊತೆಗೆ ಹಿಂದೂ ಸಂಸ್ಕೃತಿಗೂ ಉನ್ನತ ಸ್ಥಾನ ನೀಡಿದ್ದನು. ಅದಕ್ಕೆ ನಿದರ್ಶನವಾಗಿ ಅವನು ರಚಿಸಿದ ದಿನ್ ಇ ಇಲಾಹಿ ಎಂಬ ಕೃತಿಯೇ ಸಾಕ್ಷಿಯಾಗಿದೆ. ಇಡೀ ನಮ್ಮ ಸಂಸ್ಕೃತಿಯ ಜೀವಾಳ ಅಡಗಿರುವುದೇ ಸಂಸ್ಕೃತದಲ್ಲಿ. ವ್ಯಾಸವಿರಚಿತ ಮಹಾಭಾರತ, ವಾಲ್ಮೀಕಿ ವಿರಚಿತ ರಾಮಾಯಣ ಇವೆರಡೂ ನಮ್ಮ ದೇಶದ ಸಂಸ್ಕೃತಿಯನ್ನು ಹೀರಿಕೊಂಡು ಬೆಳೆದ ಮಹಾಕಾವ್ಯಗಳಾಗಿವೆ. ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಯಾವುದೇ ಶಬ್ದಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅದು ಇದ್ದಂತೆ ವರ್ಣಿಸಲು ಅಸಹಾಯಕವಾಗುತ್ತವೆ. ಏಕೆಂದರೆ ಸಂಸ್ಕೃತಿಯು ಮಾತು ಮನಗಳಿಂದ ತತ್ತ ಮೀರಿದ, ಅಂದರೆ ಮಾತು ಮನಸ್ಸುಗಳಿಗೆ ನಿಲುಕದ ವಿಶಾಲವಾದ ಅರ್ಥವ್ಯಾಪ್ತಿಯನ್ನು ಹೊಂದಿದೆ.
1: ಇದುವರೆಗೆ ಭಾರತೀಯ ಸಂಸ್ಕೃತಿ ಮತ್ತು ಅದಕ್ಕೆ ಕರ್ನಾಟಕದ ಕೊಡುಗೆ ಈ ವಿಷಯವಾಗಿ ಮಾತನಾಡಿದವರು ಮೀನಾಕ್ಷಿ ಸಂಕೀನ್. ಇನ್ನು ಮುಂದೆ ಕೇಳಿ ಪ್ರಸಾದ್ ಇಂಗಳಗಿಯವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಕವನದ ಶೀರ್ಷಿಕೆ ನಿಲ್ಲಿ ಮೋಡಗಳೇ. ನಿಲ್ಲಿ ಮೋಡಗಳೇ, ಎಲ್ಲಿ ಹೋಗುವಿರಿ? ಬೆತ್ತಲಾಯ್ತು ಬಾನ ಸಂಜಿ, ಸರಸರ ಹೆಜ್ಜೆಗಳ ಸರಸಿ ಬಿಡುವಿರಿ ಬಿರಿ ಬೀಸೋ ಗಾಳಿ ಗಂಜಿ. ನಿಮ್ಮ ನುಡುಕುತ್ತಾ ಬಾಯಿ ಗುಟುಕುತ್ತಾ ಕಣ್ಣುಬ್ಬ ಮೇಲೆ ಮೊಣಮಯಿ, ಬಾಯ್ ಬಿಟ್ಟು ಬರುಡುತ್ತಾ ಬರಭೂಮಿ ರೈತ ಬಾಳೆ ಕಬ್ಬ ಮೇಲೆ ಮನಮಯಿ. ಅನ್ನದಾತನ ಕಷ್ಟ ಭೀಕರ ಬಾದಟ್ಟ ಮೋಡ ಕವಿದು, ಧಾನ್ಯದಾತನ ದುಃಖ ಕಣ್ಣೀರ ತಾ ಕೆಟ್ಟ ಕೇಡ ಕಳಿದು, ಸಿಡಿದು ಬಿಕ್ಕರಿಸಿ ರೈಲ ಬೋಗಿಸದ್ದು ಗುಡುಗು ಮಿಂಚುಗಳ ಆಕ್ರಂದನ, ಕಾನನ ತುಂಬಿದ ನೇಗಿಲ ಯೋಗಿಗದು ಬಲೆ ಹಡಗು ಮೀನುಗಳ ಬಂಧನ. ಭೂತಾಯಿಗೇಳು ನಾ ಬರುವೆನೆಂದು ತೆರೆದಿಟ್ಟು ಒಡಲ ಹಳ್ಳಕೊಳ್ಳ, ಹನಿಮುತ್ತು ಆಲಿ ಒಮ್ಮೆ ಕಡಲ ಬೇಲಿ ಕೊರೆದು ಕಂಪಿಸು ಕಲ್ಲ ಹರಳ, ಭತ್ತ ಕುಡುಗೋಲ ಬಡರಾಶಿ ಮೇಳ ನಿತ್ಯವಿರಲಿ ರೈತ ಹೊಲ ಸಹಕಾರ, ಬಂದೇ ಬರುವುದು ಭತ್ತದ ನವ ಚಿಗುರು ನೇಗಿಲ ನೇಣಿಗದು ಹರಿತದ ಉಗುರು, ಬೆನ್ನೆಲುಬಾಗಿ ಹರಿಸಿ ಹರಿಹರಿಸಿ ಕಣ್ಣ ಬೆವರು, ಹಗುರಗುರಾಗಿ ದೇಶದೆಲ್ಲೆಡೆ ಪಳಗಲಿವನ ಪೊಗರು. ನನ್ನ ಮುಂದಿನ ಕವನದ ಶೀರ್ಷಿಕೆ ಗಿಳಿಯು ಬಯಸಿತು ಮತ್ತೆ ಪಂಜರದೊಳಗೆ, ಬೇಕು ಬೇಕೆನಿಸಾಗ ಕಟ್ಟು ತಂದು ಬೇಡ ಬೇಡೆನಿಸೀಗ ಬಿಟ್ಟು ಬಂದು, ಪ್ರೀತಿ ಪಾಯುಷವ ಉಣಿಸಿ ಇಂದು ಹಾರಿಬಿಟ್ಟೆಯೋ ನೀ ಗೆಳೆಯ ಮೋಹ ನೆಂಟಿನ ನಾಗಿಳಿಯ, ಕತ್ತ ಹಿಡಿದು ನೂಕಿದೆಣ್ಣ ಬೇಡವಾದೆನೇ ನಾನು ಇನ್ನ, ಅಂದು ಜೊತೆಯಾಡಿ ಮಾಡಿ ಜೋಕೆ ಇಂದು ಒಲವ ವತ್ತಲೇಕೆ, ಹುಟ್ಟು ಪಂಜರ ಗಿಳಿಯು ನಾನು ಅಟ್ಟು ನೂಕಿರೆ ಹಾರಬಲ್ಲೆನೇನು, ಬೆಕ್ಕ ಬಾಯಿಗೆ ಬೆದರುತಿಹೆನು ಪಕ್ಕ ನಿಂತಿರೆ ನಾ ಹಿಡಿಸದಾದೆನೇನು, ಮಸಿಯ ಬಳಿದು ಮಾತಾಡೋದಿಲ್ಲ ಹುಸಿಯ ಪ್ರೀತಿ ನನ್ನದಲ್ಲ, ಉಪಕಾರದ ಋಣವಿನ್ನು ತೀರಿಸಿಲ್ಲ ಪ್ರೇಮ ಜ್ಯೋತಿ ಇನ್ನು ಆರಿಸಿಲ್ಲ, ನಾನೆಲ್ಲಿ ಹೋಗಲಿ ತಿಳಿಯದಾಯ್ತು ನಿನ್ನ ನಗಲಿ ಬದುಕಲಾರದಾಯ್ತು, ನಮ್ಮಪ್ಪ ಅವ್ವನ ಕೂಗಿ ಕರೆಯುತ್ತಿರಲು ಕರುಳ ಬಳ್ಳಿಗೆ ಕೇಳದಾಯ್ತು, ತಾಯಿ ತಂದೆಯರ ಕಳೆದು ಅತ್ತೆ ನಂದು ಎನ್ನ ಪತಿಯೇ ಎನಗೆ ಬಂದು ಇಂದು, ಈ ತಬ್ಬಲಿ ಕೂಸಿಗೆ ಸಿಟ್ಟೇಕೆ ಪ್ರಿಯತಮ ಸತ್ತೇ ಹೋಗುವೆ ಬಿಟ್ಟೆರನು ನಿಮ್ಮ, ಹಣ್ಣು ಕೊಟ್ಟೆಯೋ ಬೇಡವಯ್ಯ ಕಾಳು ಕೊಟ್ಟೆಯೋ ಬೇಡವಯ್ಯ, ರೆಕ್ಕೆ ಬಿಚ್ಚಿ ಬೇಡುತ್ತಿರುವೆ ಬಿಕ್ಕೆ ತಿಂದು ಸುಮ್ಮನಿರುವೆ, ಹೃದಯದಿ ವೃತ್ತಿ ಕೊಟ್ಟು ಸಲಹುಯನ್ನ ಮತ್ತೆ ಪಂಜರದೊಳು ಸೇರಿಸೆನ್ನ, ಓ ನನ್ನ ಪ್ರೀತಿಯ ಮುದ್ದಿನ ರಗಿಣಿ ಬಾರೇ ನನ್ನ ಕನಸಿನ ಮುತ್ತಿನ ಮಣಿ, ಅರಿಯದಾದೆ ನಿನ್ನ ಈ ಸ್ಥಿರ ಸ್ನೇಹ ಕ್ಷಮಿಸು, ಬೇಡುವಂತಾದೆ ನಿನಗೆ ಭಿಕ್ಷೆ ಮತ್ತೆ ನನ್ನ ಪ್ರೀತಿಸು, ಸತಿಯೇ ನಿನ್ನೊಳು ಮತ್ತೆ ನನ್ನ ಸೇರಿಸು, ಕಣ್ಣು ರೆಪ್ಪೆಯ ವದ್ದೆ ಮಾಡಿ ನಾ ಕೂಗಿ ಬಿಕ್ಕರಿಸೋ ಅಳುವ ನೋಡಿ, ಕರಗಿತವನ ಮನ ಮತ್ತೆ ಕರುಣೆ ಮೂಡಿ ಕೈ ಬೀಸಿ ಹರಸಿ

ಹಚ್ಚಿ ಕರೆದನವನು ಪ್ರೇಮ ಪಂಜರದತ್ತ ತೋರಿ ಹಾಡಿ. ಮತ್ತೆ ಸೇರಿತು ಸಂಸಾರದ ಜೋಡೆತ್ತಿನ ಗಾಡಿ. ಅದೊಂಥರ ಅಗ್ನಿ ಪರೀಕ್ಷೆಯಂತೋ, ಯಾಕೆನೆಗೆ ಇಷ್ಟು ದುಃಖ ತಂತೋ. ಕಣ್ಣ ಕಡಲ ಉಕ್ಕಿ ಬಂತೊಂದು ಕರೆಯು, ಓಗುಟ್ಟು ಹಾರಿ ಬಂತು ಪರುಷಗಿಳಿಯು. ಮತ್ತೆ ಪಂಜರ ಸೇರಿತು ಪರುಷಗಿಳಿಯು, ಮತ್ತೆ ಪಂಜರ ಸೇರಿತು. ನನ್ನ ಮುಂದಿನ ಕವನ ಶೀರ್ಷಿಕೆ ಹರಕಲು ಜೀವನ. ಎಷ್ಟಂತ ದುಡಿಯುತ್ತೀಯೋ ನೀನಾಗಿ, ಕೂಡಿಟ್ಟು ಕೂಡಿಟ್ಟು ಕೊಡುವುದಾದರೂ ಯಾರಿಗಾಗಿ. ಗಳಿಸಿದ್ದೆಲ್ಲ ಸಂಸಾರದ ಸುಖಕ್ಕಾಗಿ, ನೀನೇನು ಮಾಡಿಕೊಂಡೆ ವೈಯಕ್ತಿಕವಾಗಿ. ಎಲ್ಲ ಹೆಂಡತಿ ಮಕ್ಕಳಿಗಾಗಿ, ಮಕ್ಕಳು ಮಕ್ಕಳೆಂದವನು ನೀನಲ್ಲವೇ. ಮುಪ್ಪಾದಿರೆ ಸಲಹುತಿಯರೋ ನೀ ಸಾಕಿದಂತೆ. ಪಾನಿಪೂರಿ ಪೀಜಾ ಬೇಡಿದ ಕೈಗಳೀಗ, ಹಸಿವೆಂದರೆ ಕೊಟ್ಟಾವೆ ಬಿಸ್ಕತ್ತು ನಿನಗೀಗ. ಬೂಟುಗಳ ಶೋಕಿ ಸಾಕು ಸಾಕೆಂದರೂ ಕೇಳಲಿಲ್ಲ ನಿನ್ನಾಕಿ. ನಿನಗರಿಯದೇ ನೇತ ಜೇಬಿಗೆ ಕೈ ಹಾಕಿ, ಮುಚ್ಚಿಕೊಟ್ಟಳೇಕೆ ಮತ್ತೊಂದು ರೂಪಾಯಿ. ಮುಚ್ಚಿಕೊಟ್ಟ ಮುದುಕಿಗೆ ಸಿಗುತ್ತಿಲ್ಲವೇ ಈಗ ಗೌರವದ ಏಟುಗಳು. ಸೊಸೆಯಿಂದ ಕೇಳುತ್ತಿಲ್ಲವೇ ಸೋಗ ಶಿಸ್ತಿನ ಪಾಠಗಳು. ಚಾಡಿ ಮಾತಿನ ಚತುರ ಚೋರಿ ಕಣ್ಗುಕ್ಕಿ ಬುಸುಗೊಡುವಳು ವಿಷವಕಾರಿ. ತಪ್ಪಾದಿರೆ ಒದ್ದು ಬೈದಿಲ್ಲವೇ ಕಿರುಚಿ, ಮಗನಿಗೊಪ್ಪಿಸಿಲ್ಲವೇ ಸಂದರ್ಭ ತಿರುಚಿ. ಎಷ್ಟು ಎಷ್ಟಂತ ಯಾರಿಗಾಗಿ ದುಡಿತಿ, ಹೆಂಡತಿ ಮಕ್ಕಳಿರುವರು ನಿನಗೆಷ್ಟು ಪ್ರೀತಿ. ಕೊನೆಗೊಮ್ಮೆ ಯಾರು ಬರುವರು ನಿನ್ನ ಜ್ಯೋತಿ, ನಿನ್ನಾಕಿನೂ ನಿನಗಿಲ್ಲ ಎಂಬ ಸತ್ಯ ತಿಳಿತಿ. ಸಾಕು ಮಾಡು ನಿನ್ನ ಈ ಮುಪ್ಪಿನ ಡ್ಯೂಟಿ. ದುಡಿತ ದುಡಿತವೆಂದು ಕುಡಿತ ಕಲಿಸಿ, ಕಡಿತ ಕಡಿತವಾತು ನೆಮ್ಮದಿ ಅಳಿಸಿ. ತುಡಿತ ತುಡಿತವಿಲ್ಲದೆ ಎಲ್ಲವೂ ಸಾಕೆನೆಸಿ, ನಡಿತ ನಡಿತ ನಿನ್ನಾರು ನೆನವರು ನೆನೆಸಿ. ಮಡಿತ ಮಡಿತ ನಿನ್ನ ಹಣ ನಿನಗೇ ಮಣ್ಣಾಗುವುದು ಮುನಿಸಿ. ನನ್ನ ಮುಂದಿನ ಕವನದ ಶೀರ್ಷಿಕೆ ಮಹಂತಪ್ಪ ಹುಗ್ಗಿ ಮಾಡ್ಯಾನ. ಹುಗ್ಗಿ ಮಾಡ್ಯಾನ ಮಹಂತಪ್ಪ ಭಕ್ತಿ ಎಂಬ ಹುಗ್ಗಿ ಮಾಡ್ಯಾನ. ತನುವೆಂಬ ಗೋಧಿನ ಮೆತ್ತಗೆ ಬೀಸಿ ತಣ್ಣಗ ಮಾಡ್ಯಾನ. ಮನವೆಂಬ ಬೆಲ್ಲವ ಹಸನಾಗಿ ಕುಟ್ಟಿ ಮಲ್ಲಿಗೆ ಮಾಡ್ಯಾನ. ಲಿಂಗ ಪೂಜೆಯಲ್ಲಿ ನಿಷ್ಠೆಯ ಕೊಟ್ಟು ಪಾದೋದಕವ ಸುರಿದಾನ. ಅರಿವಿಗೆ ಬಾರದ ರಿಷಡ್ವರ್ಗವ ಸುಟ್ಟು ಕೊತ ಕೊತ ಕುದಿಸ್ಯಾನ. ವಿಭೂತಿ ಎಂಬ ಹಾಲನ್ನು ಸುರಿದು ಶಿವನ ಶಕ್ತಿ ಕೊಟ್ಟಾನ. ಬಸವಸ್ಮರಣೆಯ ಬಾದಾಮಿ ಹಾಕಿ ಭವ್ಯ ಶರಣತೆಯ ಮುಕ್ತಿ ಕೊಟ್ಟಾನ. ರುದ್ರಾಕ್ಷಿ ಎಂಬ ದ್ರಾಕ್ಷಿಯ ಹಾಕಿ ಸಿಹಿ ರೂಪವ ಕೊಟ್ಟಾನ. ವಚನ ಕಮ್ಮಟದ ಗೋಡಂಬಿ ಸುರಿದು ಗರಿಷ್ಠ ಜೀವನ ಕೊಟ್ಟಾನ. ಬಿಸಿ ಬಿಸಿಯಾದ ತುಪ್ಪ ಸುರಿದು ಮಹಂತಪ್ಪ ಹುಗ್ಗಿ ಹಂಚಾನ. ಬಡವ ಸಿರಿವಂತರು ಭೇದವ ತೋರದೆ ಸರಿಸಮಾನ ಹಂಚಾನ. ಬರೀ ಊಟವಲ್ಲವದು ಬಸವಣ್ಣನ ಅನುಭಾವ ಹುಗ್ಗಿ ಪರಮ ಪ್ರಸಾದವೆಂದಾನ. ಇದರಲ್ಲಿಪ್ಪವು ಮುಕ್ತಿ ಬದುಕಿನ ಹಾಡಿ ಸವಿ ಸವಿದು ಕುಡಿ ಎಂದಾನ. ಸಮಯ ಜರುಗಿ ಹೋತು ಮತ್ತೆ ಬರದೇ ಆಯ್ತು, ಬಂದ ಕೆಲಸ ಸಂಪೂರ್ಣವಾಯ್ತು ಎಂದಾನ. ಶರಣು ಬನ್ನಿ ಉಳಿದ ಶರಣಂಗೆ ಹಂಚಿ ತಿನ್ನಿ, ತಾವಿನ್ನು ಮರಳಿ ಮನೆಗೆ ಬಿಡುಗಾಡಿ ಎಂದಾನ. ಮತ್ತೆ ತಪ್ಪದೆ ದಿನನಿತ್ಯದ ಕಾಯಕದಂತೆ ಸ್ವರ್ಣವರ್ಣದ ಕಾವಿ ಜೋಳಿಗೆ ಹಿಡಿದು ಲೋಕದ ಕೆಟ್ಟ ಚಟಗಳ ಭಿಕ್ಷೆಗೆ ನಡೆದಾನ. ಭಾವದ ವಾಕ್ಯದಲ್ಲಿ ಭಾವೈಕ್ಯವ ಬೆಳಗಿಸಿ ಮೂಢ ಭಾವನೆ ಅಳಿದಾನ. ವ್ಯಸನದ ವಾಂತಿಯ ಕುಡಿಯುವ ಕನಿಷ್ಠರ ಕರ್ಮವ ತೊಳೆದಾನ. ಚಿಂತೆ ಸಂತೆಯಲ್ಲಿ ಅಳುವವರ ಕಂಡು ಕಣ್ಣೀರು ಅಳೆದಾನ. ಹುಗ್ಗಿ ಮಾಡ್ಯಾನ ಮಹಂತಪ್ಪ ಭಕ್ತಿ ಎಂಬ ಹುಗ್ಗಿ ಮಾಡ್ಯಾನ. ಭಕ್ತಿ ಭಂಡಾರಿಯ ಸುಗ್ಗಿ ಮಾಡ್ಯಾನ. ನನ್ನ ಮುಂದಿನ ಕವನದ ಶೀರ್ಷಿಕೆ ಏಳಿ ನಾಳೆಗಳೇ ಎದ್ದೇಳಿ. ಇಂದಿನ ಸ್ವರ್ಣಮಯ ನಾಳೆಗಳೇ ಎದ್ದೇಳಿ, ವರ್ಣಮಯ ಬುದ್ಧಿಮಯಿಗಳೇ. ಬಿಟ್ಟೇಳಿ ಉಸಿನಿದ್ದೆಯ ತಾಳಮೃದಂಗಗಳೇ, ಮಾಡೇಳಿ ಸುಚಿತ್ತಮಯ ಜೀವನ. ಓ ನನ್ನ ಮುದ್ದು ಕಂದಮ್ಮಗಳೇ, ಕುದುರೆಯ ಕಾಲ್ಗೆಡವಿ ಮುಂದಿಕ್ಕಿರುವುದು ಕಾಲಕೇಚರ. ಕಾಲ್ ಮುಗಿದು ಕೆಲಸದಲ್ಲಿ ನಿತ್ಯ ತೊಡಗು, ಇದೇ ಅದರ ಅಂತಿಮ ಉತ್ತರ. ಕಣ್ಮುಚ್ಚಿ ಕಿವಿಗೊಡದೆ ಸೋಮಾರಿಯಾದರೆ ಕೊಡುಗೆಯಂತೆ ಸಂಕಷ್ಟಗಳ ಭೀಕರ. ಆಡೇಳು ನಯನಗಳ ನಾಟ್ಯನೋಟ, ನೋಡೇಳು ಲೋಕದಲವಾರು ಮೈಮರೆಸುವ ಮಾಟ. ಗಡಿಯಾರ ಕೈ

ಕಾಲುಗಳು ನೇರವಾಗಿರಲು ಬಿಡಲಿಲ್ಲ ಜೊಳ್ಳು ನಿದ್ದೆಯ ಕಾಟ. ನಿನ್ನೆಗಳೆಂಬುದು ಬರಿಗೋಳು, ನಾಳೆಗಳೆಂಬುದು ಬರಿ ಸುಳ್ಳು. ಇಂದಿನ ಈ ಸುದಿನವೇ ಸತ್ಯವೆಂಬುದು ಮರೆಯದಿರು. ಈಗಿನ ಕಷ್ಟವನರಿತು ನಾಳೆಯ ಬರುವಿಕೆಯ ಕುರಿತು. ಸರಿ ಯೋಚಿಸುವುದೊಂದೇ ನಮ್ಮ ಬಾಳು, ಯೋಚನೆಯಂತೆ ಯೋಜನೆ ಅದುವೇ ಸುಖ ಬಾಳು. ನನ್ನ ಮುಂದಿನ ಕವನದ ಶೀರ್ಷಿಕೆ ಇಳಕಲ್ಲ ಸೀರೆ. ಕನಕದೆಳೆಯಿಂದ ಮಾಡಿದ ನೂಲಿನ ಸೀರೆ, ಕನ್ನಡಕ್ಕೊಂದು ಕಣ್ಮಣಿಯಾದ ಚಿಂತಾಮಣಿಯ ಹೋಲುವ ಸೀರೆ, ಕರ್ಪೂರದ ಜ್ಯೋತಿಯಂತೆ ಕಂಗೊಳಿಸುವ ಸೀರೆ, ಸವಿನೆನಪಿನ ಸೇವಂತಿಗೆ ಸೆರಗುಳ್ಳ ಸೀರೆ. ಏನಂತ ತಿಳಿದೀರವ್ವ ಆ ಸೀರೆ, ಮರಿಬೇಡವ್ವ ಅದು ಇಳಕಲ್ಲ ಸೀರೆ. ನಾಚುವ ನಾರಿಯರಿಗದು ನಲಿದಾಡಿಸುವ ಸೀರೆ, ತುಂಡುಡುಗೆಯ ತುಂಟಿಯರ ಕೆರಳಿಸುವ ಸೀರೆ, ಮಗಳ ಮದುವೆಗೆ ಕೊಡಿಸಿದ ತವರೂರ ಸೀರೆ, ಮಾವನ ಮನೆಯ ನಂದಾದೀಪ ಬೆಳಗಿಸುವ ಸೀರೆ. ಏನಂತ ತಿಳಿದೀರವ್ವ ಆ ಸೀರೆ, ಮರಿಬೇಡವ್ವ ಅದು ಇಳಕಲ್ಲ ಸೀರೆ. ಕಾರ್ಮಿಕರಿಗೊಂದು ಕಾಯಕವ ಕೊಟ್ಟು ಕರುಣಿಸಿದ ಸೀರೆ, ಹಸಿದ ಹೊಟ್ಟೆಗೆ ಓಗರವನಿಕ್ಕುವ ಅಕ್ಷಯ ಪಾತ್ರೆ ಈ ಸೀರೆ. ಸ್ವದೇಶಿಯೇ ಇರಲಿ ವಿದೇಶಿಯೇ ಬರಲಿ, ಸಂಪ್ರದಾಯವ ಮರೆಯದ ಸೀರೆ, ಯಾವ ದೇಶೀಯ ಹಾವಳಿಗೂ ದ್ವೇಷಿಸದ ಸೀರೆ. ಏನಂತ ತಿಳಿದೀರವ್ವ ಆ ಸೀರೆ, ಮರಿಬೇಡವ್ವ ಅದು ಇಳಕಲ್ಲ ಸೀರೆ. ಕನ್ನಡ ತಾರೆಯರ ಮನದಲ್ಲಿ ಕಚುಗುಳಿಯಾನಿಟ್ಟು ತರತರಾ ರಂಗಿನೊಂದಿಗೆ ಕಂಗೊಳಿಸಲಿ ಸೀರೆ, ಸೆರಗಂಚಲ್ಲಿ ಬ್ರಹ್ಮಾಂಡ ಸೆಳೆದು ಭರತ ದೇಶವ ಬಿಂಬಿಸಲಿ, ದೇಶ ವಿದೇಶಗಳೆಲ್ಲ ಪಸರಿಸಿ ಹೊಸ ಇತಿಹಾಸ ರೂಪಿಸಲಿ. ಕನಸಲ್ಲೂ ಮರಿಬೇಡವ್ವ ಅದು ಸಾಂಪ್ರದಾಯಿಕ ಸೀರೆ, ನಮ್ಮ ಹೆಮ್ಮೆಯ ಇಳಕಲ್ಲ ಸೀರೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ನೀ ಕನ್ನಡಿಗನ. ಒಂದೇ ನುಡಿಯೊಳು ಒಂದೇ ನಡೆಯೊಳು, ಕನ್ನಡ ಕನ್ನಡ ಕನ್ನಡ, ನರನಾಡಿ ಕಣಕಣ ರಕ್ತದೊಳು ಎನ್ನುವರಾರು? ನಾ ಕನ್ನಡಿಗ ಎಂಬ ಹೆಮ್ಮೆಯೊಳು ಬರೀ ಮುಳುಗೆದ್ದರೆ ಸಾಕೆ. ಪರಕಿ ಪರಭಾಷೆಯರ ತಂಗಳೂಟವನ್ನುಂಡು ಮಬ್ಬು ಹಿಡಿದ ಈ ನಿದ್ದೆ ಬೇಕೆ. ಮಾಡುವ ಕಾಯಕದೊಳು ನೀಡುವ ಕೊಡುಗೆಯೊಳು ನೀನಾಗುವೆ ಆಗ, ಕನ್ನಡವನ್ನು ಕನ್ನಡವಾಗಿಸುವ ನಿನ್ನ ಶ್ರಮದೊಳು ನೀನಂತೂ ಆಗುವೆ ಕನ್ನಡಿಗ. ದಾರಿ ರಸ್ತೆಗಳಲ್ಲಿ, ಬ್ಯಾಂಕ್ ಅಂಗಡಿ ಕಚೇರಿ ಬೀದಿಗಳಲ್ಲಿ ಅಡಿಗಡಿಗೂ ಹರಡಲಿ ಕೆಂಪು ಹಳದಿ ಬಾವುಟ, ದಿನವಿಡೀ ಪ್ರತಿಕ್ಷಣ ನಿಲ್ಲದೇ ರಾರಾಜಿಸಲೆಂಬುದು ನನ್ನ ಹಠ. ಎನ್ನದೊಂದು ಬಯಕೆ ಜ್ವಾಲಾಮುಖಿಯಾಗಿ ಕುದಿಯುತ್ತಿದೆ ಮನದಲ್ಲಿ, ಎಂತು ಕನ್ನಡವು ಜನಮನಗಳಲ್ಲಡಗಿ ಕನ್ನಡಿಯಾಗಿ ಪ್ರತಿಬಿಂಬಿಸುವುದಿಲ್ಲಿ. ನನ್ನ ಮುಂದಿನ ಕವನದ ಶೀರ್ಷಿಕೆ ತಿರುಗಾಟ ಜೀವನ. ಹೆಮ್ಮರವಾಗುವ ಆಸೆ ಕಂಡೇ ಬುಡಬೇರು ಎಂತ ಅರಿಯಲಿಲ್ಲ, ಕವಿಯಾಗುವ ಆಸೆ ಕಂಡೇ ಕಡಲ ತೊರೆಗಳಂತ ಅನುಭವಕ್ಕೆ ಕಿವಿಗೊಡಲಿಲ್ಲ, ಶಿಲ್ಪಿಯಾಗುವ ಆಸೆ ಕಂಡೇ ಉಳಿಪೆಟ್ಟಿನ ಕಷ್ಟಗಳನ್ನೆದುರಿಸಲಿಲ್ಲ. ಎನ್ನದೊಂದು ಬದುಕು ಹುಟ್ಟು ಸಾವಿನ ಸಮುದ್ರ, ದ್ವಿತೀರದಲ್ಲೂ ಒಂದೊಂದು ಕರ್ಮ, ಆ ತೀರವಂತರ ಮಗುವಿನ ಆಟ, ಈ ತೀರ ಕ್ರೂರ ಮುಪ್ಪಿನ ಸಂಕಟ, ಆ ತೀರದಿಂದ ಈ ತೀರ ಸಾಗಲು ಹುಡುಕಾಡುತ್ತಿರುವೆ ಸಾಧನೆಯ ಹಡಗುದಾರಿ. ಹಡಗಂತೂ ದಂಡೆಯ ಮೇಲೆ ತೇಲುತ್ತಾ ನಿಂತಿರಲು ಕಾದಾಡುತ್ತಿರುವೆ ಛಲದಿಂದ ಮಾರ್ಗವ ತೋರಿ. ಚೀಚಿ ಮಾಡು ನಗುವರು ಬಡತನವ ಕಂಡು, ಹಿಹಿ ಎಂಬ ಕಿರುನಗೆ ಸಿರಿತನವ ಅರಿತು, ತುತ್ತು ಎಂದು ದೂಡುವರು ಸೋತಾಗ ಮನವು, ಓಹೋ ಎಂಬ ಮೋಡಿ ದೊರೆತಾಗ ಜಯವು. ಜೀವನದೊಳು ಎನತು ಕಂಡೇನ, ಬರೀ ನೋವು ನಲಿವುಗಳ ಊರಣ, ಬರೀ ಬೇವು ಬೆಲ್ಲಗಳ ಮಿಶ್ರಣ, ಅದರಲ್ಲೂ ಜಿಗಿದೇಳುತ್ತಿದೆ ಪ್ರೀತಿ ಎಂಬ ತಲ್ಲಣ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾರಿಸಿತು ಗಂಟೆ. ಬಾರಿಸಿತು ಗಂಟೆ ಹೇಳುವ ಮುನ್ನ ಬಾರಿಸಿತು ಗಂಟೆ, ಹಸಿವಿನ ಹಾವು ಬುಸುಗುಡುವಂತೆ ಊಟದ ಆಟ ದಿನವಿಡಿಯಂತೆ, ತಟ್ಟೆ ಹಿಡಿದು ಹೊಟ್ಟೆ ರಾಯಣ ಸೇವೆಗೆ ಹೊಂಟೆ, ಸೊಕ್ಕಿನ ಚೀಲವು ತುಂಬಿದಂತೆ ಕೊಬ್ಬಿದ ಮದವು ಆನೆಯಂತೆ, ಜಂಬದ ನಡಿಗೆಲಿ ಮೀಸೆಯ ತಿರುವುತ ಹೊಂಟೆ, ಬೀಡಿ ಮದ್ಯಪಾನ ಹೊಡೆದನಂತೆ ಕೂಡಿ ಮಾಡಿ ದುರ್ಜನರ ಸಂತೆ, ಕಾಡಿ ಬೀಡಿ ಜೀವನವೀಡಿ ವ್ಯಸನದ ದಾಸನಾಗುವನಂತೆ,
ಬಂಧು ಬಳಗವೆಲ್ಲವಂತೆ

0: ಧರ್ಮದಾರಿಲಿ ನಡೆಯುವಂತೆ, ಬಿಟ್ಟು ಹೊರಡೋ ಸಮಯದಲ್ಲಿ ನಾಲ್ಕು ಮಂದಿ ಇರಬೇಕಂತೆ. ಬರುವಾಗ ಬರೀ ಬೆತ್ತಲೆಯಂತೆ, ಹೋಗುವಾಗ ಕರಿ ಕತ್ತಲೆಯಂತೆ, ಬಂದು ಹೋಗುವ ದಾರಿಯಲ್ಲಿ ಆ ಶಿವನ ಕಾಣಬೇಕಂತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ, ಮಳೆಯೇ ಯಾವ ನೀರಾಗುವೆ. ಭೂತಾಯಿಯ ರೋದನೆಗೆ ಆರ್ಭಟಿಸಿ ಹರಿದೆಯೋ, ಕಷ್ಟ ನಷ್ಟಗಳ ಸರೆಸರೆಸಿ, ಜೀವರಾಶಿಗಳ ಕಣ್ಣೀರು ಒರೆಸಿ, ಸುರಿಸಿರಿದು ಹರಿಸಿ ಬಾರೋ. ತಾಯಿಯ ಮಡಿಲಿಗೆ ಬಿದ್ದು ಆಕೆಯ ಪ್ರೀತಿ ಮೋಹವೆಂಬ ಕ್ಷೀರವ ಸವಿದು, ಸಂಬಂಧಗಳು ಎಂಬ ಸೆರಗನ್ನು ಹಿಡಿದೆ ಮಳೆರಾಯ, ಹನಿ ಹನಿಯಾಗಿ ಧರೆಗಿಳಿದು ಯಾವ ನೀರಾಗುವೆಯೋ. ಒಳಿತಾದರೆ ತಂಪಾಗುವೆ ಹೊಟ್ಟೆಗೆ, ಕೆಡುಕಾದರೆ ಕೊಳೆಯಾಗುವೆ ಬಟ್ಟೆಗೆ. ನೀನ್ಯಾವ ನೀರಾಗುವೆ ಹೇಳುವೆಯೋ? ಮುಂದೆ ಎತ್ತೆತ್ತಲೋ ನೀರಾಗಿ ಹರೆದು, ನದಿ ಸಮುದ್ರದಿ ಬೆರೆತುಕೊಂಡು ಹರಿಹರಿದಂತೆ ರೂಪಾಪರೂಪದ ರುಚಿ ತಿಳಿಯದು. ಧರೆಗಿಳಿದು ಬಂದೆ ಓ ಮಳೆರಾಯ, ಬರುವಾಗ ಪರಮಹನಿ ಪರಿಶುದ್ಧನಾಗಿ, ಪಾಪ ಪುಣ್ಯಗಳ ಸಂಬಂಧ ಬೆಳೆಸಿ ಹೇಳದೇ ಆವಿಯಾದೆಯ.
1: ಇದುವರೆಗೆ ಪ್ರಸಾದ ಇಂಗಳಗಿ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ.

ಆಕಾಶವಾಣಿ ಧಾರವಾಡ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ 8:30 ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತೀರಿ. 9:15 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ನಟಬಲಿ, ರಚನೆ ಮತ್ತು ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. 10:00 ಕೀರ್ತನ ಪ್ರಸಾರವಾಗಲಿದೆ. ಭಕ್ತ ಕನಕದಾಸ ಪ್ರಸ್ತುತಪಡಿಸುವವರು ಭದ್ರಗಿರಿ ಕೇಶವದಾಸರು. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುವುದು 10:30. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.

0: कल्याण मंत्रालय द्वारा जनहित में जारी।
1: ಪುಷ್ಪಹಾರ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಖಾನ್ದಾನ್ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್.

0: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನ್ಕುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ, ನಿಮ್ ಜೊತೆಗಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ಕಾರ ಮೇಡಮ್.
0: ಕೇಳುಗ್ರೆ, ಕುಟುಂಬ ಹೇಗಿರ್ಬೇಕು, ಗಂಡ ಹೆಂಡತಿ ಸಂಬಂಧ ಎಷ್ಟು ಪವಿತ್ರವಾದದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ವಿ. ಈ ಸಮಾಜ, ಈ ಕುಟುಂಬ ಎಲ್ಲ

0: ನಾವು ಚೆನ್ನಾಗಿರ್ಬೇಕು ಅಂತ ಹೇಳಂತಂದ್ರೆ ಮುಖ್ಯವಾಗಿ ಶಿಕ್ಷಣವನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಇವತ್ತು ತಿಳಿಸೋರಿದ್ದಾರೆ, ಕೇಳೋಣ.
1: ಶಾಲೆ ಅನ್ನುವಂತಹದ್ದು ಇದೆಯಲ್ಲ, ಅದು ದೇವಾಲಯಕ್ಕಿಂತ ಶ್ರೇಷ್ಠ. ನಮ್ಮ ಜನಕ್ಕೆ ಈಗ ಅದು ಮನವರಿಕೆ ಆಗ್ತಾ ಇದೆ, ಆಗಬೇಕು. ಯಾಕಂದರೆ ಇವತ್ತು ಅರಿವು ಅನ್ನುವಂತಹ ಬೆಳಕು ಬರ್ತಕ್ಕಂಥದ್ದು ಶಿಕ್ಷಣದ ಮೂಲಕ. ಓದು ಬರಹ ಬರದೇ ಹೋದರೆ ಅರಿವಿನ ಬೆಳಕೇ ಇಲ್ಲ. ಸಾಮಾನ್ಯವಾಗಿ ಮೊದಲು ಏನು ತಿಳ್ಕೊಂಡಿದ್ರಪ್ಪ ಅಂತಂದರೆ ಅರಿವು ಅಂದರೆ ಆತ್ಮದ ಅರಿವೇ ಶ್ರೇಷ್ಠ, ಈ ಲೌಕಿಕ ಶಿಕ್ಷಣಕ್ಕೆ ಅಷ್ಟು ಬೆಲೆ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಇವಾಗ ಗೊತ್ತಾಗ್ತಾ ಇದೆ, ಅಕ್ಷರವೇ ಅರಿವಿನ ಮೊದಲನೆಯ ಬೆಳಕು. ಅಕ್ಷರ ಕಲಿಬೇಕು. ಆ ಅಕ್ಷರ ಕಲಿಸ್ತಕ್ಕಂಥದ್ದು ದೇವಾಲಯನೇ ಶಾಲೆ, ಅರಿವಿನ ಆಲಯ ಅದು ಶಾಲೆ. ಆದ್ದರಿಂದ ಶಾಲೆಗೆ ನಾವು ಎರಡನೇ ಸ್ಥಾನ ಕೊಡ್ತೀವಿ. ಮನೆಯ ಮೊದಲ ಪಾಠಶಾಲೆ, ಜನನಿ ಮೊದಲ ಗುರು, ಹೌದು. ಅದೆಲ್ಲ ಆದ್ಮೇಲೆ ಜನನಿ ಕೊನೆ ತನಕ ಗುರು ಆಗಿರಕ್ಕಾಗಲ್ಲ, ಜನನಿ ಮಾತು ಕೇಳಲ್ಲ ಮಕ್ಕಳು. ಆದ್ರಿಂದ ಶಾಲೆಗೆ ಹಾಕಬೇಕಾಗತ್ತೆ. ಶಾಲೆ ಮತ್ತು ಇರುವೆ ಈ ವಸತಿ ಎರಡು ಒಂದೇ ಕಡೆ ಇದ್ರೂ ಬಹಳ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಇವಾಗ ಅನುಭವ, ನಾನು ಓದಿದ್ದ ಹಾಸ್ಟೆಲ್ ಅಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಂದೇ ಹಾಸ್ಟೆಲ್, ಒಂದೇ ಶಾಲೆ. ನಮ್ಮ ಕಣ್ಣಿಲ್ಲದವ್ರ ಶಾಲೆನೇ ಇತ್ತು ಮೈಸೂರಲ್ಲಿ, ಈಗಲೂ ಇದೆ. ಆ ಶಾಲೆಯಲ್ಲಿ ನಾನು ಓದಿದ್ದು. ಮತ್ತೆ ತಂದೆ ತಾಯಿಗಳ ಸಮಸ್ಯೆ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಮಕ್ಕಳನ್ನ ಬೆಳೆಸುವಲ್ಲಿ ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಟಿ ವಿ ಯುಗ ಪ್ರಾರಂಭ ಆಗ್ಬಿಟ್ಟಿದೆ. ಅದು ಪ್ರಾರಂಭ ಆಗಿದೆ ಅಲ್ಲ, ವಿಕಾರ ರೂಪ ತಾಳಿದೆ.
0: ನಿಜವಾಗ್ಲು ಸಾಮಾಜಿಕ ಜಾಲತಾಣ ಕೂಡ,
1: ಹಂಗೆ ಆಗಿದೆ. ತಾಯಿ ತಂದೆಗಳಿಗೆ ಮಕ್ಕಳನ್ನ ಕಟ್ಟುನಿಟ್ಟಾಗಿ ಬೆಳೆಸಕ್ ಆಗಲ್ಲ. ಆಮೇಲೆ ಹೆಚ್ಚು ತಾಯಿ ತಂದೆಗಳು ಇತ್ತೀಚೆಗೆ ಇಬ್ರು ದುಡಿತಾ ಇರ್ತಾರೆ, ಇಬ್ರು ಕೆಲಸ ಮಾಡ್ತಿರ್ತಾರೆ, ಆವಾಗ ಮಕ್ಕಳನ್ನ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆದ್ರಿಂದ ಶಾಲೆಗಳು ಹುಟ್ಕೊಳ್ತಾ ಇದಾವೆ, ತುಂಬಾ ಶಾಲೆಗಳು ಹುಟ್ಕೊಂಡಿದ್ದಾವೆ. ಜೊತೆಗೆ ರೆಸಿಡೆನ್ಶಿಯಲ್ ಸ್ಕೂಲ್, ವಸತಿಯುತ ಶಾಲೆಗಳೇನಿದಾವಲ್ಲ, ಅವು ಜಾಸ್ತಿ ಆಗ್ತಿದ್ದಾವೆ. ಒಳ್ಳೆ ಲಕ್ಷಣ ಅಂತ ಹೇಳ್ತೀನಿ ನಾನು. ಆಮೇಲೆ ಮಕ್ಕಳಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಆಮೇಲೆ ಡಿಸಿಪ್ಲಿನ್, ಸ್ವಚ್ಛತಾ ಪ್ರಜ್ಞೆ ಇದೆಲ್ಲ ಬರಬೇಕಾದ್ರೆ ರೆಸಿಡೆನ್ಶಿಯಲ್ ಸ್ಕೂಲ್ ತುಂಬಾ ಒಳ್ಳೆಯದು. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಆ ರೆಸಿಡೆನ್ಶಿಯಲ್ ಸ್ಕೂಲ್ ನಡೆಸ್ತಾರಲ್ಲ, ಅವ್ರ ಮನೋಭಾವನೆ ಬದಲಾವಣೆ ಆಗಬೇಕಾಗಿದೆ.
0: ವಾಣಿಜ್ಯೀಕರಣ
1: ಆಗ್ಬಿಟ್ಟಿದೆ, ಕಮರ್ಷಿಯಲೈಸೇಷನ್ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಶಿಕ್ಷಣ ಅಂದ್ರೆ ಬರೀ ಶ್ರೀಮಂತರಿಗೆ ಸಿಗುತ್ತೇನೋ, ಹೈಯರ್ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತಾರೆ, ಉನ್ನತ ಮಧ್ಯಮ ವರ್ಗ ಅವ್ರಿಗಷ್ಟೇ ಸಿಗುತ್ತೇನೋ ಅನ್ನಂಗೆ ಆಗ್ತಾ ಇದೆ. ತಾಯಿ ತಂದೆಗಳು ತಮ್ಮ ಕೆಲವು ಆಸೆ ಆಕಾಂಕ್ಷೆಗಳನ್ನ ಬದಿಗಿಟ್ಟು ಮಕ್ಕಳನ್ನ ಓದಿಸ್ಬೇಕಂತ ಪ್ರಸಂಗ ಬರ್ತಾ ಇದೆ. ಇದು ಆಗಬಾರ್ದು. ಸರ್ಕಾರ ಮತ್ತು ಸಾಹುಕಾರರುಗಳು ಎಲ್ಲರೂ ಯೋಚನೆ ಮಾಡಿ ಈ ಶಿಕ್ಷಣವನ್ನ ಒಂದು ದೈವೀಕರಣಗೊಳಿಸ್ಬೇಕು. ಧಾರ್ಮೀಕರಣ ಅಲ್ಲ, ಕೇವಲ ರಿಲಿಜಿಯಸ್ ಮಾಡಿದ್ರೆ ಉಪಯೋಗ ಆಗಲ್ಲ, ಅದನ್ನು ದೈವೀಕರಣ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ವಿಜ್ಞಾನನು ದೇವರದೇ.
0: ಹೌದು,
1: ಸಕಲ ಯಂತ್ರ ಸ್ವರೂಪ ಮಂತ್ರ ಸ್ವರೂಪ ಅಂತ ಪ್ರಭುದೇವರು ಹೇಳ್ತಾರೆ. ಯಂತ್ರ ಇರಲಿ, ಮಂತ್ರ ಇರಲಿ, ತಂತ್ರ ಇರಲಿ, ಎಲ್ಲವಕ್ಕೂ ಮೂಲ ಪರಮಾತ್ಮನೇ. ಹಾಗಾಗಿ ಈಗೇನು ಎಲ್ಲರೂ ದೇವರಿಗೆ ಬೆಲೆ ಕೊಟ್ಟೆ ಕೊಡ್ತಾರೆ, ನಾಸ್ತಿಕನು ಕೂಡ ಕೆಲವು ಸಂದರ್ಭದಲ್ಲಿ ದೇವರನ್ನ ನೆನೆಸ್ತಾನೆ. ಅಂತಹದ್ರಲ್ಲಿ ಹೆಚ್ಚಾಗಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದವರು ಆಸ್ತಿಕರೇ ಇರ್ತಾರೆ. ಅಂಥವರು ಈ ಶಾಲಾ ಶಿಕ್ಷಣವನ್ನ ಇನ್ನೂ ಉನ್ನತೀಕರಣ ಮಾಡೋದು, ಜೊತೆಗೆ ಅಂದ್ರೆ ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್, ಆ ರೀತಿನಲ್ಲಿ ಮಕ್ಕಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಆಗುತ್ತಾ ಯೋಚನೆ ಮಾಡಬೇಕು. ಆಮೇಲೆ ಈ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ತುಂಬಾ ಜಾಸ್ತಿ ಆಗ್ಬಿಡ್ತಾ ಇದೆ. ವಿಪರೀತವಾದ ಫೀಸು ಮತ್ತು ಅದೊಂದು ವಾಣಿಜ್ಯೀಕರಣ ಅಂತ ಹೇಳಿದ್ರಲ್ಲ, ಹಾಗಾಗಿ ಮಕ್ಕಳಿಗೆ ಅದ್ರ ಬಗ್ಗೆ ಭಕ್ತಿ ಬರ್ತಾ ಇಲ್ಲ. ಯಾಕೆ ಭಕ್ತಿ ಬರುತ್ತೆ ಹೇಳಿ? ತುಂಬಾ ಹಣ ಖರ್ಚು ಮಾಡಿ ಹೋಗಿ ಸೇರ್ಕೊಂಡಾಗ ಭಕ್ತಿ ಬರೋದಿಲ್ಲ.
0: ಅದರ ಜೊತೆಗೆ ಅವರ ಹಿರಿಯರು ತುಂಬಾನೇ ಸಾಲ ಎಲ್ಲ ಮಾಡಿ,
1: ಸಾಲ ಮಾಡಿ
0: ವಸ್ತುಗಳನ್ನೋ ಭೂಮಿಯನ್ನೋ ಮಾರಿ ಮಕ್ಕಳಿಗೆ ಓದಕ್ಕೆ ಬಿಡ್ತಾ ಇದ್ದಾರೆ.
1: ಆತರ ಬಿಟ್ಟಾಗ ಅದ್ರ ಬಗ್ಗೆ ಭಕ್ತಿ ಬರಲ್ಲ. ಅಲ್ಲಿ ಭೂಮಿಯನ್ನ ಮಾರಿ ಮಗನಿಗೆ ಏನೋ ಕೋಚಿಂಗ್ ಮಾಡಿಸ್ಬೇಕು ಅಂತನೋ, ಅಥವಾ ಐ ಎ ಎಸ್ ಮಾಡಿಸ್ಬೇಕು ಅಂತನೋ, ಕೆ ಎ ಎಸ್ ಮಾಡಿಸ್ಬೇಕು ಅಂತನೋ ಹೋದಾಗ ಅದ್ರ ಬಗ್ಗೆ ಭಕ್ತಿಗಿಂತ ಹೆಚ್ಚಾಗಿ ನಾನು ಇದನ್ನ ಮತ್ತೆ ವಾಪಸ್ ಹೆಂಗ್ ತಗೋಬೇಕು, ಮರಳಿ ಅದನ್ನ ಹೇಗ್ ತಗೋಬೇಕು, ಬಂಡವಾಳ ಹಾಕಿ ಬಂಡವಾಳ ತೆಗಿಯೋದು, ಇದು ಎಲ್ಲರಲ್ಲೂ ಶುರು ಆಗ್ಬಿಟ್ಟಿದೆ. ಅದು ಒಳ್ಳೆಯ ಪದ್ಧತಿ ಅಲ್ಲ. ಅಲ್ಲಲ್ಲಿ ಕೆಲವರು ಆಶಾದಾಯಕವಾಗಿ ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮ ಇದನ್ನ ಬೆಳೆಸ್ತಕ್ಕಂತಹ ಶಾಲೆಗಳು ಇದಾವೆ. ಆದ್ರೆ ಅಂತಹ ಸಂಖ್ಯೆ ತುಂಬಾ ಕಡಿಮೆ ಇದೆ. ವಾಣಿಜ್ಯೀಕರಣಗೊಂಡಂತಹವೇ ಬಹಳ ಇರೋದು. ಆದ್ರಿಂದ ಎಲ್ಲಾ ತಾಯಿ ತಂದೆಗಳು ಮತ್ತು ಸಾಮಾಜಿಕ ಮುನ್ನೆಲೆಯಲ್ಲಿರ್ತಕ್ಕಂಥವ್ರು, ಅಂದ್ರೆ ಶಾಲೆಯ ಸ್ಥಾಪಕರು, ಶಿಕ್ಷಣವನ್ನ ವಾಣಿಜ್ಯೀಕರಣಗೊಳಿಸಬಾರದು ಅನ್ನುವ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಆದಷ್ಟು ಬೇಗ ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಮಕ್ಕಳು ಹಾಸ್ಟೆಲ್ ಅಲ್ಲಿ ಏನಿರ್ತಾರಲ್ಲ, ಮೊದಲು ಸ್ವಲ್ಪ ಕಷ್ಟ ಆಗತ್ತೆ, ನಾನು ಅದ್ರದ್ದು ಅನುಭವ ಪಟ್ಟಿದ್ದೀನಿ. ಮೊದಲು ತಾಯಿ ತಂದೆಗಳಿಗೂ ಕಷ್ಟ, ಮಕ್ಳಿಗೂ ಕಷ್ಟನೇ. ಅಂದ್ರೆ ಒಂದು 5 ವರ್ಷ, 6 ವರ್ಷ, 8 ವರ್ಷ, 10 ವರ್ಷ ಜೊತೆಗಿರ್ತಾರೆ. ಆವಾಗ ಅವರಿಗೆ ಸಡನ್ ಆಗಿ ನಾವು ಯಾವುದೋ ಒಂದು ಶಾಲೆಗೆ ತಗೊಂಡಾಗ ಹಾಕಿದಾಗ ಅಲ್ಲೇ ಇರಿಸಬೇಕಾದಂತ ಪ್ರಸಂಗ ಬಂದಾಗ ಕಣ್ಣೀರೇ ಬರ್ತದೆ. ಇಬ್ರು ಕಣ್ಣೀರ್ ಹಾಕ್ತಾರೆ. ಹಾಕ್ಬೇಕು

0: ಯಾಕಂದ್ರೆ ಆ ಕಣ್ಣೀರು ವ್ಯರ್ಥ ಆಗೋದಿಲ್ಲ, ಅದು ಅದು ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಇರ್ತದೆ, ಪ್ರೀತಿ ಜಾಸ್ತಿ ಇರ್ತದೆ. ಹತ್ತಿರ ಇರೋದಕ್ಕಿಂತಲೂ ದೂರ ಇದ್ದಾಗ ಪ್ರೀತಿ ಜಾಸ್ತಿ ಇರ್ತದೆ. ಆದ್ರಿಂದ ಶಾಲೆ ಮತ್ತು ವಸತಿಯುತ ಶಾಲೆ ಅದು ತಾಯಿ ತಂದೆಗಳ ಪಾಲಿಗೆ ಅದು ದೇವತಾ ಮಂದಿರದ ರೀತಿಯಲ್ಲಿ ಗೋಚರ ಆಗ್ಬೇಕು. ಆಮೇಲೆ ಇವಾಗ ತಿಂಗಳ ಸಭೆಗಳು, ಎರಡು ತಿಂಗಳಿಗೊಮ್ಮೆ ಸಭೆ ಕರಿತಿರ್ತಾರೆ, ತುಂಬಾ ಒಳ್ಳೆ ವ್ಯವಸ್ಥೆ ಅದು. ಅಂದ್ರೆ ತಾಯಿ ತಂದೆಗಳು ಭೇಟಿ ಆಗ್ಬೇಕು, ಮಕ್ಕಳನ್ನ ಭೇಟಿ ಆಗೋದು, ಪಾಲಕರು ಸ್ಥಾಪಕರ ಜೊತೆಗೆ ಅಥವಾ ಅದೇನು ನಡೆಸ್ತಿರ್ತಾರಲ್ಲ ಅವ್ರ ಜೊತೆಗೆ ಭೇಟಿ ಆಗೋದು, ಆ ಮಗನ ಅಥವಾ ಮಗಳ ಏನು ಪರ್ಫಾರ್ಮೆನ್ಸ್ ಅವ್ರದ್ದು ಹೇಗಿದೆ ಅದೆಲ್ಲ ತಿಳ್ಕೊಳ್ತಿರ್ತಾರಲ್ಲ, ತುಂಬಾ ಒಳ್ಳೆ ಪದ್ಧತಿ ಅದು. ಅಲ್ಲಿ ಅವರು ಬರುವಾಗ ನಾನು ಕೆಲವು ತಾಯಿ ತಂದೆಗಳನ್ನ ಗಮನಿಸಿದ್ದೀನಿ, ತುಂಬಾ ಸಂತೋಷದಿಂದ ಬರ್ತಾರೆ. ಅವರ ಸಂತೋಷಕ್ಕೆ ಪಾರವೇ ಇರಲ್ಲ, ಅವಾಗ ಎರಡು ತಿಂಗಳು ನೋಡಿರಲ್ಲ, ನೋಡ್ಬೇಕು ಅನ್ನೋದು ತಾಯಿ ತಂದೆಗಳಿಗೂ ಹಂಗೆ ಇರುತ್ತೆ, ಮಕ್ಕಳಿಗೂ ಹಾಗೆ ಇರುತ್ತೆ. ಅದು ಆಗಬೇಕಾಗಿದೆ ಇವಾಗ. ಅಂದ್ರೆ ಆ ಸಂತೋಷದ ಆವಿರ್ಭಾವ ಅಂತ ಕರೆಯೋಣ, ಉತ್ಪನ್ನ ಅನ್ನೋದು ಮತ್ತೆ ಇಂಡಸ್ಟ್ರಿಯಲೈಸೇಷನ್ಗೆ ಹೋಗ್ಬಿಡುತ್ತೆ, ಆವಿರ್ಭಾವ ಆಗುತ್ತೆ. ಅದು ಇಬ್ರಲ್ಲೂ ಆಗ್ಬೇಕು. ಆಗ್ಬೇಕು ಅಂದ್ರೆ ಉನ್ನತವಾದಂತ ಅಂದ್ರೆ ಒಳ್ಳೆ ಶಿಸ್ತು ಸ್ವಚ್ಛತೆ ಇರತಕ್ಕಂತ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಸೇರಿಸ್ತಕ್ಕಂಥದ್ದು ಒಳ್ಳೇದು. ಈ ಒಂದು ಮನೋಭಾವನೆಯನ್ನ ದುರುಪಯೋಗ ಮಾಡ್ಕೋಬಾರ್ದು.
1: ಆದ್ರೆ ಸ್ವಾಮೀಜಿ, ಈಗ ಎಷ್ಟೋ ಜನರಿಗೆ ಈ ವಸತಿಯುತ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ ಯೋಗ್ಯತೆ ಇರೋದಿಲ್ಲ, ಅದ್ರ ಬಗ್ಗೆ ಏನಂತೀರಾ?
0: ಅದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ಈಗ ನವೋದಯ, ಮುರಾರ್ಜಿ, ಕಸ್ತೂರ್ಬಾ ಶಾಲೆಗಳು, ಅಂಬೇಡ್ಕರ್ ವಸತಿ ಶಾಲೆಗಳು ತುಂಬಾ ಆಗಿದೆ. ಸರ್ಕಾರ ತುಂಬಾ ಒಳ್ಳೆ ಕೆಲಸನೂ ಮಾಡಿದೆ ಆ ನಿಟ್ಟಿನಲ್ಲಿ. ನವೋದಯ ಶಾಲೆ ಮೊಟ್ಟ ಮೊದಲು ಶುರುವಾಯಿತು ಅನ್ಸುತ್ತೆ, ಅಲ್ಲಿಂದ ಇಟ್ಕೊಂಡು ಅದಕ್ಕೂ ಕೂಡ ಪರೀಕ್ಷೆಗಳನ್ನು ಮಾಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅಂತವ್ರಿಗೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೂ ಸಿಗ್ತಾ ಇದೆ.
1: ಕೆಲವೊಬ್ಬರಿಗೆ ಆ ಯೋಗ್ಯತೆ ಇರೋದಿಲ್ಲ, ಮಕ್ಕಳಿಗೆ ಪರೀಕ್ಷೆಯನ್ನ ಪಾಸ್ ಮಾಡಿ ಅಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಗೊತ್ತಿರೋದಿಲ್ಲ.
0: ಆವಾಗ
1: ಅಂತ ಮಕ್ಕಳು ಅಂದ್ರೆ ನಾವು ಇಂಥ ಶಾಲೆಗೆ ಅಂದ್ರೆ ವಸತಿಯುತ ಶಾಲೆಗೆ ಹೋದ್ರೆ ಮಾತ್ರ ನಾವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇದೆ,
0: ಇಲ್ಲ ಆ ಭಾವನೆ
1: ಬರಬಾರ್ದು.
0: ಆ ಭಾವನೆ ಏನ್ ಅಗತ್ಯ ಇಲ್ಲ. ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬೇಕಾಗಿರೋದು ಮೊದಲು ಆಸಕ್ತಿ, ಭಕ್ತಿ. ಅದೆಲ್ಲಿದ್ರು ಬರ್ಬೋದು, ಮನೇಲಿದ್ರು ಬರುತ್ತೆ, ಅದು ಹೊರಗಿದ್ರು ಬರುತ್ತೆ, ಅದು ನೋ ರಿಸ್ಟ್ರಿಕ್ಷನ್. ಅಂದ್ರೆ ಅದಕ್ಕೆ ನಿರ್ಬಂಧ ಹಾಕ್ಬೇಕಾದಿಲ್ಲ. ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಂತಂದ್ರೆ ಮಕ್ಕಳಿಗೆ ವ್ಯವಸ್ಥೆ ಮಾಡಿಕೊಡೋದು ಹೇಗಿದೆ. ಈಗ ತುಂಬಾ ಬಡ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಿದೆ ಸರ್ಕಾರ, ಆಮೇಲೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಇದು ಒಳ್ಳೇದೇ, ಒಳ್ಳೆ ಲಕ್ಷಣನೇ. ಆದ್ರೆ ಆವಾಗ ಏನ್ ಮಾಡ್ಬೇಕು ತಾಯಿ ತಂದೆಗಳು ಅಂತಂದ್ರೆ, ಈ ಸಾಮೂಹಿಕ ಅಭ್ಯಾಸದ ಕೇಂದ್ರಗಳು ಮಾಡ್ಕೊಳ್ಳೋದು. ಅಂದ್ರೆ ರಾತ್ರಿ ವೇಳೆ ಒಂದು ಎರಡು ಗಂಟೆ ಯಾರಾದ್ರೂ ಒಬ್ರು ಸ್ವಯಂ ಸೇವಕರು ಅಂದ್ರೆ ನಿವೃತ್ತ ಸೈನಿಕರು ಇರ್ತಾರೆ ಅಥವಾ ನಿವೃತ್ತಿಯಾದಂತ ಶಿಕ್ಷಕರೇ ಇರ್ತಾರೆ, ಅಂತವರು ಉಚಿತವಾಗಿ ಪಾಠ ಹೇಳಬೇಕು. ಉಚಿತವಾಗಿ ಪಾಠ ಹೇಳಿದಾಗ ಅವರು ಒಂದು ಎರಡು ತಾಸು ಹೊರಗಡೆ ಇದ್ರು, ಆಮೇಲೆ ಎಲ್ಲಾ ಸ್ಟೂಡೆಂಟ್ಸ್ ಜೊತೆಗೆ ಸೇರ್ಕೊಂಡಾಗ, ವಿದ್ಯಾರ್ಥಿಗಳು ಸೇರ್ಕೊಂಡಾಗ ಆ ಪರಿಸರನೇ ಒಂದು ಚೆನ್ನಾಗಿರುತ್ತೆ. ಈ ತರದ್ದು ಕೂಡ ಮಾಡಬಹುದು. ನೀವು ಹೇಳದಂಗೆ ಬಡ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅಂದ್ರೆ, ಹಳ್ಳಿಯಲ್ಲಿ ಅನುಕೂಲ ಆಗ್ಬೇಕಂದ್ರೆ ನಿವೃತ್ತರಾದಂತವ್ರು ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ. ಸೈನ್ಯದಿಂದ ನಿವೃತ್ತರಾಗಿ ಬಂದಿರ್ತಾರೆ, ನಿವೃತ್ತ ಶಿಕ್ಷಕರು ಇರ್ತಾರೆ, ಬೇರೆ ಯಾವುದೇ ಉದ್ಯೋಗದಲ್ಲಿ ನಿವೃತ್ತಿರಾದಂತವ್ರು ಇಂತಹ ಮಕ್ಕಳನ್ನು ಸೇರಿಸ್ಬಿಟ್ಟು ಅವ್ರಿಗೆ ಟ್ಯೂಷನ್ ಅಂತ ಹೇಳಿ ಅವ್ರು ದುಡ್ಡು ಕೊಟ್ಟು ಹೋಗೋದಕ್ಕಿಂತ
1: ಯಾರಿಗೆ ಅಭಿರುಚಿ ಇದೆ ಅದರಲ್ಲಿ ಅಂತವ್ರು
0: ಸೇವೆ ಅಂತ ಮಾಡಿದಾಗ ಅದನ್ನ ಅವ್ರು ಎಂದೂ ಮರೆಯಲ್ಲ. ಮಕ್ಕಳು ಅವ್ರ ಜೀವನ ಪರ್ಯಂತ ಮರೆಯಲ್ಲ. ಇಂತಹ ಒಂದು ಸಾಮೂಹಿಕ ಪ್ರಯತ್ನಗಳು ಕೂಡ ನಡೆದ್ರೆ ಅಲ್ಲಿ ದೈವಿ ವಾತಾವರಣ ಉಂಟಾಗ್ಬಿಡುತ್ತೆ. ಹೀಗೆ ನಮ್ಮ ಶಿಕ್ಷಣವನ್ನ ಹೇಗೆ ಉನ್ನತೀಕರಣ ಮಾಡಬಹುದು ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಜೊತೆಗೆ ಇತ್ತೀಚೆಗೆ ಯಾರೋ ಒಬ್ರು ಒಂದು ಏನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಏನು ಅಂದ್ರೆ, ಮಕ್ಕಳನ್ನ ಹೊಲಕ್ಕೆ ಹೋಗ್ಲಾರ್ದಂಗ್ ಮಾಡ್ಬೇಕು, ಹೊಲಕ್ ಕರ್ಕೊಂಡು ಹೋಗೋದು ಬೇಡ.
1: ಅಲ್ಲ, ಮಕ್ಕಳಿಗೆ ಹೊಲಕ್ ಕರ್ಕೊಂಡು ಹೋಗಿದ್ರೆ ನಾಳೆ ಅನ್ನ ಬೆಳೆಯೋರು
0: ಯಾರು? ಬೆಳೆಯೋರು ಯಾರು?
1: ಕಲಿಸ್ಬೇಕಲ್ಲ.
0: ಆ ತರ ಯೋಚನೆ ಮಾಡಿದ್ರೆ ಈಗ್ಲೇ ಮಕ್ಕಳಿಗೆ ಹೊಲದ ಬಗ್ಗೆ ಮತ್ತು ಗೋವುಗಳ ಬಗ್ಗೆ ಪ್ರೀತಿ ಕಡಿಮೆ ಆಗ್ತಾ ಇದೆ.
1: ಹೌದು.
0: ಆಮೇಲೆ ನಮ್ಮ ತಾಯಿ ತಂದೆಗಳು ಶಿಕ್ಷಕರು ಒಂದು ತಪ್ಪು ಮಾಡ್ತಾರೆ, ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ. ಏನು ಅಂತಂದ್ರೆ, ಮಕ್ಕಳು ಸ್ವಲ್ಪ ಓದೋದ್ರಲ್ಲಿ ಕಡಿಮೆ ಆದ್ರೆ ಅಥವಾ ಅವ್ರಿಗೇನೋ ಒಂದು ನೆನಪು ಉಳಿತಾ ಇಲ್ಲ ಅಂದ್ಕೂಡ್ಲೆ ಬೈತಿರ್ತಾರೆ, ದನ ಕಾಯೋನೆ ಅಂತ ಹೇಳಿ. ಎಂತ ತಪ್ಪು ಗೊತ್ತಾ?
1: ಅದು ಕೂಡ ಒಂದು ಶ್ರೇಷ್ಠ ಕಾಯಕನೆ.
0: ಅದು ಶ್ರೇಷ್ಠ ಕಾಯಕ. ಆಮೇಲೆ ನಿಮ್ಮ ದೇವರುಗಳು, ಈಗ ಕೃಷ್ಣನ ಕೈಲಿ ನೀವು ದನ ಕಾಯಿಸಿದೀರ, ಗೋಪಾಲಕ ಅಂತ ಹೇಳ್ತೀರ, ಶಿವ ಪಶುಪತಿ ಅಂತ ಹೇಳ್ತೀರ, ಅವನ ಸುತ್ತ ದನಗಳೇ ಇದಾವೆ. ಸಿಂಧು ಬಯಲು ನಾಗರಿಕತೆ ಕಾಲದಿಂದನು ಪಶುಪತಿ ಚಿತ್ರದಲ್ಲಿ ಸುತ್ತ ದನಗಳಿದಾವೆ. ಅಂತದ್ರಲ್ಲಿ ಮಕ್ಕಳಿಗೆ ದನ ಕಾಯವನ ಅಂತ ಯಾಕೆ ಬೈತೀರ? ಬೈಬಾರ್ದು. ಅವ್ರಿಗೆ ದನದ ಬಗ್ಗೆ ಪ್ರೀತಿ ಬೆಳೆಸಬೇಕು. ಯಾಕಂದ್ರೆ ಹಾಲು, ಬೆಣ್ಣೆ, ಮೊಸರು, ತುಪ್ಪ, ಮಜ್ಜಿಗೆ ಎಲ್ಲದೂ ಸಿಗೋದು ಗೋವಿನಿಂದನೆ. ಆಮೇಲೆ ಕೃಷಿಗೆ ಆಧಾರ ಗೋವು. ಅಂದ್ರೆ ಸಗಣಿ ಗಂಜಲ ಇರಲಾರ್ದೆ ಕೃಷಿ ಮಾಡ್ಲಿಕ್ಕೆ
1: ಸಾಧ್ಯ ಇಲ್ಲ,
0: ಅವು ಬೇಕೇ ಬೇಕು. ಆದ್ರಿಂದ ನಾವು ತಿಳ್ಕೊಬೇಕು ಕೃಷಿ ಮತ್ತು ಗೋಪಾಲನೆ, ಇದ್ರ ಬಗ್ಗೆ ಮಕ್ಕಳಲ್ಲಿ ಪ್ರೀತಿ ಬೆಳೆಸಬೇಕು.
1: ನಿಜ. ಅದ್ರ ಜೊತೆಗೆ ಈಗಿನ ಮಕ್ಕಳಿಗೆ ಯಾವ ಕಾಳಿಗೆ ಏನ್ ಹೆಸರು ಏನ್ ಕರೀತಾರೆ ಅನ್ನೋದು ಸಹ ಗೊತ್ತಿಲ್ಲ.
0: ಗೊತ್ತಿಲ್ಲ. ಇನ್ನೂ ಈ ಶನಿವಾರದ ಒಂದು ಪೀರಿಯಡ್ ನಲ್ಲಿ 2 ದಿವಸ ಅಥವಾ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆ

0: ಅಥವಾ ಯಾವ್ದಾರು ಮೂರನೇ ಶನಿವಾರ ನಾಲ್ಕನೇ ಶನಿವಾರ ಹಿಂಗ ಹಾಕೊಂಡು ಹತ್ತಿರದ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು.
1: ನಿಜವಾಗ್ಲು
0: ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಪರಿಚಯ ಮಾಡ್ಕೊಡ್ಬೇಕು. ಆಮೇಲೆ ಮಕ್ಕಳೇ, ಯಾರೋ ಒಬ್ಬ ರೈತನಾಗ್ತೀನಿ ನಾನು ಅಂದ್ರೆ ಅವನಿಗೆ ಪ್ರೋತ್ಸಾಹಿಸ್ಬೇಕು.
1: ನಿಜ,
0: ಇಲ್ಲದೆ ಹೋದ್ರೆ ಮುಂದೆ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತೀರಾ.
1: ಎಷ್ಟೋ ಜನ ಉನ್ನತ ಶಿಕ್ಷಣವನ್ನ ಪಡೆದುಕೊಂಡವ್ರು ಕೂಡ ಈಗ ಕೃಷಿಯೊಳಗೆ ಆಸಕ್ತಿ ಹೊಂದ್ತಾ ಇದ್ದಾರೆ.
0: ಕೆಲವರು ವಿದೇಶ ಬಿಟ್ಟು ಇಲ್ಲಿ ಬಂದು ಅವರು ಗೋಶಾಲೆ ಮಾಡಿದ್ದಾರೆ, ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ನಮ್ಮ ಮನಗುಂಡಿಯಲ್ಲೇ ಆ ಥರದವರುಂಟು, ಎಂಜಿನಿಯರು, ಅವರು ಇಂಗ್ಲೆಂಡ್ ಅಲ್ಲಿ ಓದಿದ್ದು, ಅವ್ರ ತಾಯಿ ತಂದೆ ಇಬ್ರು ಬ್ಯಾಂಕ್ ಅಲ್ಲಿ ಇದ್ರು.
1: ಎಂಥ ಪರಿಸ್ಥಿತಿಯಲ್ಲೂ ಮನುಷ್ಯನನ್ನ ಕೈ ಹಿಡಿಯೋದು ಕೃಷಿ ಅಂತ ನಾನು ಅನ್ಕೊಳ್ತೀನಿ.
0: ಹೌದೌದು, ಕೃಷಿ ಎಲ್ಲರಿಗೂ ಸೂಟ್ ಆಗುತ್ತೆ, ಅದು ಅತ್ಯಂತ ಬುದ್ಧಿವಂತನೂ ಕೃಷಿ ಮಾಡಬಹುದು.
1: ನಿಜ.
0: ಆಮೇಲೆ ಬುದ್ಧಿ ಸ್ವಲ್ಪ ಕಡಿಮೆ ಇದೆ ಅಥವಾ ನೆನಪಿನ ಶಕ್ತಿ ಕಡಿಮೆ ಇದೆ, ಬುದ್ಧಿ ಕಡಿಮೆ ಅಲ್ಲ, ಅದು ನೆನಪಿನ ಶಕ್ತಿ ಕಡಿಮೆ ಅಷ್ಟೇ. ನೆನಪಿನ ಶಕ್ತಿ ಕಡಿಮೆ ಆದ ಕ್ಷಣಕ್ಕೆ ಬುದ್ಧಿ ಕಡಿಮೆ ಅಂತ ಯಾರು ಭಾವಿಸ್ಬೇಡಿ. ಅದು ಎಲ್ಲಾ ಟೀಚರ್ಗಳು, ಎಲ್ಲಾ ತಾಯಿ ತಂದೆಗಳು ಗಮನ ಕೊಡಿ. ಒಂದು ಹುಡುಗನಿಗೆ ನೆನಪಿನ ಶಕ್ತಿ ಕಡಿಮೆ ಇದೆ, ಆದ್ರೆ ಬುದ್ಧಿ ಕಡಿಮೆ ಇರ್ಲಿಕ್ಕಿಲ್ಲ. ಅವನಿಗೆ ಬೇರೆದ್ರಲ್ಲಿ ಬುದ್ಧಿ ಇದೆ, ಅವನಿಗೆ ಕಾರ್ಪೆಂಟ್ರಿನಲ್ಲಿ ಬುದ್ಧಿ ಇರ್ಬೋದು, ಡ್ರಾಯಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೋದು ಅವನು, ಆಮೇಲೆ ಕಸ ತೆಗೆಯೋದ್ರಲ್ಲಿ ಬಹಳ ಜಾಣ ಇರ್ಬೋದು, ಕೃಷಿನಲ್ಲಿ ಜಾಣ ಆಗ್ಬೋದು. ನೆನಪಿನ ಶಕ್ತಿ ಇಲ್ಲದ ಕ್ಷಣಕ್ಕೆ ನೀವು ದಡ್ಡ ಅಂತ ಯಾರಿಗೂ ಹೇಳ್ಬೇಡಿ.
1: ಯಾವ ವಿಷಯದಲ್ಲಿ ಆಸಕ್ತಿ ಇರ್ತದೋ ಆ ವಿಷಯದಲ್ಲಿ ಅವರು
0: ಆ ವಿಷಯದ
1: ಮಟ್ಟಕ್ಕೆ ಹೋಗ್ಬೋದು.
0: ಈಗ ನಮ್ಮ ಹೊಸ ಶಿಕ್ಷಣ ಪದ್ಧತಿ ಅದನ್ನೇ ಹೇಳ್ತಾ ಇರೋದು, ಅವರಿಗೆ ವೃತ್ತಿ ಶಿಕ್ಷಣವನ್ನು ಕಲಿಸಿ, ಅವನಿಗೆ ಯಾವ್ದ್ರಲ್ಲಿ ಖುಷಿ ಇದೆಯೋ ಅದನ್ನ ವೃತ್ತಿ ಶಿಕ್ಷಣ, ಪ್ರೊಫೆಷನಲ್ ಎಜುಕೇಶನ್ ಕೊಡ್ಬೇಕು. ಅದನ್ನ ಅದ್ರ ಬಗ್ಗೆ ಪ್ರೀತಿ ಬೆಳೆಸಬೇಕು. ಅದು ಬಹಳ ಮುಖ್ಯವಾಗಬೇಕಾದಂದ್ರೆ ಕೃಷಿ ನೋಡಿದಾಗ, ಕೃಷಿಕರನ್ನ ನೋಡಿದಾಗ, ಗೋವುಗಳನ್ನ ನೋಡಿದಾಗ. ಅವಕ್ಕೆ ಸಣ್ಣವರಿದ್ದಾಗ ಭಕ್ತಿ ಇರುತ್ತೆ, ಆ ದೊಡ್ಡವ್ರು ಆಗ್ತಾ ಆಗ್ತಾ ಅದನ್ನ ಕಳ್ಕೊಂಡ್ಬಿಡ್ತಾರೆ. ಅದು ಕಳೆಯವ್ರು ಯಾರು ಅಂದ್ರೆ ನಮ್ಮ ಹಿರಿಯರೇನೆ, ತಾಯಿ ತಂದೆಗಳು, ಶಿಕ್ಷಕರನ್ನೇ.
1: ಹೌದು,
0: ಅದಕ್ಕೆ ಬೈಯುವಾಗ ಯಾರು ದನ ಕಾಯುವನೆಂದು ಬೈಬೇಡಿ.
1: ಕೇಳಿದ್ರಲ್ಲ ಕೇಳುಗರೆ, ಅಕ್ಷರವೇ ಅರಿವಿನ ಮೊದಲ ಬೆಳಕು, ಅರಿವಿನ ಆಲಯ ಅಂತ ಹೇಳಿ ಅಂದ್ರೆ ಶಾಲೆ. ನಮಗೆ ಶಿಕ್ಷಣ ಅನ್ನೋದು ಇವತ್ತು ದೈವೀಕರಣವಾಗಬೇಕು ಅನ್ನುವ ವಿಚಾರಗಳನ್ನ ತಿಳಿಸ್ತಾ ವೃತ್ತಿ ಕೌಶಲ್ಯವನ್ನ ಹೆಚ್ಚೆಚ್ಚು ಬೆಳೆಸಬೇಕು ಅಂತ ತಿಳಿಸಿದ ಗುರುಜಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
4: ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.
2: ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.
4: ಆಕಾಶವಾಣಿ ಧಾರವಾಡ. ನಾಟಕ ನಟಬಲಿ, ರಚನೆ ಹಾಗೂ ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ನಾಟಕ ನಟಬಲಿ.
5: ಬರ್ರಿ ಮೇಡಮ್, ಅಂತೂ ಫ್ರೀ ಮಾಡಿಕೊಂಡು ಈ ಬಡಪಾಯಿ ಜೊತೆ ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಒಪ್ಪಿಕೊಂಡ್ರಲ್ಲ, ಥ್ಯಾಂಕ್ಸ್.
6: ಸಾಕ್ ಸುಹಾಸ್. ಅಲ್ಲ, ನೀ ಹೇಳಿದ ಯಾವ ವಿಷಯಕ್ಕೆ ನಾ ಇಲ್ಲಂದಿನಿ, ಮತ್ತ ನೀ ಕರೆದಾಗೆಲ್ಲ ನಾ ಬಂದು ಬಂದಿನಲ್ಲ.
5: ಹೌದ್ರಿ ರೇವತಿ ಮೇಡಮ್, ಹಿಂಗೇನಾರ ನಾನು ಅಂದಾಗ ನಿಮ್ಮ ಸುಂದರವಾದ ಮುಖದ ಮೇಲೆ ಚಿತ್ರ ಬಿಡಿಸ್ದಂಗೆ ಕೂತಿರೋ ಆ ಕೆಂಡ ಸಂಪಿಗೆ ಮೂಗು ಗುಲಾಬಿ ಆಗ್ತದಲ್ಲ, ಅದನ್ನ ನೋಡ್ಲಿಕ್ಕೆ ಈ ನಿಮ್ಮ ದಾಸ ಅನ್ನೋ ದಾಸಗ ಸೇರ್ತದ.
6: ಸಾಕು ಸಾಕು, ಮುಂಜ ಮುಂಜಾನೆ ಭಾಳ ರೊಮ್ಯಾಂಟಿಕ್ ಮೂಡ್ನಾಗ ಬಂದಿಯಲ್ಲ. ಹೌದು, ಇವತ್ತ ಇಷ್ಟು ಲಗೂನ ನನ್ನ ಎಲ್ಲಿ ಕರ್ಕೊಂಡು ಹೊಂಟಿ?
5: ಈ ಸುಹಾಸ್ ರಾಜಕುಮಾರ ಕುದುರೆ ಮೇಲೆ ಕೂತ್ಕೊಂಡು ಬಂದು ರಾಜಕುಮಾರಿ ರೇವತಿಯನ್ನ ಹಾರಿಸ್ಕೊಂಡು ಏಳು ಪರ್ವತಗಳಾಚೆ ಕರ್ಕೊಂಡು ಹೊಂಟಾನ.
6: ಸಾಕು ಸಾಕು, ನೀ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರು ನಾ ಬರ್ತೀನಿ, ನರ್ಕಕ್ಕೆ ಕರ್ಕೊಂಡು ಹೋದ್ರು ಸಂತೋಷದಿಂದನೇ ಬರ್ತೀನಿ. ಹೆಂಗೂ ನಮ್ದು ಎಂಗೇಜ್ಮೆಂಟು ಆಗಿದಲ್ಲ, ಹಿಂಗಾಗಿ ನೀ ಹಾರಿಸ್ಕೊಂಡು ಹೋಗೋ ಕಾರಣನೇ ಇಲ್ಲ. ಅಲ್ಲ, ಮುಂಜಾನೆ 8 ತಯಾರಿರು, ನಾ ಬಂದು ಪಿಕಪ್ ಮಾಡ್ತೀನಿ ಅಂತ ನಿನ್ನೆ ರಾತ್ರಿ ಸಡನ್ ಆಗಿ ಹೇಳ್ದಿ. ಎಲ್ಲಿ ಏನು ಅಂತ ಏನು ಹೇಳಲೇ ಇಲ್ಲ. ಅರೆ, ಈಗ ನಾವು ನಮ್ಮ ಬಾಂದಾ ಸಿಟಿಯಿಂದ ಹೊರಗೆ ಬಂದ್ವಿ.

0: ನಾವೀಗ ಎಲ್ಲಿಗೆ ಹೊಂಟಿವಿ?
1: ಈ ವರ್ಕ್ ಫ್ರಮ್ ಹೋಮ್ ಅನ್ನೋದು ಈ ನಮ್ಮ ಸಾಫ್ಟ್ವೇರ್ ಮಂದಿಗೆ ನಮ್ಮ ಮನಿನ ನಮಗ ಸೆರೆಮನೆ ಆದಂಗ
0: ಆಗೈತ.
1: ಸೋಮವಾರದಿಂದ ಶುಕ್ರವಾರ ತನ ಗೋಣ ಕೆಳಗೆ ಹಾಕಿ ಲ್ಯಾಪ್ಟಾಪ್ ನೋಡಿ ನೋಡಿ ತಲೆ ಚಿಟ್ ಹಿಡ್ದದ. ಯಾವಾಗ ನಿನ್ನ ಪಿ ಎಚ್ ಡಿ ಮುಗಿತದ, ಯಾವಾಗ ನಮ್ಮ ಲಗ್ನ ಆಗ್ತದ ಅಂತ ಕಾಯ್ಲಿಕತ್ತೇನ್ ನೋಡು.
0: ಈಗ ಕರೆಕ್ಷನ್ ಹಾಕ್ಲಿಕ್ಕೀನಿ, ಇನ್ನೊಂದ್ ಮೂರ್ನಾಲ್ಕು ತಿಂಗಳಷ್ಟೇ. ಇದೇನು ಕಾರು ಕೇನ್ ನದಿ ಬ್ರಿಡ್ಜ್ ಮೇಲೆ ಬಂದ್ಬಿಟ್ಟದ ಅಲ್ಲ, ಎಲ್ಲಿ ಹೊಂಟಿವಿ ನಾವು?
1: ಇವತ್ತಿ ಹೇಳಿದ್ನಲ್ಲ ಸುಮ್ನ ಲಾಂಗ್ ಡ್ರೈವ್ ಹೋಗೋಣ ಅಂತ. ಈ ನಮ್ಮ ಬುಂದೇಲ್ಖಂಡ ಪ್ರದೇಶ ಐತಿಹಾಸಿಕವಾಗಿ ಪೌರಾಣಿಕ ಹಿನ್ನೆಲೆಯಿಂದ ಬಹಳ ಶ್ರೀಮಂತ ಸ್ಥಳ. ಸುಮ್ಮನೆ ಹಿಂಗ ಮುಂದ ಹೋಗಿ ಏನಾರ ನೋಡಿ ಊಟ ಗೀಟ ಮಾಡಿ ಸಂಜೆ ಮುಂದ ಹೊಳ್ಳಿ ಹೋಗೋಣ ಒಂದೇ.
0: ಆತಾತಾತು. ಅಂದಂಗ ಸುಹಾಸ್, ಈ ಕೇನ್ ನದಿ ಅಂತ ನಾವಿನ್ ಕರಿತೀವಲ್ಲ, ಇದ್ರ ಮೂಲ ಹೆಸರು ಕರ್ಣಾವತಿ ಅಂತ ಇದ್ರ ಹೆಸರು.
1: ಹೌದೇನು ರೇವತಿ? ಇಲ್ಲಿ ದ ವೇ ಟು ಭೂರಾಗಡ್ ಅಂತ ಬೋರ್ಡ್ ಅದ, ಆ ಕಡೆಗೆ ತಗೊಳ್ಳ ನೋಡೋಣ ಏನದ ಅಂತ.
0: ಓ, ಇಲ್ಲಿ ಮುಂದ್ ನೋಡು, ಈ ಕಡೆ ಮಹದೇಶ್ವರಿ ಗುಡಿ, ಆ ಕಡೆ ವಾಮದೇಶ್ವರ ಮಂದಿರ, ಇಲ್ಲಿ ಮುಂದ ಒಂದು ಕ್ವಾಟಿ ಅದ ಅಂತ ಕಾಣಿಸ್ತದ, ಕಾಲಿಂಜುರ್ ಕಿಲಾ ಅಂತ ಬೋರ್ಡ್ ಹಾಕ್ಯಾರ ನೋಡ್ ಸುಹಾಸ. ಹಾ, ಇಲ್ಲಿ ಮುಂದ ಬೋರ್ಡ್ ಅದ ನೋಡು, ದ ವೇ ಟು ಭೂರಾಗಡ್ ಅಂತ ಹತ್ರ ಅದ ನೋಡು ಅಕ್ಕ. ಅಲ್ಲ, ಅಲ್ಲಿ ಮ್ಯಾಲ್ ಕಾಣಿಸ್ತದ ನೋಡು.
1: ಹೌದ್ ಹೌದು, ಆ ಕ್ವಾಟಿ ಕಾಣಿಸ್ತದ. ಹಂಗಾರ ಕಾರು ಇಲ್ಲೇ ಪಾರ್ಕ್ ಮಾಡಿ ಮುಂದ ನಡ್ಕೋತ ಹೋಗೋಣ.
0: ಸರಿ ಸರಿ.
1: ನಡಿ. ಅಯ್ಯೋ, ಇಲ್ಲೆಲ್ಲ ಐತಿಹಾಸಿಕ ಕಟ್ಟಡಗಳ ಅವ ನೋಡು, ಅದ್ರ ಕುರುಹುಗಳು ಸಾಕಷ್ಟು ಅವ ನೋಡು.
0: ಹಾ, ಇಲ್ಲೊಂದು ಪುಷ್ಕರಣಿನೂ ಅದ ನೋಡು.
1: ನಡಿ ನಡಿ, ಮುಂದ್ ಹೋಗೋಣ.
0: ಇಲ್ಲಿ ನೋಡಿಲ್ಲ, ಇಲ್ಲೊಂದು ಗುಡಿ ಅದ ನೋಡು, ಯಾವ್ದಿವ್ರದ ಏನೋ.
1: ಅಲ್ಲೇ ಮ್ಯಾಲೆ ಹಿಂದಿ ಒಳಗ ನಟ್ಬಲಿ ಮಂದಿರ್ ಅಂತ ಬರ್ದಾರ ನೋಡು.
0: ನಟ್ಬಲಿ ಮಂದಿರ್ ಯಾ ದೇವ್ರದಿರ್ಬಹುದು ಇದು?
1: ಏನಪ್ಪ ನನಗೂ ಗೊತ್ತಿಲ್ಲ. ಅಂದಂಗ ಇಲ್ಲೊಬ್ಬವ ಸಾಧು ಕೂತಾನ, ಕೇಳೋಣ ತಡಿ. ನಮಸ್ತೆ ಬಾಬಾ.
2: ನಮಸ್ತೆ, ನಾನು ಬಾಬಾ ಅಲ್ಲ, ಈ ಮಂದಿರದ ಪೂಜಾರಿ. ಬಾಬಾ ಅಲ್ಲಿ ಗುಡಿ ಒಳಗಿದ್ದಾರೆ.
0: ಬಾಬಾ ಒಳಗಿದ್ದಾರಂದ್ರ ಇದು ಯಾವ ದೇವ್ರ ಗುಡಿ?
2: ಅದ ಬೇಟಿ, ನಟ್ಬಲಿ ಬಾಬಾ ಮಂದಿರ.
1: ಅಲ್ಲ, ಒಳಗರ ಹೋಗೋಣ ನಡಿ. ಗುಡಿ ಅಂಥದ್ದೇನು ದೊಡ್ಡದಿಲ್ಲ, ಮ್ಯಾಲೆ ಒಂದು ಗುಂಬಜ್ ಅದ, ಸುಣ್ಣ ಬಣ್ಣ ಬಳದಾರ.
0: ಗಾಡಿ ಒಳಗ ಒಂದ್ ಮಾಡಾನೂ ಅದ ನೋಡು, ಅದ್ರೊಳಗ ಎರಡು ಅಸ್ಪಷ್ಟ ಮೂರ್ತಿಗಳಿದಾವ ನೋಡು, ಮುಂದ ನೆಲದ ಮ್ಯಾಲೆ ಆರು ಮೂರು ಒಂದ್ ಸಮಾಧಿನೂ ಐತ್ ನೋಡು.
1: ಹೌದ್ ಹೌದು, ಆ ದೇವ್ರ ಮಾಡ ಸಮಾಧಿಗೆಲ್ಲ ಕೇಸರಿ ಬಣ್ಣ ಬಳದಾರ, ಬಹುಶಃ ನಿತ್ಯ ಪೂಜಾ ನಡೀತದಂತ ಕಾಣಿಸ್ತದ.
0: ಹೌದ್ ಹೌದು.
1: ಅಲ್ದ ಕೆಲವು ಜೋಡಿ ಬಂದು ನಮಸ್ಕಾರನೂ ಮಾಡ್ಲಿಕ್ಕತ್ತಾರ ನೋಡ.
0: ಹೌದಲ್ಲ, ಏನ್ ವಿಶೇಷ ಇರ್ಬೋದು ಈ ಗುಡಿದು?
1: ಏನಪ್ಪ ಅದ್ರ ಬಗ್ಗೆ ಏನೋ ಗೊತ್ತಾಗಲ್ತು. ಇಲ್ಲಿ ತಡಿ, ಪೂಜಾರಿನ ಕೇಳೋಣಂತ.
0: ಹಂಗಂತಿ
1: ನಡಿ ನಡಿ. ಬಾಬಾ.
2: ಅರೇ ಬೇಟ, ನಾನು ಬಾಬಾ ಅಲ್ಲ, ಬಾಬಾ ಅಲ್ಲೇ ಒಳಗಿದ್ದಾರೆ ಅಂದೆಲ್ಲ, ನಾನು ಪೂಜಾರಿ, ನನ್ನ ಹೆಸರು ರತನ್.
1: ಓಹೋ, ರತನ್ ಜಿ ನಮಸ್ತೆ.
2: ನಮಸ್ತೆ.
1: ನೀವು ಇದು ದೇವಸ್ಥಾನ ಅಂತೀರಿ, ಆದ್ರೆ ಒಳಗ ಒಂದು ಸಮಾಧಿ ಮತ್ತು ಮಾಡದಾಗಿನ ದೇವರು ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ಬಹಳಷ್ಟು ಯುವ ಜೋಡಿಗಳು ಬಂದು ಭಕ್ತಿಯಿಂದ ಪೂಜಾ ಅಂತೂ ಮಾಡ್ಲಿಕ್ಕತ್ತಾರ. ಅಲ್ಲ, ಈ ಬಾಬಾ ಯಾರು, ಯಾವ ದೇವರು, ನಮಗ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಿ?
2: ಹಾ ಬೇಟ, ನಿಮಗೆ ಟೈಮ್ ಇದ್ರೆ ಹೇಳ್ತೀನಿ.
0: ನಮ್ಗೆ ಟೈಮ್ ಅದ, ಆಗ್ಲಿ ಪ್ಲೀಸ್ ಹೇಳ್ರಿ, ಕೇಳೋಣ ಸುಹಾಸ್.
1: ಓಹೋ, ಆಗಲಿ ರಾಜಕುಮಾರಿ.
0: ಹೇ ಸುಮ್ನಿರು, ಇಲ್ಲಿ ಇವ್ರ ಮುಂದನು ಹಿಂಗನ
2: ನಡೀತದ ಬಚ್ಚು.
1: ಹಾ ರತನ್ಜಿ, ನೀವು ನಟ್ಬಲಿ ಬಾಬಾನ್ ಬಗ್ಗೆ ಹೇಳ್ರಿ, ನಾವು ಕೇಳ್ತೀವಿ.
2: ಅಚ್ಚಾ ಬೇಟ. ಹಾ, ಅಂದಹಾಗೆ ಪ್ರೇಮಿಗಳ ದಿನ ಯಾವುದು?
0: ಫೆಬ್ರವರಿ 14 ವ್ಯಾಲೆಂಟೈನ್ ಡೇ.
1: ವ್ಯಾಲೆಂಟೈನ್ ಡೇ?
2: ಫೆಬ್ರವರಿ 14 ಸರಿಯಾಗಿ ಒಂದು ತಿಂಗಳು ಮೊದಲು ಸಂಕ್ರಾಂತಿಗೆ ಈ ನಟಬಲಿ ಬಾಬಾನ ಪುಣ್ಯತಿಥಿ, ಪ್ರೇಮಿಗಳ ದಿನಾಚರಣೆ. ಎರಡು ದಿನ ಜಾತ್ರೆನ ನಡೀತದ.
1: ಪ್ರೇಮಿಗಳ ದಿನಾಚರಣೆ ಹಂಗಂದ್ರೆ ಏನು ರತನ್ಜಿ?
2: ನೀವು ಲೈಲಾ ಮಜನು, ಹೀರ್ ರಾಂಜ, ಈ ಪ್ರೇಮಿಗಳ ಬಗ್ಗೆ ಕೇಳಿರಲ್ಲ? ಹಂಗ ಈ ನಟಬಲಿ ಮಂದಿರನು ಇಂಥ ಅಮರ ಪ್ರೇಮಿಗಳ ದುರಂತ ಸ್ಮಾರಕ ಈ ಮಂದಿರ.
1: ವೆರಿ ಇಂಟ್ರೆಸ್ಟಿಂಗ್. ಮುಂದ
2: ಈಗ ಸುಮಾರು 600 ವರ್ಷಗಳ ಹಿಂದೆ ಈ ಭೂರಾಗಡದ ರಾಜ ಅರ್ಜುನ್ ಸಿಂಗ ಅಂತ ಇದ್ದ, ಅವಾಗ ಒಬ್ಬಾಕೆ ಮಗಳು ರಾಜ್ಕುಮಾರಿ.
3: ಅರೆ ವಾ, ಬಹಳ ಚಂದ ನರ್ತನ ನಡೆದದ ಮಂತ್ರಿಗಳ. ಹಗ ಹಗ್ಗದ ನಡಿಗಂತೂ ರೋಮಾಂಚನ.
4: ಹಾ ಮಹಾರಾಜ, ಇವರದು ಬಹಳ ಒಳ್ಳೆ ತಂಡದ. ನಾನು ಸ್ವಲ್ಪ ದಿವಸದ ಹಿಂದೆ ಈ ನಟ ಸಮುದಾಯದ ನರ್ತನ ಕಸರತ್ತು ನೋಡಿದ್ದೆ. ಬಹಳ ಉತ್ತಮ ಗುಣಮಟ್ಟದ್ದು ಅನಿಸ್ತು.
3: ಓಹೋ,
4: ಅದಕ್ಕೆ ತಮಗೆ

0: ಹಾಗಾಗಿ ಅರಮನೆ ಆವರಣದೊಳಗೆ ವಿಶೇಷ ಪ್ರದರ್ಶನ ಏರ್ಪಾಟು ಮಾಡಿದೆ.
1: ಬಹಳ ಸಂತೋಷ ಮಂತ್ರಿಗಳೇ. ಮಗಳೇ ರಾಜಕುಮಾರಿ, ಇವರ ಪ್ರದರ್ಶನ ನಿನಗೆ ಇಷ್ಟವಾಯ್ತೆ?
2: ಹಾ ಪಿತಾಜಿ, ನನಗೂ ತುಂಬಾ ಇಷ್ಟವಾಯ್ತು. ನಾನು ನಿಮ್ಮ ಮಾತಿಗೆ ಕಟ್ಟು ಬಿದ್ದು ಅರೆ ಮನಸ್ಸಿನಿಂದಲೇ ಇಲ್ಲಿಗೆ ಬಂದಿದ್ದೆ.
1: ಓಹೋ,
2: ಆದ್ರೆ ಇವ್ರ ಪ್ರದರ್ಶನ ತುಂಬಾ ಹಿಡಿಸ್ತು.
1: ಅದರಲ್ಲೂ ಆ ಎತ್ತರದ ಸ್ಪೃದ್ರೂಪಿ ಯುವಕ ತುಂಬಾ ಚುರುಕು ಮತ್ತು ಶ್ರೇಷ್ಠ ಕಲೆಯನ್ನು ಮೈಗೂಡಿಸಿಕೊಂಡಿದ್ದಾನೆ. ಅವನ ಮೈ ಬಿಲ್ಲಿನಂತೆ ಹೇಗೆ ಬೇಕೋ ಹಾಗೆ ಬಾಗುತ್ತದೆ, ಅಲ್ಲವೇ ರಾಜಕುಮಾರಿ?
2: ಹಾ ಪಿತಾಜಿ, ನಾನು ಅವನನ್ನೇ ಗಮನಿಸುತ್ತಿದ್ದೆ.
1: ಮಂತ್ರಿಗಳೇ, ಆ ತಂಡದ ಮುಖ್ಯಸ್ಥನನ್ನು ಹಾಗೆಯೇ ಪ್ರಮುಖವಾಗಿ ಆ ಯುವಕನನ್ನು ಇಲ್ಲಿಗೆ ಕರೆಯಿಸಿ.
0: ಆಗಲಿ ಮಹಾರಾಜ. ಯಾರಲ್ಲಿ? ಆ ನಟ ಸಮೂಹದ ನಾಯಕ ಮತ್ತು ಆ ಯುವಕನಿಗೆ ಇಲ್ಲಿ ಬರ ಹೇಳಿ.
1: ಹಾ, ಇವರ ನೃತ್ಯ ಕಲೆ ನಮಗೆ ತುಂಬಾ ಸಂತೋಷ ತಂದಿದೆ.
0: ಇದೋ ಮಹಾರಾಜ, ಆ ನೃತ್ಯ ತಂಡದ ಮುಖಂಡ ಮತ್ತು ಯುವಕ ಬಂದಿದ್ದಾರೆ ನೋಡಿ ಮಹಾಪ್ರಭು.
3: ಮಹಾರಾಜರಿಗೆ ವಂದನೆಗಳು.
1: ಸಂತೋಷ, ತುಂಬಾ ಸಂತೋಷ. ನೀನು ಮತ್ತು ನಿನ್ನ ತಂಡದವರು

0: ಮಹಾರಾಜ, ಯಾರಲ್ಲಿ? ಆ ನಟ ಸಮೂಹದ ನಾಯಕ ಮತ್ತು ಆ ಯುವಕನಿಗೆ ಇಲ್ಲಿ ಬರ ಹೇಳಿ.
1: ಹಾ, ಇವರ ನೃತ್ಯ ಕಲೆ ನಮಗೆ ತುಂಬಾ ಸಂತೋಷ ತಂದಿದೆ.
0: ಇದೋ ಮಹಾರಾಜ, ಆ ನೃತ್ಯ ತಂಡದ ಮುಖಂಡ ಮತ್ತು ಯುವಕ ಬಂದಿದ್ದಾರೆ ನೋಡಿ ಮಹಾಪ್ರಭು.
2: ಮಹಾರಾಜರಿಗೆ ವಂದನೆಗಳು.
1: ಸಂತೋಷ, ತುಂಬಾ ಸಂತೋಷ. ನೀನು ಮತ್ತು ನಿನ್ನ ತಂಡದವರು ಉತ್ತಮ ಕಲಾ ಪ್ರದರ್ಶನ ನೀಡಿದಿರಿ. ನಿನ್ನ ಹೆಸರೇನು ತರುಣ? ನೀನು ಏನು ಮಾಡುತ್ತಿ?
2: ಮಹಾಪ್ರಭುಗಳಿಗೆ ಮತ್ತೊಮ್ಮೆ ವಂದಿಸುವೆ. ನಾನು ಬೀರನ್, ನಟ ಸಮುದಾಯದವನು. ಅಲ್ಲದೆ ನಾನು ತಮ್ಮ ಕೋಟೆಯ ಒಬ್ಬ ಕೆಲಸಗಾರ ಮಹಾಪ್ರಭು.
1: ಓ,
2: ನಟನೆ, ಕಲಾ ಪ್ರದರ್ಶನ, ಕಸರತ್ತು, ಅಲ್ಲದೆ ಈಗ ತಾವು ನೋಡಿದ ಹಗ್ಗದ ನಡಿಗೆ, ಚೂರಿ ಎಸೆತ, ಲೋಹದ ಬಳೆ ಹಾಯುವಿಕೆ, ಇವೆಲ್ಲ ನಮ್ಮ ಸಮುದಾಯದ ಸಂಪ್ರದಾಯ ಮಹಾಪ್ರಭು. ಅದನ್ನೇ ನಾನು ರೂಢಿಸಿಕೊಂಡಿದ್ದೇನೆ.
1: ಓಹೋಹೋ, ನೀನು ನಮ್ಮ ಕೋಟೆಯ ಕೆಲಸಗಾರನೇ? ಹಾ, ತುಂಬಾ ಸಂತೋಷ. ಇದು ಈ ಮುತ್ತಿನ ಹಾರವನ್ನು ನಿನ್ನ ಕಲೆಗೆ ಮೆಚ್ಚಿ ಬಹುಮಾನವಾಗಿ ನೀಡುತ್ತಿದ್ದೇನೆ. ತೆಗೆದುಕೋ ಬೀರನ್.
2: ಧನ್ಯನಾದ ಮಹಾಪ್ರಭು.
3: ಪಿತಾಜಿ, ಇವನು ಆ ನಾಕಾಳೆತ್ತರದ ಹಗ್ಗದ ಮೇಲೆ ನಡೆಯುತ್ತಿದ್ದಾಗ ನನ್ನ ಹೃದಯವೇ ಬಾಯಿಗೆ ಬಂದಂತಾಗಿತ್ತು. ಛೇ, ಅದೇನು ಧೈರ್ಯ, ಅದೇನು ಸಮತೋಲನ! ಅಬ್ಬಾ ಬೀರನ್, ನಿನ್ನ ಸಾಹಸ ನನಗೊಂದು ದೊಡ್ಡ ರೋಮಾಂಚನ. ಇಕೋ ಈ ಉಂಗುರ ನನ್ನಿಂದ ನಿನಗೆ ಭಕ್ಷಿಸು.
2: ಓಹ್, ತುಂಬಾ ಉಪಕೃತನಾದ ರಾಜಕುಮಾರಿಯವರೇ.
1: ಹಾ, ಆಗಲಿ ಮಗಳೇ, ನಾವಿನ್ನು ಅಂತಃಪುರಕ್ಕೆ ತೆರಳೋಣವೇ?
3: ಆಗಲಿ ಪಿತಾಜಿ.
4: ರಾಜಕುಮಾರಿ, ರಾಜಕುಮಾರಿ, ಎಲ್ಲಿ ಹೋದರು?
3: ಏ ಸುಲೇಖಾ, ಇದೇನು ಇಲ್ಲಿಯೇ ನಿಂತಿರುವೆ?
4: ಅಯ್ಯೋ ರಾಜಕುಮಾರಿ, ಎಲ್ಲಿದ್ದೀರಿ? ನಾನು ತಮ್ಮನ್ನು 3 ಗಂಟೆಗಳಿಂದ ಹುಡುಕುತ್ತಿದ್ದೇನೆ. ತಮ್ಮ ಭೋಜನದ ವೇಳೆ ಮೀರಿ ಹೋಗಿದೆ. ತಾವೆಲ್ಲಿದ್ದೀರಿ? ನನಗೂ ತಿಳಿಸದೆ ಎಲ್ಲಿಗೆ ಹೋಗಿದ್ದೀರಿ?
3: ಹೇ ಸುಲೇಖಾ, ಕೋಟೆಯ ಉತ್ತರ ಭಾಗದ ಹೊರವಲಯದಲ್ಲಿ ನಟ ಸಮುದಾಯದ ಪ್ರದರ್ಶನವಿತ್ತು, ನೋಡಲು ಹೋಗಿದ್ದೆ.
4: ಅಯ್ಯೋ, ಒಬ್ಬರೇ? ಅದು ಅಂಗರಕ್ಷಕರಿಲ್ಲದೆ? ಯಾರೂ ತಮ್ಮನ್ನು ಗುರುತಿಸಲಿಲ್ಲವೇ ರಾಜಕುಮಾರಿ? ಓ, ಇದೇನು ತಮ್ಮ ವೇಷ?
3: ಹೇಗೆ ಗುರುತಿಸುತ್ತಾರೆ? ಇದೋ ಇಲ್ಲಿ ನೋಡು, ನಿನ್ನ ಹಳೆಯ ಲಂಗ ದಾವಣಿ ಹಾಕಿಕೊಂಡು ಮೇಲೆ ದುಪ್ಪಟ್ಟಿ ಮುಸುಕು ಹಾಕಿಕೊಂಡಿದ್ದೆ. ಯಾರು ನನ್ನನ್ನು ಗುರುತಿಸಲಿಲ್ಲ ಗೊತ್ತೇ?
4: ಅಯ್ಯೋ, ಇದೇನು ಮಾಡುತ್ತಿರುವಿರಿ ರಾಜಕುಮಾರಿ? ಮಹಾಪ್ರಭುಗಳಿಗೆ ಗೊತ್ತಾದರೆ ನನ್ನ ಪ್ರಾಣವನ್ನೇ ತೆಗೆದಾರು.
3: ಸುಲೇಖಾ, ಸುಲೇಖಾ, ಅಂಜಬೇಡ, ನಿನಗೇನೂ ಆಗದು, ನಾನಿರುವೆ.
4: ಆದರೆ
3: ಹೇಳು, ಹೇಳು ಸುಲೇಖಾ.
4: ರಾಜಕುಮಾರಿ, ಆ ನಟ ಸಮುದಾಯದ ಅರಮನೆ ಪ್ರದರ್ಶನದ ನಂತರ ತಮ್ಮ ಒತ್ತಾಯಕ್ಕೆ ನಾನೇ ತಮ್ಮನ್ನು 2 ಆಟಕ್ಕೆ ಕರೆದೊಯ್ದಿದ್ದೆ. ಈಗ ನನಗೂ ಹೇಳದೆ ತಾವೇ?
3: ಹಾ ಸುಲೇಖಾ, ಈಗ ನನಗೆ ಆ ಆಟ ತುಂಬಾ ಹಿಡಿಸಿಬಿಟ್ಟಿದೆ ಗೊತ್ತಾ. ಒಟ್ಟಾರೆ ಈಗ ನಾನು 6 ಬಾರಿ ಆ ಕಲೆಯನ್ನು ವೀಕ್ಷಿಸಿದ್ದೇನೆ. ಅದರಲ್ಲೂ ಆ ಬೀರನ್ನ ಹಗ್ಗದ ನಡಿಗೆ, ಕಸರತ್ತು, ಚೂರಿ ಎಸೆತ, ಅವನ ಮೈಕಟ್ಟು, ಇವೆಲ್ಲವನ್ನೂ ನೋಡುತ್ತಿದ್ದರೆ ನನ್ನನ್ನು ನಾನು ಮೈಮರೆತು ಬಿಡುತ್ತೇನೆ.
4: ಅಯ್ಯೋ ರಾಜಕುಮಾರಿ, ಅದು ತಮಗೆ ಅಷ್ಟೊಂದು ಹಿಡಿಸಿದೆಯಾ?
3: ಹಾ ಸುಲೇಖಾ, ಈಗ ಆ ನಟರ ಆಟ, ಪ್ರದರ್ಶನ, ಬೀರನ್ನ ದೈಹಿಕ ಕಸರತ್ತು ನೋಡದಿದ್ದರೆ ನಿದ್ದೆಯೇ ಬರುವುದಿಲ್ಲ ಎನ್ನುವಂತಾಗಿದೆ ನನಗೆ.
4: ಅಯ್ಯೋ ಭಗವಂತ, ಇದೇನಾಗುತ್ತಿದೆ? ರಾಜಕುಮಾರಿ, ತಮ್ಮ ಆರೋಗ್ಯ ಸರಿ ಇದೆ ತಾನೇ? ತಾವು ರಾಜಕುಮಾರಿ, ಆ ತಳ ಸಮುದಾಯದ ಹಟ್ಟಿಯ ಜನರ ಆಟ, ಪ್ರದರ್ಶನ ತಮಗೆ ಹೇಗೆ ಹಿಡಿಸುತ್ತಿದೆ ರಾಜಕುಮಾರಿ? ಅದರಲ್ಲೂ ತಮ್ಮ ಕೋಟೆಯ ಚಾಕರ ಬೀರನ್ನನ್ನು ತಾವು ಹೊಗಳುತ್ತಿರುವುದು ಏಕೋ ಸರಿ ಕಾಣುತ್ತಿಲ್ಲ ರಾಜಕುಮಾರಿ.
3: ಅದೇಕೆ ಸುಲೇಖಾ, ನೀನೆ ಎಷ್ಟೋ ಸಲ ಹೇಳಿಲ್ಲವೇ ನನ್ನ ಸಂಸ್ಕಾರದ ಬಗ್ಗೆ? ನನಗೂ ಸಂಗೀತ ನೃತ್ಯದಲ್ಲಿ ಆಸಕ್ತಿ ಇದೆ, ಕಲಿತಿದ್ದೇನೆ. ಹಾಗಾಗಿ ಕಲೆಯ ಮಹತ್ವ ನನಗೆ ಅರಿವಾಗುತ್ತದೆ. ಅದರಲ್ಲೂ ಬೀರನ್, ಅವನು ಕೆಳ ಸಮುದಾಯದವನಾದರೆ ಏನಾಯಿತು? ಅವನ ಕಲೆ, ಸಾಹಸ ಶ್ರೇಷ್ಠ ಮಟ್ಟದಿದೆಯಲ್ಲ. ಇಲ್ಲಿ ಜಾತಿ ಧರ್ಮ ಏಕೆ ಹೇಗೆ ತೊಡಕಾಗುತ್ತವೆ?
4: ಅದೇನೋ ನನಗೆ ಗೊತ್ತಿಲ್ಲ ರಾಜಕುಮಾರಿ. ತಮ್ಮ ಈ ವರ್ತನೆ, ಬೀರನ್ ಬಗೆಗಿನ ತಮ್ಮ ಈ ಅಭಿಪ್ರಾಯ ನನ್ನನ್ನು ಗೊಂದಲಕ್ಕೀಡು ಮಾಡಿವೆ.
3: ಇರಲಿ ಸುಲೇಖಾ, ಇದ್ಯಾವುದರ ಬಗ್ಗೆಯೂ ಬಹಳ ಯೋಚನೆ ಮಾಡಬೇಡ. ಈಗ ನನಗೆ ಭೋಜನದ ವ್ಯವಸ್ಥೆ ಮಾಡು, ಹೋಗು.
4: ಆಯಿತು ರಾಜಕುಮಾರಿ, ನೀವು ವಸ್ತ್ರ ಬದಲಿಸಿ, ನಾನು ಭೋಜನಕ್ಕೆ ಅಣಿ ಮಾಡುತ್ತೇನೆ.
3: ಬೀರನ್.
2: ರಾಜಕುಮಾರಿ.
3: ನೀನು ನನ್ನ ರಾಜಕುಮಾರ.
2: ಚೇಚೆ ರಾಜಕುಮಾರಿ, ನೀವು ನನಗೆ ಹಾಗೆಲ್ಲ ಹೇಳಬೇಡಿ. ನಾನು ಹೀನಾತಿ ಹೀನ ಕುಲದಲ್ಲಿ ಜನಿಸಿರುವ ಒಂದು ಹುಳು. ತಾವು ಉಚ್ಚ ಕುಲದಲ್ಲಿ ಜನಿಸಿರುವ ಗಂಧದ ಮರದಲ್ಲಿ ಅರಳಿರುವ ಸುಗಂಧ ಪುಷ್ಪ. ತಮ್ಮಂತವರೊಡನೆ ಪಕ್ಕದಲ್ಲಿ ನಿಂತು

0: ಮಾತನಾಡುವ ಯೋಗ್ಯತೆಯೂ ನನ್ನದಲ್ಲ ರಾಜಕುಮಾರಿ.
1: ಛೇ ಛೇ, ಬೀರನ್ ಬೀರನ್, ಅದೆಷ್ಟು ಬಾರಿ ಇದೇ ಮಾತನ್ನು ಹೇಳುವೆ? ಹಾ, ತಾವರೆ ಅರಳಬೇಕಾದರೆ ಕೆಸರಿನಲ್ಲಿಯೇ ತಾನೆ. ಹಾಗೆಯೇ ನನ್ನ ಬೀರನ್ ಅಂದರೆ ಕೆಸರಿನಲ್ಲಿ ಅರಳಿದ ಕಮಲದ ಹೂ. ಆಮೇಲೆ ನೀನು ನನ್ನ ಹೃದಯ ಸಾಮ್ರಾಜ್ಯದ ರಾಜಕುಮಾರ, ನಾನು ರಾಜಕುಮಾರಿ. ಹಾಗಾಗಿ ನೀನು ಜಗತ್ತಿನ ಪಾಲಿಗೆ ಬೀರನ್ನಾದರೂ ನನಗೆ ರಾಜಕುಮಾರನೇ.
0: ಅಯ್ಯೋ ರಾಜಕುಮಾರಿ, ತಾವೆಲ್ಲಿ ನಾನೆಲ್ಲಿ? ನಾನಾದರೂ ಕೊಳತ ಕೊಚ್ಚೆಯಲ್ಲಿ ಹೊರಳಾಡುತ್ತಿರುವ ಒಂದು ಕ್ರಿಮಿ, ತಾವೋ ಆಕಾಶ ಗಂಗೆಯಲ್ಲಿ ವಿಹರಿಸುತ್ತಿರುವ ಮಿನುಗುವ ನಕ್ಷತ್ರ. ಎಲ್ಲಿಂದೆಲ್ಲಿಯ ಸಂಬಂಧ ರಾಜಕುಮಾರಿ?
1: ನೋಡು ನೋಡು ಬೀರನ್, ನಾನಂತೂ ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ. ಹತ್ತಾಳೆತ್ತರದ ಮೇಲೆ, ಒಂಟಿ ಹಗ್ಗದ ಮೇಲೆ ನೂರು ನೂರು ಗಾವುದ ಕಣ್ಣು ಮುಚ್ಚಿ ನಡೆಯುವ ಧೀರ ನನ್ನ ಬೀರನ್.
0: ಓಹ್, ಇದೇನು ಹೇಳುತ್ತಿರುವೆ ರಾಜಕುಮಾರಿ?
1: ಹತ್ತಾರು ಚೂರಿಗಳು ಕಚಕಚನೆ ಸುತ್ತಲೂ ಬಂದು ಚುಚ್ಚಿಕೊಳ್ಳುತ್ತಿದ್ದರೂ ಒಂದೆಳ್ಳಷ್ಟು ಅಂಜಿಕೆ ಇರದ ಅಂಜದ ಗಂಡು ಬೀರನ್ನನ್ನು ಈ ರಾಜಕುಮಾರಿ ಮೋಹಿಸುತ್ತಿದ್ದಾಳೆ.
0: ರಾಜಕುಮಾರಿ,
1: ಎಂಟು ಗರಡಿ ಆಳುಗಳ ಜೊತೆ ಕುಸ್ತಿಯಾಡಿ ಕತ್ತಿವರ್ಸೆ ಮಾಡಿದರೂ ಕೊಂಚವೂ ಬೆವರದ ಉಕ್ಕಿನ ದೇಹದ ಒಡೆಯ ನನ್ನ ಬೀರನ್. ಅಂತೆಯೇ ಈ ರಾಜಕುಮಾರಿ ಬೀರನ್ನನಿಗೆ ಸೋತಿದ್ದಾಳೆ.
0: ಓಹ್, ನಾನೆಷ್ಟು ಅದೃಷ್ಟವಂತ, ನಾನೆಷ್ಟು ಸುದೈವಿ ರಾಜಕುಮಾರಿ.
1: ನಾನಾಗಿಯೇ ಒಲಿದು ಬಂದರೂ ಧೀರನಾದ ನಿನಗೆ ಅಂಜಿಕೆ? ಅಂದರೆ ನಿನಗೆ ನನ್ನಲ್ಲಿ ಪ್ರೀತಿ ಒಲವು ಇಲ್ಲವೇ ರಾಜಕುಮಾರ್ ಬೀರನ್?
0: ಚೇ, ಹಾಗಲ್ಲ ರಾಜಕುಮಾರಿ. ನಮ್ಮ ರಾಜ್ಯದ ರಾಜಕುಮಾರಿಯೇ ನನ್ನನ್ನು ಪ್ರೀತಿಸುತ್ತಾಳೆ ಎಂದರೆ ಅದಕ್ಕಿಂತ ಹೆಮ್ಮೆಯ ಸಂಗತಿ ಯಾರಿಗಿದೆ? ನಿಜ ಹೇಳಬೇಕೆಂದರೆ ನಿಮ್ಮಂತಹ ಸುಂದರಿ ರಾಜಕುಮಾರಿಯನ್ನು ನಾನು ತಲೆಯ ಮೇಲಿಟ್ಟುಕೊಂಡು ಪ್ರೀತಿಸುವೆ. ಆದರೆ ಆದರೆ ನಮ್ಮ ಅಂತಸ್ತುಗಳು, ಮಹಾರಾಜರು, ಈ ಸಮಾಜ ಇವೆಲ್ಲವನ್ನು ಯೋಜಿಸುವುದು ಔಚಿತ್ಯವಲ್ಲವೇ ರಾಜಕುಮಾರಿ?
1: ಹಾಗಾದರೆ ನಮ್ಮ ನಡುವಿರುವ ಈ ಪ್ರೀತಿ ಒಲವು ಸುಳ್ಳೆ? ಅಂದರೆ ಈ ಸಮಾಜಕ್ಕೆ ಮಹಾರಾಜರಿಗೆ ಹೆದರಿ ನನ್ನ ಅನುರಾಗವನ್ನೇ ತಿರಸ್ಕರಿಸುವೆಯಾ? ಅಂದರೆ ಅಷ್ಟು ಅಳ್ಳದೆಯವನೇ ನೀನು?
0: ಅಳ್ಳದೆ ಅಲ್ಲ ರಾಜಕುಮಾರಿ, ನೂರು ದಂಡಾಳು ಬಂದರೂ ಪುಡಿಗಟ್ಟಬಲ್ಲೆ. ಆ ಧೈರ್ಯ ಆತ್ಮವಿಶ್ವಾಸ ನನ್ನಲ್ಲಿದೆ. ಯಾವುದೇ ಸಂದರ್ಭ ಬಂದರೂ ನಮ್ಮ ರಾಜಕುಮಾರಿಯ ಕೈ ಬಿಡಲಾರೆ ನಾನು.
1: ಹಾ ಜಾಣ, ಇದೇ ಮಾತುಗಳನ್ನು ಕೇಳಲು ನನ್ನ ಕಿವಿಗಳು ಕಾತರಿಸುತ್ತಿತ್ತು. ಓಹ್, ನನ್ನ ಪ್ರೀತಿಯ ರಾಜಕುಮಾರ.
0: ರಾಜಕುಮಾರಿ, ರಾಜಕುಮಾರಿ, ಈ ಉದ್ಯಾನವನ, ಈ ನಿಮ್ಮ ಸಾಮೀಪ್ಯ ಅದೆಷ್ಟು ಹಿತಕರ.
1: ರಾಜಕುಮಾರ,
0: ರಾಜಕುಮಾರಿ,
2: ರಾಜಕುಮಾರಿ, ರಾಜಕುಮಾರಿ.
3: ಸುಲೇಖಾ,
2: ವೇಳೆಯಾಯ್ತು, ಕೆಲವು ಭಟರು ಇತ್ತ ಕಡೆಯೇ ಬರುತ್ತಿದ್ದಾರೆ. ನಾವಿನ್ನೂ ಅರಮನೆಗೆ ತೆರಳೋಣವೇ?
0: ಓಹ್ ರಾಜಕುಮಾರಿ, ಹಾಗಾದ್ರೆ ನಿಮ್ಮನ್ನು ನಡೆಯಿರಿ, ನಾನು ಕೋಟೆಯ ಕೆಲಸಕ್ಕೆ ತೆರಳುತ್ತೇನೆ.
1: ಬೀರನ್,
0: ರಾಜಕುಮಾರಿ.
1: ಪಿತಾಜಿ, ಪಿತಾಜಿ, ಇದೇನು ಕೂಡಲೇ ಬಂದು ಭೆಟ್ಟಿಯಾಗೆಂದು ತಿಳಿಸಿದರಂತೆ?
4: ಏಕೆ ಪಿತಾಜಿ, ತಾವು ಆರೋಗ್ಯವಾಗಿದ್ದೀರಿ ತಾನೆ? ಅರೆ, ಮಂತ್ರಿಗಳು ಇಲ್ಲಿಯೇ ಇದ್ದಾರೆ.
5: ಆಹಾ,
4: ಏನು ವಿಷಯ ಪಿತಾಜಿ? ಅಂತಹ ಅತ್ಯವಶ್ಯಕರವಾದ ಸಂಗತಿಯಾದರೂ ಏನು?
6: ಕುಳಿತುಕೋ ಮಗಳೇ, ನಾನು ಇಲ್ಲಿಯವರೆಗೆ ಆರೋಗ್ಯವಾಗಿಯೇ ಇದ್ದೆ. ಆದರೆ ಈಗ ನನ್ನ ಒಡಲಿಗೆ ಬೆಂಕಿ ಬಿದ್ದಂತಾಗಿದೆ ಮಗಳೇ.
4: ಅದೇನಾಯ್ತು ಪಿತಾಜಿ? ನನ್ನಿಂದೇನಾದರೂ ಸಹಾಯ ಸಹಕಾರ ಬೇಕೆಂದರೆ ನಾನು ಸದಾ ಸಿದ್ಧ.
6: ಇದು ನಿನ್ನಿಂದಲೇ ಶಮನವಾಗಬೇಕಾದ ನೋವು ಮಗಳೇ.
4: ನನ್ನಿಂದಲೇ? ಹೇಳಿ ಪಿತಾಜಿ.
6: ಹೇಗೆ ಹೇಳಲಿ ಮಗಳೇ? ಮಂತ್ರಿಗಳೇ,
5: ಮಹಾಪ್ರಭು,
6: ನೀವೇ ಪ್ರಸ್ತಾಪ ಮಾಡಿ.
5: ಆಯಿತು ಪ್ರಭು. ರಾಜಕುಮಾರಿ,
4: ಮಂತ್ರಿಗಳೇ,
5: ಅದು ವಿಷಯ ಏನೆಂದರೆ ತಾವು ಮತ್ತು ನಟ ಸಮುದಾಯದ ಬೀರನ್ ತುಂಬಾ ಆತ್ಮೀಯರಾಗಿದ್ದೀರಿ ಎಂದು ಸುದ್ದಿ ಬಂದಿದೆ. ನಿಜವೇ ರಾಜಕುಮಾರಿ?
4: ಯಾರು, ಯಾವ ಬೀರನ್? ಅದು
5: ಬಲ್ಲ ಮೂಲಗಳು ವಿಷಯವನ್ನ ಖಚಿತಪಡಿಸಿವೆ ರಾಜಕುಮಾರಿ.
4: ಅದು ಹಾ ಪಿತಾಜಿ. ಮಂತ್ರಿಗಳೇ,
5: ರಾಜಕುಮಾರಿ,
4: ತಾವು ಕೇಳಿರುವ ಸಂಗತಿ ನಿಜ. ನಾನು ಮತ್ತು ಬೀರನ್ ಪರಸ್ಪರ ಪ್ರೀತಿಸುತ್ತಿದ್ದೇವೆ.
6: ಏನಂದಿ ಮಗಳೇ, ನಿನ್ನ ಈ ಖಡ್ಗದಿಂದ ಈಗಲೇ ಕೊಚ್ಚಿ ಕೊಂದು ಬಿಡುತ್ತೇನೆ.
5: ಶಾಂತಿ, ಶಾಂತಿ ಪ್ರಭು, ಶಾಂತಿ. ಸಮಾಧಾನ ಮಾಡಿಕೊಳ್ಳಿ, ದಯವಿಟ್ಟು ಸೈರಿಸಿ. ರಾಜಕುಮಾರಿ, ಇದನ್ನೇನು ಮಾಡುತ್ತಿರುವಿರಿ? ತಮ್ಮ ವಿವೇಕ ಎಲ್ಲಿಗೆ ಹೋಗಿದೆ?
6: ಸುಡುಗಾಡಕ್ಕೆ ಹೋಗಿದೆ. ಒಬ್ಬಳೇ ಮಗಳು ಎಂದು ತುಂಬಾ ಮುಚ್ಚಟಿಯಿಂದ ಬೆಳೆಸಿದೆ. ಶಸ್ತ್ರ, ಶಾಸ್ತ್ರ, ಕಲೆ, ಸಾಹಿತ್ಯ, ಸಂಗೀತ, ಎಲ್ಲ ವಿದ್ಯೆಯನ್ನು ಕೊಡಿಸಿದೆ. ಆದರೆ ಇದೇ ನಾನಿನ್ನ ಯೋಗ್ಯತೆ? ನಿನ್ನದು ರಾಜ ಮಹಾರಾಜರ ಮನೆತನ, ಜಗತ್ತಿನ ದೊಡ್ಡ ದೊಡ್ಡ

0: ಚಕ್ರವರ್ತಿಗಳು ನಿನ್ನ ಕೈ ಹಿಡಿಯಲು ಕಾತುರರಾಗಿದ್ದಾರೆ. ಸುಂದರ ಪರಾಕ್ರಮಿಯಾದ ರಾಜಕುಮಾರರು ನಿನಗಾಗಿ ವರಮಾಲೆಯನ್ನು ಹಿಡಿದಿದ್ದಾರೆ, ಆದರೆ ನೀನು ಛೇ ಹೋಗಿ ಹೋಗಿ ಒಬ್ಬ ಅತ್ಯಂತ ಹೀನ ಕುಲದ ತಿರುಪೆ ಬೇಡುವವನನ್ನು ಬಯಸುತ್ತಿದ್ದೀಯಲ್ಲ ರಾಜಕುಮಾರಿ.
1: ಪಿತಾಜಿ, ನೀವು ಹೇಳುವುದು ನನಗೆ ಅರ್ಥವಾಗುತ್ತದೆ, ಆದರೆ ಪ್ರೀತಿ ಕುರುಡು, ನನ್ನ ಮನಸ್ಸು ಬೀರನನ್ನೇ ಬಯಸುತ್ತದೆ. ಇವತ್ತಲ್ಲ ನಾಳೆ ನಾನೇ ನಿಮಗೆ ತಿಳಿಸುವವಳಿದ್ದೆ. ನೀವು ನನ್ನನ್ನು ಶಿಕ್ಷಿಸಬಹುದು, ಕೊಲ್ಲಬಹುದು, ಆದರೆ ನಾನು ಮದುವೆ ಅಂತಾದರೆ ಅದು ವೀರನ್ ಜೊತೆ ಮಾತ್ರ.
2: ಅಮ್ಮ ರಾಜಕುಮಾರಿ, ಇದು ಹಾಗೆಲ್ಲ ಸುಲಭವಾಗಿ ನಿರ್ಣಯಿಸುವಂತಹ ವಿಷಯ ಅಲ್ಲಮ್ಮ. ಅವನ ಬದುಕು, ಕುಲ, ಆಚಾರ, ನಡತೆ ಎಲ್ಲವನ್ನೂ ನೋಡಬೇಕಾಗುತ್ತದೆ.
1: ಇವ್ಯಾವೂ ನನಗೆ ಮಹತ್ವ ದೆನಿಸುವುದಿಲ್ಲ ಮಂತ್ರಿಗಳೇ.
2: ಏನಮ್ಮ ರಾಜಕುಮಾರಿ,
1: ನಾನು ವೀರನ್ಗೆ ಮನಸೋತಿದ್ದೇನೆ, ವೀರನ್ ನನ್ನನ್ನೇ ಪ್ರೀತಿಸುತ್ತಿದ್ದಾನೆ ಅಷ್ಟೇ.
0: ವೀರನ್ ವೀರನ್ ವೀರನ್ ಮಂತ್ರಿಗಳೇ, ಆ ವೀರನ್ನನ್ನು ಹೆಡೆಮರಿ ಕಟ್ಟಿ ಎಳೆ ತಂದು ಈಗಲೇ ಅವನ ಶಿರಚ್ಛೇದನ ಮಾಡಿಸಿಬಿಡಿ.
1: ಪಿತಾಜಿ, ನನ್ನ ವೀರನ್ನ ಕೂದಲು ಕೊಂಕಿದರೂ ಕೂಡ ನಾನು ಸುಮ್ಮನಿರುವಳಲ್ಲ. ಹಾಗೇನಾದರೂ ಆದರೆ ಅಗ್ನಿ ಪ್ರವೇಶ ಮಾಡಿ ಆತ್ಮಸಮರ್ಪಣೆ ಮಾಡಿಕೊಳ್ಳುತ್ತೇನೆ, ಎಚ್ಚರ.
0: ಅಯ್ಯೋ ಅಯ್ಯೋ, ನೋಡಿ ಮಂತ್ರಿಗಳೇ ಇವಳ ಸೊಕ್ಕನ್ನು.
2: ರಾಜಕುಮಾರಿ, ನಾನು ಹಾಗೂ ನಿಮ್ಮ ತಂದೆ ಇಬ್ಬರೂ ಬೇಡಿಕೊಳ್ಳುತ್ತೇವೆ, ದಯವಿಟ್ಟು ಈ ಸಂಬಂಧವನ್ನ ಬಿಟ್ಟು ಬಿಡಮ್ಮ.
1: ಇದು ಅಸಾಧ್ಯ ಮಂತ್ರಿಗಳೇ, ನಾನು ಮತ್ತು ಬೀರನ್ ಈ ರಾಜ್ಯವನ್ನೇ ಬಿಟ್ಟು ತೆರಳು ಸಿದ್ಧ.
0: ಮಂತ್ರಿಗಳೇ,
2: ಮಹಾಪ್ರಭು,
0: ಈ ಮೂರ್ಖಳೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ. ಆ ಹುಂಬ ಬೀರನ್ಗೆ ಬರ ಹೇಳಿ, ಅವನಿಗೆ ಇವಳನ್ನು ಬಿಟ್ಟು ಬಿಡಲು ತಾಕೀತು ಮಾಡೋಣ.
2: ಪ್ರಭು, ಅವನನ್ನ ಈಗಾಗಲೇ ಕರೆಯಿಸಿ ಹೊರಗೆ ದೂರದಲ್ಲಿ ನಿಲ್ಲಿಸಿದ್ದೇನೆ, ಕರೆಸುತ್ತೇನೆ. ಯಾರಲ್ಲಿ? ಆ ಬೀರನ್ಗೆ ಒಳಗೆ ಬಿಡಿ.
0: ಅಮ್ಮ ರಾಜಕುಮಾರಿ.
1: ಪಿತಾಜಿ.
0: ಮಗಳೇ, ಇದು ನಮ್ಮ ರಾಜ್ಯದ ರಾಜ್ಯ ಮನೆತನದ ಮರ್ಯಾದೆ ಪ್ರಶ್ನೆ. ಅಮ್ಮ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಈ ಸಂಬಂಧವನ್ನು ಬಿಟ್ಟು ಬಿಡು ಮಗಳೇ.
3: ಮಹಾಪ್ರಭುಗಳೇ, ಬೀರನ್ನನ್ನು ಕರೆತಂದಿದ್ದೇನೆ.
4: ಮಹಾಪ್ರಭುಗಳಿಗೆ ವಂದನೆಗಳು, ಮಂತ್ರಿಗಳಿಗೆ ನಮಸ್ಕಾರ.
0: ಎಲ್ಲವೋ ಭಿಕಾರಿ, ರಾಜಕುಮಾರಿಯ ಮೇಲೆ ಕಣ್ಣು ಹಾಕುವಷ್ಟು ಉದ್ಧಟತನವೇ? ನಿನ್ನ ಶಿರಚ್ಛೇದನ ಮಾಡಿಸಿ ಬಿಡುತ್ತೇನೆ.
2: ಸಮಾಧಾನ ಸಮಾಧಾನ ಮಹಾಪ್ರಭು, ಸಮಾಧಾನ. ಏನೋ ಬೀರನ್, ನೀನು ಯಾರು? ಈ ಕೋಟೆಯ ಚಾಕರ, ಹೀನ ಕುಲದಲ್ಲಿ ಹುಟ್ಟಿದವ, ಅಲ್ಪ ಸ್ವಲ್ಪ ಹಗ್ಗದಾಟ, ಕಸರತ್ತು, ನೃತ್ಯ ಮಾಡಿ ಬೇಡಿ ತಿನ್ನುವವ, ನೀನು ರಾಜಕುಮಾರಿಯನ್ನ ವರಿಸಬಹುದೇ?
4: ಅದು ಅದು ಪ್ರಭು, ಅದು ನನಗೆ ತಿಳಿಯದು. ಆದರೆ ನಾನು ಮತ್ತು ರಾಜಕುಮಾರಿ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿರುವುದು ನಿಜ ಮಹಾಪ್ರಭು.
0: ಯಾವೋ ದ್ರೋಹಿ, ಪ್ರೀತಿ ಗುಬ್ಬಚ್ಚಿಗಳಂತಿರುವ ನಿಮಗೆ ಪ್ರೀತಿ ಪ್ರೇಮಗಳ ಹುಚ್ಚೋ? ಇದು ಎರಡು ದಿನವಿದ್ದು ಆಕರ್ಷಣೆ ಕಡಿಮೆ ಆದ ಮೇಲೆ ನಶಿಸಿ ಹೋಗುವ ಮೋಹ.
1: ಹಾಗೆನ್ನಬೇಡಿ ಪಿತಾಜಿ, ನಮ್ಮ ಪ್ರೀತಿ ಅಷ್ಟು ಲಘುವಾಗಿಲ್ಲ, ನಮ್ಮ ಪ್ರೀತಿ ತುಂಬಾ ಅಚಲವಾಗಿತ್ತು.
0: ಮಂತ್ರಿಗಳೇ,
2: ಮಹಾಪ್ರಭು,
0: ಇವರಿಬ್ಬರನ್ನು ಸೆರೆಮನೆಗೆ ಅಟ್ಟಿ ಕಠಿಣವಾದ ಶಿಕ್ಷೆ ನೀಡಿ.
2: ಸಮಾಧಾನ ಮಹಾಪ್ರಭು, ಸಮಾಧಾನ. ಅವರು ತಮ್ಮದು ಅಚಲವಾದ ಪ್ರೀತಿ ಎನ್ನುತ್ತಿದ್ದಾರೆ, ಅದೇ ನಿಜವಾಗಿದ್ದರೆ ಅದರ ಪರೀಕ್ಷೆ ಮಾಡಿ ನೋಡಬಹುದಲ್ಲ.
0: ಇದನ್ನೇನು ಹೇಳುತ್ತಿರುವಿರಿ ಮಂತ್ರಿಗಳೇ?
2: ಮಹಾಪ್ರಭು, ನೀವು ನಿಮ್ಮ ವಿವೇಕವನ್ನ ಕಳೆದುಕೊಳ್ಳಬೇಡಿ. ರಾಜಕುಮಾರಿ ಮತ್ತು ಬೀರನ್ ಎಳೆಯ ಮಕ್ಕಳೇನಲ್ಲ, ಆದರೆ ಅವರ ಪ್ರೀತಿ ಅದೆಷ್ಟು ಗಟ್ಟಿಯಾಗಿದೆ ಎಂಬುದನ್ನ ಪರೀಕ್ಷಿಸಿ ನೋಡಬಹುದು. ಅದಕ್ಕೆ ಪ್ರಭುಗಳು ಹೀಗೆ ಮಾಡಬಹುದು. ಪ್ರಭು ಇಲ್ಲಿ ಕೇಳಿ.
0: ಏನದು?
2: ಹೀಗಾದರೆ ಆಗಬಹುದಲ್ಲವೇ ಪ್ರಭು?
0: ಹಾ ಮಂತ್ರಿಗಳೇ, ಆಗಲಿ, ಇದನ್ನು ಪರೀಕ್ಷೆ ಮಾಡೋಣ. ರಾಜಕುಮಾರಿ, ಬೀರನ್.
4: ಮಹಾಪ್ರಭು,
0: ಹಿಂದೆ ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಗೆದ್ದ ರಾಜಕುಮಾರರಿಗೆ ರಾಜಕುಮಾರಿ ಮಾಲೆಯನ್ನು ಹಾಕುತ್ತಿದ್ದಳಂತೆ. ಹಾಗೆ ನಿಮ್ಮೀರ್ವರ ಪ್ರೀತಿ ನಿಜವೇ ಆಗಿದ್ದರೆ ನಾವು ನೀಡುವ ಸ್ಪರ್ಧೆಯಲ್ಲಿ ಬೀರನ್ ನೀನು ವಿಜೇತನಾಗಿ ಬಂದೆಯಾದರೆ ನನ್ನ ಮಗಳಾದ ರಾಜಕುಮಾರಿಯನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಅಷ್ಟೇ ಅಲ್ಲ, ಈ ರಾಜ್ಯವನ್ನು ನಿನಗೆ ಕೊಡುತ್ತೇನೆ. ಏನಂತಿ?
4: ಆಗಲಿ ಮಹಾಪ್ರಭು, ಆದರೆ ತಾವು ಒಡ್ಡುವ ಸರತ್ತಾದರೂ ಏನು ಮಹಾಪ್ರಭು?
0: ನೋಡು, ಆ ಎದುರಿಗಿನ ವಾಮದೇವೇಶ್ವರ ಪರ್ವತದಿಂದ ಈ ನಮ್ಮ ಬೂರಗಡ ಕೋಟೆಯ ಬುರುಜಿಗೆ ಉದ್ದನೆಯ ಹಗ್ಗವನ್ನು ಕಟ್ಟಿ ಆ ವಾಮದೇವೇಶ್ವರ ಬೆಟ್ಟದಿಂದ ಹಗ್ಗದ ಮೇಲೆ ನಡೆಯುತ್ತಾ ಕೆಳಗಿರುವ ಕರುಣಾವತಿ ನದಿಯನ್ನು ದಾಟಿ ನಮ್ಮ ಬೂರಗಡ ಕೋಟೆಯ ಮೇಲೆ ಇಳಿಯಬೇಕು. ಇದರಲ್ಲಿ ನೀನು ಸಫಲನಾದರೆ ಮಾತ್ರ ರಾಜಕುಮಾರಿ

0: ಇಷ್ಟು ಈ ಊರುಗಳ ರಾಜ್ಯ ನಿನ್ನದಾಗುತ್ತೆ.
1: ಇದರಲ್ಲಿ ವಿಫಲನಾದರೆ ನೀನು ಒಬ್ಬನೇ ಈ ರಾಜ್ಯವನ್ನು ಬಿಟ್ಟು ತೆರಳಬೇಕು. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ?
2: ಅಯ್ಯೋ ಬೇಡ ಬೇಡ ಬೀರನ್ ಬೇಡ. ನಮ್ಮಿಬ್ಬರನ್ನು ಬೇರೆ ಮಾಡುವುದಕ್ಕಾಗಿಯೇ ಈ ಅಸಾಧ್ಯವಾದ ಸವಾಲನ್ನು ಒಡ್ಡಿದ್ದಾರೆ ಇವರು. ಆ ಬೆಟ್ಟ ಮತ್ತು ಕೋಟೆಯ ನಡುವೆ ಅದೆಷ್ಟೋ ಹರದಾರಿಗಳ ದೂರವಿದೆ. ಕೆಳಗೆ ಪ್ರಪಾತದಂತಿರುವ ನದಿ ರಭಸವಾಗಿ ಹರಿಯುತ್ತಿದೆ. ಅದರಲ್ಲಿ ಬಿದ್ದರೆ ಯಾರೊಬ್ಬರು ಉಳಿಯಲು ಶಕ್ಯವಿಲ್ಲ. ದಯವಿಟ್ಟು ಈ ಸವಾಲನ್ನು ಒಪ್ಪಿಕೊಳ್ಳಬೇಡ ಬೀರನ್, ಒಪ್ಪಿಕೊಳ್ಳಬೇಡ.
3: ರಾಜಕುಮಾರಿ,
0: ನಿಮ್ಮ ಪ್ರೀತಿ ನಿಜವೇ ಅಲ್ಲವೇ ಎಂಬುದನ್ನು ಸಾಕ್ಷೀಕರಿಸಲು ಇದೊಂದು ಅವಕಾಶ. ಹಗ್ಗದ ಮೇಲೆ ನಡೆಯುವುದು ನಿಮ್ಮ ನಟ ಸಮುದಾಯದ ಕಲೆಯೇ ಆಗಿದೆ. ಆದರೂ ವಿಚಾರ ಮಾಡಿ ಹೇಳು ಬೀರನ್.
3: ಆಯ್ತು ಮಹಾಪ್ರಭು, ನಾನು ಈ ಸವಾಲನ್ನು ಸ್ವೀಕರಿಸುತ್ತೇನೆ. ತಯಾರಿ ಮಾಡಿಕೊಂಡು ಸ್ಪರ್ಧೆಯ ದಿನವನ್ನು ತಮಗೆ ತಿಳಿಸುತ್ತೇನೆ ಮಹಾಪ್ರಭು. ನನಗಿನ್ನು ಅಪ್ಪಣೆ ನೀಡಿ.
2: ಬೇಡ ಬೀರನ್, ಬೇಡ ಬೇಡ, ಇದು ತುಂಬಾ ಅಪಾಯಕಾರಿ ಅಲ್ಲವೇ?
3: ರಾಜಕುಮಾರಿ, ನನ್ನ ಮೇಲೆ ತಮಗೆ ವಿಶ್ವಾಸವಿದೆಯಲ್ಲವೇ? ಅಲ್ಲದೆ ನಮ್ಮ ಪ್ರೀತಿ ನಿಜವಾದದ್ದೇ ಆಗಿದ್ದರೆ ಗೆಲುವು ನಮ್ಮದೇ. ತಾವು ಚಿಂತಿಸಬೇಡಿ ರಾಜಕುಮಾರಿ, ನಾನು ನಿಮ್ಮನ್ನು ಮನದಾಳದಿಂದ ಪ್ರೀತಿಸುತ್ತೇನೆ.
2: ಬೀರನ್, ಓ ಬೀರನ್, ನಾನು ಕೂಡ. ಬೀರನ್, ನೀನೇ ನನ್ನ ರಾಜಕುಮಾರ.
3: ರಾಜಕುಮಾರಿ, ಆಯ್ತು, ನಾನಿನ್ನು ಬರುತ್ತೇನೆ. ಮಹಾರಾಜರಿಗೆ ವಂದನೆಗಳು.
0: ತೊಲಗಾಚೆ.
2: ಸುಲೇಖಾ, ಸುಲೇಖಾ.
4: ರಾಜಕುಮಾರಿ,
2: ನನ್ನದೆ ಈಗೋ ತುಂಬಾ ಹೊಡೆದುಕೊಳ್ಳುತ್ತಿದೆ. ಈ ಸಲ ಮಳೆ ಬಹಳವಾಗಿದ್ದರಿಂದ ಕರ್ಣಾವತಿ ನದಿ ತುಂಬಿ ಸಾಗರದಂತೆ ಹರಿಯುತ್ತಿದೆ.
4: ಹೌದು,
2: ಆ ವಾಮದೇವೇಶ್ವರ ಪರ್ವತದಿಂದ ಹಗ್ಗ ಈ ನಮ್ಮ ಕೋಟೆಯ ಬುರುಜಿನ ತುದಿಗೆ ಕಟ್ಟಲಾಗಿದೆ.
4: ಹೌದು,
2: ಇಷ್ಟು ಎತ್ತರದಲ್ಲಿ ಬೀರನ್ ನಡೆದು ಬರುವುದನ್ನು ಕಲ್ಪಿಸಿಕೊಂಡರೆ ಸಾಕು, ಎದೆ ಜಲ್ಲೆನ್ನುತ್ತದೆ. ಅವನು 3-4 ಸಲ ಪ್ರಯತ್ನಿಸಿ ಇವತ್ತು ಸಂಕ್ರಾಂತಿಯ ದಿನದಂದು ತನ್ನ ಸಾಹಸಕ್ಕೆ ಅಡಿ ಇಟ್ಟಿದ್ದಾನೆ. ನನ್ನ ಸಲುವಾಗಿ, ನನ್ನ ಪ್ರೀತಿಯ ಸಲುವಾಗಿ ನನ್ನ ಬೀರನ್ ತನ್ನ ಜೀವವನ್ನೇ ಪಡಕ್ಕಿಟ್ಟಿದ್ದಾನೆ. ಅವನು ಸಮತೋಲನ ಮಾಡುತ್ತಾ ಬರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಸುಲೇಖಾ, ನೋಡಲಾಗುತ್ತಿಲ್ಲ.
4: ಸಮಾಧಾನ, ಸಮಾಧಾನ ತಂದುಕೊಳ್ಳಿ ರಾಜಕುಮಾರಿ. ದೇವರಿದ್ದಾನೆ, ನಿಮ್ಮ ಪ್ರಿಯತಮ ಬೀರನ್ ಮೇಲೆ ವಿಶ್ವಾಸವಿರಲಿ. ಅದು ಬೀರನ್ ಹಗ್ಗದ ಮೇಲೆ ನಡೆದು ಬರುತ್ತಿದ್ದಾನೆ, ಅರ್ಧದಷ್ಟು ಹಗ್ಗ ದಾಟಿದ್ದಾನೆ.
2: ಹೌದು ಹೌದು.
0: ಓ ಮಂತ್ರಿಗಳೇ,
5: ಆ ಪ್ರಭು,
0: ಆ ಬೀರನ್ ಸಂಕ್ರಾಂತಿ ಹಬ್ಬದಂದೇ ಈ ಸವಾಲನ್ನು ಸ್ವೀಕರಿಸಿ ಅದು ನೋಡಿ ನೋಡಿ ಮುಕ್ಕಾಲು ಭಾಗ ಹಗ್ಗವನ್ನು ದಾಟಿದ್ದಾನೆ. ಛೇ, ಒಬ್ಬ ಕೆಳವರ್ಗದವನಿಂದ ರಾಜನಾದ ನಾನು ಸೋಲುವುದೇ? ಮಂತ್ರಿಗಳೇ, ನಿಮ್ಮ ಈ ಉಪಾಯವು ವಿಫಲವಾಯಿತು.
1: ಇಲ್ಲ ಪ್ರಭು, ಇಲ್ಲ. ಆ ದೂರದ ಪರ್ವತ, ದುರ್ಗಮವಾದ ಎತ್ತರ, ಪ್ರಪಾತದಲ್ಲಿ ರಭಸವಾಗಿ ಹರಿಯುವ ನದಿ, ಯಾರೂ ಕೂಡ ಈ ಸಾಹಸವನ್ನ ಮಾಡಲಾರರು ಎಂದು ಎಣಿಸಿದ್ದೆ. ಆದರೆ ಬೀರನ್ ತನ್ನ ರಾಜಕುಮಾರಿ ಪ್ರೀತಿಗಾಗಿ ಈ ಸವಾಲನ್ನ ಎದುರಿಸಿ ನಿಜವಾದ ಪ್ರೀತಿಯನ್ನ ತೋರುತ್ತಿದ್ದಾನೆ. ಮನಸ್ಸಿಲ್ಲದಿದ್ದರೂ ಅವನ ಗಂಡೆದೆಗೆ ಅವರ ಪ್ರೀತಿಗೆ ಬಲೆ ಎನ್ನಲೇಬೇಕು.
0: ಅಯ್ಯೋ ಮಂತ್ರಿಗಳೇ, ಘಾತವಾಯ್ತು. ಅಲ್ಲಿ ನೋಡಿ, ಅವನು ಹಗ್ಗದ ಮೇಲೆ ನಡೆಯುತ್ತಾ ಗೆಲುವಿನ ತೀರ ಸಮೀಪ ಬರುತ್ತಿದ್ದಾನೆ. ಅಯ್ಯೋ ಮಂತ್ರಿಗಳೇ, ಅಲ್ಲಿ ನೋಡಿ, ಆ ಹುಂಬಾ ಬೀರನ್ ಕೋಟೆಯ ಬುರುಜಿನ ತೀರ ಹತ್ತಿರಕ್ಕೆ ಬಂದು ಬಿಟ್ಟ. ಅಯ್ಯೋ ನೋಡಲಾರೆ ಸೈನಿಕರೇ, ಆ ಬುರುಜಿಗೆ ಕಟ್ಟಿದ ಹಗ್ಗವನ್ನು ಖಡ್ಗನಿಂದ ತುಂಡರಿಸಿ ಬೇಗ ಒಂದೇ ಏಟಿಗೆ ಕತ್ತರಿಸಿ.
1: ಬೇಡ ಬೇಡ ಪ್ರಭು, ಬೇಡ ಬೇಡ ಮಹಾಪ್ರಭು, ಬೇಡ. ಈ ಅನಾಹುತ ಮಾಡಬೇಡಿ, ದಯವಿಟ್ಟು ದಯವಿಟ್ಟು. ಅಯ್ಯೋ
2: ಅಯ್ಯೋ ಸುಲೇಖಾ, ಸುಲೇಖಾ, ನೋಡು, ಹಗ್ಗವನ್ನು ಸೈನಿಕರು ಖಡ್ಗದಿಂದ ತುಂಡರಿಸಿದ್ರು. ಅಯ್ಯೋ, ಬೀರನ್ನಿಷ್ಟು ಎತ್ತರದಿಂದ ತುಂಬಿದ ನದಿಗೆ ಬಿದ್ದೇ ಬಿಟ್ಟ. ಅಯ್ಯೋ
4: ಅಯ್ಯೋ, ಪಾಪ ಬೀರನ್ ನದಿ ಪಾಲಾದ. ಅಯ್ಯೋ ಅಯ್ಯೋ ಅಯ್ಯೋ, ರಾಜಕುಮಾರಿ, ಇದೇನು ಮಾಡುತ್ತಿರುವಿರಿ? ಆ ಪುರುಷನ ಮೇಲೆ ಹತ್ತುತ್ತಿರುವಿರಿ? ಅಯ್ಯೋ, ಘಾತವಾಯಿತು, ರಾಜಕುಮಾರಿ ನದಿಗೆ ಹಾರಿದಳು.
5: ರಾಜಕುಮಾರಿ,
0: ಅಯ್ಯೋ ಮಗಳೇ, ರಾಜಕುಮಾರಿ,
2: ತುಂಬಾ ಕೆಟ್ಟನಿಸುತ್ತೆ ಈ ಕಥೆಯನ್ನ ಕೇಳಿದ್ರೆ.

0: ಪ್ರಿಯಕರ ಬೀರನ್ನನ್ನು ತಂದೆ ಮೋಸದಿಂದ ಕೊಲಿಸಿದ್ದನ್ನು ಕಂಡು ಆ ದುಃಖವನ್ನು ತಾಳಲಾರದೆ ರಾಜಕುಮಾರಿ ತಾನೂ ನದಿಗೆ ಹಾರಿ ಅವನ ಜೊತೆಗೆ ಪ್ರಾಣ ಬಿಟ್ಟಳು. ಬೀರನ್ ಮತ್ತು ರಾಜಕುಮಾರಿಯ ಪ್ರೇಮ ಸತ್ಯವಾದದ್ದು. ಇದರಲ್ಲಿ ಜಾತಿ ವರ್ಗ ಅಂತಸ್ತಿನ ಭೇದವಿರಲಿಲ್ಲ. ಹಾಗಾಗಿ ಇಲ್ಲಿಯ ಜನರು ಅವರಿಬ್ಬರ ಸಮಾಧಿಯನ್ನು ನಿರ್ಮಿಸಿ ಅವರನ್ನು ಪೂಜಿಸತೊಡಗಿದರು. ಭಗ್ನ ಪ್ರೇಮಿಗಳು ಈ ಮಂದಿರಕ್ಕೆ ನಟಬಲಿ ಬಾಬಾ ಮಂದಿರ ಅಂತ ಕರೆದು ಈಗಲೂ ಆರಾಧಿಸುತ್ತಿದ್ದಾರೆ. ಈ ಸಂಕ್ರಾಂತಿ ಸಂದರ್ಭದಲ್ಲಿ ಎರಡು ದಿನ ಇಲ್ಲಿ ನಟಬಲಿ ಜಾತ್ರೆ ನಡೆಯುತ್ತದೆ. ಯುವ ಪ್ರೇಮಿಗಳಷ್ಟೇ ಅಲ್ಲ, ವಯಸ್ಸಾದವರು ಸಹಿತ ತಮ್ಮ ಮನೋಕಾಮನೆಗಳನ್ನು ಈಡೇರಿಸುವಂತೆ ನಟಬಲಿ ಬಾಬಾನಲ್ಲಿ ಕೋರಲು ಈ ಗುಡಿಗೆ ಬಂದು ಸಮಾಧಿಯ ಮೇಲೆ ಹಣೆಯಿಟ್ಟು ಬೇಡಿಕೊಂಡು ಅದು ಈಡೇರಿ ತೀರುತ್ತಿದೆ ಎಂಬ ಸಮಾಧಾನದಿಂದ ತೆರಳುತ್ತಾರೆ.
1: ತುಂಬಾ ಅದ್ಭುತ ಪ್ರಸಂಗ ಹೇಳಿದ್ರಿ
2: ರತನ್ಜಿ. ಈ ನಟಬಲಿ ಹಿನ್ನೆಲೆ ತಿಳಿಸಿದ್ದಕ್ಕೆ ಧನ್ಯವಾದಗಳು ರೇವತಿ. ಅಪೂರ್ವ ಪ್ರೇಮಿಗಳಾದ ರಾಜಕುಮಾರಿ ಮತ್ತು ಬೀರನ್ ಅವರ ಆತ್ಮಗಳಿಗೆ ವಂದಿಸಿ ನಮ್ಮಿಬ್ಬರ ವೈವಾಹಿಕ ಜೀವನ ಸುಖಮಯವಾಗಿರಲಿ ಅಂತ ನಟಬಲಿ ಬಾಬಾನ ಸಮಾಧಿಗೆ ಹಣಿ ಹಚ್ಚಿ ನಾವಿಬ್ಬರು ಸಹಿತ ನಮಿಸೋಣ. ಏನಂತೆ?
1: ಆಯ್ತು ಆಯ್ತು. ನಟಬಲಿ ಬಾಬಾಗೆ ಸಾಷ್ಟಾಂಗ ಪ್ರಣಾಮ. ಇದುವರೆಗೆ ನಟಬಲಿ ನಾಟಕ ಕೇಳಿದಿರಿ. ಪಾತ್ರ ವಿವರ ಸುಹಾಸ್, ಡಾಕ್ಟರ್ ಶಶಿಧರ ನರೇಂದ್ರ, ರೇವತಿ ಜಿ ಸುರೇಖಾ ಸುರೇಶ್, ರತನ್ ಚನ್ನಬಸಪ್ಪ ಕಾಳೆ, ಮಹಾರಾಜ ದತ್ತಾತ್ರೇಯ ಕುರಹಟ್ಟಿ, ಮಂತ್ರಿ ಡಾಕ್ಟರ್ ಜಿನದತ್ತ ಹಡಗಲಿ, ರಾಜಕುಮಾರಿ ಶರೆಯೂ ತಂಡಿ, ಸುಲೇಖಾ ಶೈಲಜಾ ರಾಜ್ಕುಮಾರ್, ಬೀರನ್ ಬಸವರಾಜ್ ಮಲ್ಲಿಗ್ವಾಡ್. ಈ ನಾಟಕವನ್ನು ಬರೆದು ನಿರ್ದೇಶಿಸಿದವರು ಡಾಕ್ಟರ್ ಶಶಿಧರ ನರೇಂದ್ರ.
3: ಆಕಾಶವಾಣಿ ಧಾರವಾಡ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-686-60310. Fortis Hospital, Cunningham Road. With you for life.
3: Iga keli kirtana Bhakta Kanakadasa. Prastuta padisuvavaru ಭದ್ರಗಿರಿ ಕೇಶವದಾಸರು.

ನಮ್ಮ ಪುಣ್ಯಭೂಮಿಯಾದ ಭಾರತ ವರ್ಷದಲ್ಲಿ ಅನೇಕ ಮಂದಿ ಸಾಧು ಸತ್ಪುರುಷರು ಆಗಾಗ ಭಗವದಿಚ್ಛೆಗೆ ಅನುಗುಣವಾಗಿ ಅವತರಿಸಿ ಬಂದು ಯುಗಧರ್ಮಕ್ಕೆ ಅನುಗುಣವಾದಂತಹ ಭಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟು ಹೋಗಿದ್ದಾರೆ. ಕರ್ನಾಟಕದಲ್ಲಿ ಶ್ರೀ ಪುರಂದರದಾಸರು, ಶ್ರೀ ಕನಕದಾಸರು ಮನೆಯ ಮಾತಾಗಿದೆ ಅವರ ಪುಣ್ಯ ನಾಮ. ಇಂದು ಪುಣ್ಯಶ್ಲೋಕರಾದ ಶ್ರೀ ಕನಕದಾಸರ ಸಚ್ಚರಿತ್ರೆಯನ್ನು ಕಥಾರೂಪಿಯಾಗಿ ನಾವು ನಿವೇದಿಸುತ್ತಿದ್ದೇವೆ. ಕನಕದಾಸರು ಈ ಪೀಠಿಕಾ ಪ್ರಕರಣದ ಕೀರ್ತನೆಯಲ್ಲಿ ಅಪ್ಪಣೆ ಕೊಟ್ಟರು, ದಾಸನಾಗೋ ಭವಪಾಶನೀಗೋ. ಭಗವಂತನ ದಾಸನಾಗಬೇಕಾದರೆ ಪುರಂದರದಾಸರು ಅಪ್ಪಣೆ ಕೊಡುವ ಹಾಗೆ, ದಾಸನಾಗುವುದಕ್ಕೆ ಯೇಸು ಜನ್ಮದ

ಅನಂತ ಜನ್ಮದ ಪುಣ್ಯದ ಪರಿಪಾಕದಿಂದ ಭಗವಂತನ ದಾಸತ್ವ ಸಿದ್ಧಿಸ್ತದೆಯೇ ಹೊರತು ಅನ್ಯಥಾ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ಕನಕದಾಸರ ಪುಣ್ಯ ಜೀವನದಲ್ಲಿ ಹೇಗೆ ಲೌಕಿಕನಾಗಿ ರಾಜನಾಗಿ ಮೆರೆಯಬೇಕೆಂಬ ಹಂಬಲವುಳ್ಳ ತಿಮ್ಮಪ್ಪ ನಾಯಕನನ್ನು ಕನಕದಾಸನಾಗಿಸಿ ಉಡುಪಿಯ ಶ್ರೀಕೃಷ್ಣನು ತನ್ನ ಮಹಿಮೆಯನ್ನು ಮೆರೆದ ಈ ಪುಣ್ಯ ಚರಿತ್ರೆಯನ್ನೇ ಭಜನೆಯೊಂದಿಗೆ ನಾವೀಗ ಪ್ರಾರಂಭ ಮಾಡೋಣ.

ಧಾರವಾಡ ಜಿಲ್ಲೆಗೆ ಸೇರಿದ ಬಾಡ ಎಂಬ ಗ್ರಾಮದಲ್ಲಿ ಸಾಕ್ಷಾತ್ ಯಮಾಂಶನಾದ ವಿದುರ, ಆ ವಿದುರನ ಅಂಶವಾಗಿ ಕನಕದಾಸರು ಅವತರಿಸಿ ಬಂದರೆಂತೆಂಬುದಾಗಿ ಸಜ್ಜನರು ಅಭಿಪ್ರಾಯಪಡ್ತಾರೆ.

ಧಾರವಾಡ ಜಿಲ್ಲೆಗೆ ಸೇರಿರುವ ಈ ಬಾಡ ಗ್ರಾಮದಲ್ಲಿ ಕುರುಬರ ವಂಶದಲ್ಲಿ ಹುಟ್ಟಿದಂತಹ ಕನಕದಾಸರಿಗೆ ತಿಮ್ಮಪ್ಪ ಅಂತ ತಿರುಪತಿಯ ಸ್ವಾಮಿಯ ಹೆಸರನ್ನೇ ಬಾಲ್ಯದಲ್ಲಿ ಇಟ್ಟಿದ್ದರು. ಬೆಳೆದು ನಿಸರ್ಗದ ಮಧ್ಯದಲ್ಲಿ ದೊಡ್ಡವನಾಗುತ್ತಿರುವಂತೆಯೇ ಅವನ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಎದ್ದಿದ್ದು. ಪಾಡುಪಡುತ್ತಿದೆ ಪ್ರಪಂಚ, ಗೂಡಿನೊಳಗೆ ಬಿದ್ದ ಗಿಣಿ ಒದ್ದಾಡಿ ದ್ವಾರ ಅರಸುವಂತೆ ಎಂಬ ಈ ಭಾವನೆಗಳು, ಜನನ ಮರಣದ ಬಗ್ಗೆ ಬೇಕಾದ ಪ್ರಶ್ನೆಗಳು ಇವೆಲ್ಲವೂ ಕೂಡ ಮೂಡಿದ್ದು. ಆದರೂ ಲೌಕಿಕವಾಗಿ ಪ್ರೇಯ ಮತ್ತು ಶ್ರೇಯ ಅಂತ ಎರಡು ಮಾರ್ಗ ಉಂಟು ಕಥಾ ಉಪನಿಷತ್ತು ಹೇಳ್ತದೆ. ಅದರಲ್ಲಿ ಹೆಚ್ಚಿನವರು ಪ್ರೇಯ ಪಥ ಅಂದರೆ ಪ್ರಪಂಚ ಪಥ, ಪ್ರಪಂಚದಲ್ಲಿ ಒಳ್ಳೆ ಐಶ್ವರ್ಯವಂತರಾಗಬೇಕು, ಆರೋಗ್ಯವಾಗಿ ಮದುವೆ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳಿದ್ದು ಬಾಳಬೇಕು, ಆ ಬಳಿಕ ವೈರಾಗ್ಯ ಪ್ರಾಪ್ತಿಯಾದ ನಂತರ ಮೋಕ್ಷ ಮಾರ್ಗ ಅನ್ನುವ ಹಂಬಲವಿರತಕ್ಕಂಥವರೇ ಹೆಚ್ಚಿಗೆ. ಅದರಂತೆಯೇ ಕನಕದಾಸರೂ ಕೂಡ ತಿಮ್ಮಪ್ಪ ನಾಯಕನೆಂಬ ಹೆಸರಿನಿಂದ ಖ್ಯಾತಿಗೊಂಡು ಅಪಾರವಾದ ಐಶ್ವರ್ಯವನ್ನು ತಾನು ಸಂಪಾದನೆ ಮಾಡಬೇಕು ಅಂತ ಬಯಸಿ ಆ ಬಾಡದಲ್ಲಿ ಇದ್ದ ಕೇಶವನ ಮೂರ್ತಿಯನ್ನು ಪ್ರತಿನಿತ್ಯ ಪೂಜೆ ಮಾಡ್ತಿದ್ದರು. ದೇವ, ನೀನು ನನಗೆ ಐಶ್ವರ್ಯವನ್ನು ಕೊಟ್ಟರೆ ನಿನಗೆ ಬಹಳ ದೊಡ್ಡ ಗುಡಿ ಗೋಪುರಾದಿಗಳನ್ನು ಕಟ್ಟಿ ಸೇವೆ ಮಾಡ್ತೇನೆ ಅಂತ ಬೇಡಿಕೊಂಡಿದ್ದರು. ಬೇಡಿದ್ದನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ಒಂದೊಮ್ಮೆ ಭೂಮಿಯನ್ನು ಅಗೆಸುವಾಗ ಕನಕದ ಕೊಪ್ಪರಿಗೆ ಸಿಗ್ತದೆ ತಿಮ್ಮಪ್ಪನಿಗೆ. ಆವತ್ತಿನಿಂದ ಬಹಳ ಐಶ್ವರ್ಯವಂತನಾದ ಕನಕ ಕೊಪ್ಪರಿಗೆ ಸಿಕ್ಕಿತೆಂಬುದಕ್ಕಾಗಿ ಕನಕನಾಯಕ ಅಂತ ಹೆಸರು ಬಂತು. ತಾನು ದೇವರಿಗೆ ಕೊಟ್ಟ ವಾಗ್ದಾನ ಪ್ರಕಾರ ಆ ದ್ರವ್ಯದಲ್ಲಿ ಹೆಚ್ಚಿನ ಅಂಶವನ್ನು ಗುಡಿ ಕಟ್ಟುವುದಕ್ಕೋಸ್ಕರವಾಗಿ ಉಪಯೋಗ ಮಾಡ್ತಾನೆ. ಹೆಚ್ಚಿನವರು ದೇವರಿಗೆ ಮಾತು ಕೊಡ್ತಾರೆ, ಆಮೇಲೆ ಮುರಿಯುತ್ತಾರೆ. ಇದರಿಂದ ಕಷ್ಟಕ್ಕೂ ಒಳಗಾಗ್ತಾರೆ. ಹರಕೆಗೆ ಅನುಗುಣವಾಗಿ ನಡೆಯಬೇಕಾದ ಕರ್ತವ್ಯ. ನೀವು ಕೇಳಿರಬಹುದು ಉಪಕಥೆ, ಒಂದು ದೊಡ್ಡ ಗುಡಿಯ ದೂರದಲ್ಲಿ ನಿಂತು ಗಂಡ ಹೆಂಡತಿ ಬೇಡಿದ್ರಂತೆ, ಸ್ವಾಮಿ ನನಗೆ ಮುಂದಿನ ವರ್ಷ ಒಂದು ಗಂಡು ಮಗು ಕೊಟ್ಟರೆ ಬಂಗಾರದ ಉಡಿದಾರ ಮಾಡಿಸಿ ಹಾಕ್ತೇನೆ ಅಂತ. ಹೆಂಡತಿ ಹೇಳ್ತಾಳಂತೆ, ಎಲ್ಲಾದರೂ ಉಂಟೆ, ಬಂಗಾರಕ್ಕೆ ಬೆಲೆ ಜಾಸ್ತಿ, ಬೆಳ್ಳಿದೆ ಮಾಡಿಸಿ ಹಾಕ್ತೇನೆ ಅಂತ ಹೇಳಿ ದೇವರಿಗೆ ಕೇಳಿಸ್ಲಿಲ್ಲ, ದೂರದಲ್ಲಿ ನಿಂತು ಹೇಳಿದ್ದೀರಿ ಅಂತ. ಸುಮ್ಮನಿರೆ, ಬಂಗಾರದ ಆಶೆಯಿಂದ ಒಮ್ಮೆ ದೇವರು ಮಗು ಕೊಡಲಿ, ಆಮೇಲೆ ಬೆಳ್ಳಿದಾದರೂ ಯಾರು ಮಾಡಿಸ್ತಾರೆ, ತಾಮ್ರದ್ದೇ ಮಾಡಿಸು ಸುಮ್ಮನಿರು ಅಂತ ಈ ರೀತಿ ನೀವು ಉಪಕಥೆಗೆ ಕೇಳಿರಬಹುದು. ಆ ರೀತಿ ಭಗವಂತನಿಗೆ ಮೋಸ ಮಾಡಬೇಕು ಅಂತ ಹೊರಟ್ರೆ ಖಂಡಿತವಾಗಿ ನಾವು ಕಷ್ಟಕ್ಕೆ ಬೀಳ್ತೇವೆ. ಹರಕೆಗೆ ಅನುಗುಣವಾಗಿ ನಡೆಯಬೇಕಾದ್ದೇ ಕರ್ತವ್ಯ. ಇದರಿಂದ ತಿಮ್ಮಪ್ಪನು ಕನಕ ಸಿಕ್ಕಿದ್ರೆ ತಾನು ಸೇವೆ ಮಾಡಿಸ್ತೇನೆ ಅಂತ ಹೇಳಿದ ಪ್ರಕಾರವಾಗಿ ತಪ್ಪದೇ ಸೇವೆ ಮಾಡಿಸಿದ್ದಾನೆ. ಬಾಡದ ಆದಿಕೇಶವ ಮೂರ್ತಿಯನ್ನು ಕಾಗಿನೆಲೆ ಎಂಬ ಜಾಗಕ್ಕೆ ಕೊಂಡೊಯ್ದು ದೊಡ್ಡ ಗುಡಿಗೋಪುರಗಳನ್ನು ಕಟ್ಟಿಸಿ ಚನ್ನಕೇಶವನಿಗೆ, ಕಾಗಿನೆಲೆಯ ಆದಿಕೇಶವನಿಗೆ ಅನೇಕ ವಿಧವಾದ ಸೇವೆ ಮಾಡಿಸ್ತ. ದೇವರಿಗೆ ಅಷ್ಟರಲ್ಲೇ ತೃಪ್ತಿಯಾಗಲಿಲ್ಲ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ಸರ್ವಹರಾಮ್ಯಹಂ. ಯಾರ ಮೇಲೆ ನಾನು ಅನುಗ್ರಹ ಮಾಡಲೆಳಸ್ತೇನೋ ಅಂಥವರ ಅತ್ಯಂತ ಪ್ರೀತಿಯುಕ್ತವಾದ ಸಂಗತಿಗಳನ್ನೆಲ್ಲ ಕಿತ್ತುಕೊಳ್ತೇನೆ ಎಂಬುದಾಗಿ ಭಗವಂತನ ವಾಣಿ ಉಂಟು. ಕನಕನಾಯಕನು ಸರ್ವವನ್ನೂ ತ್ಯಾಗ ಮಾಡಿ ತನ್ನ ದಾಸನಾಗಬೇಕೆಂಬುದೇ ಕೇಶವನ ಹಂಬಲವಾಗಿತ್ತು. ಆದ್ದರಿಂದಲೇ ದೇವರು ಕನಕನಾಯಕನ ಕನಸಿನಲ್ಲಿ ಬಂದ, ಹೇಳಿದ, ಕನಕ ನೀನು ಸರ್ವಸ್ವವನ್ನು ತ್ಯಾಗ ಮಾಡಿ ನನ್ನ ದಾಸನಾಗು. ಕನಕನಾಯಕನು ಎದ್ದವನೇ ಗುಡಿಗೆ ಬಂದ, ಕೇಶವ ನಿನಗೆ ತೆಪ್ಪೋತ್ಸವ ದೀಪೋತ್ಸವ ಬೇಕಾದ್ದು ಮಾಡಿಸ್ತೇನೆ, ಇನ್ನು ಯಾರಿಗಾದರೂ ಹೇಳು ದಾಸನಾಗುವಂತ. ಈ ತಿರುಪಿ ಎತ್ತುವ ದಾಸತ್ವ ನನಗೇಕೋ ಸ್ವಾಮಿ, ನಾನು ರಾಜನಾಗಬೇಕು, ಬೇಕಾದಷ್ಟು ಐಶ್ವರ್ಯ ಸಂಪಾದನೆ ಮಾಡಬೇಕು, ಇನ್ನು ದಯವಿಟ್ಟು ನನ್ನ ಕನಸಿನಲ್ಲಿ ಬರಬೇಡ, ಪುರೋಹಿತರೇ ಪೂಜೆ ಮಾಡಿಸ್ರಿ, ಸ್ವಾಮಿಗೆ ಇನ್ಮೇಲೆ ಕನಸಲ್ಲಿ ಬರಬಾರ್ದು ಅಂತ ಹೇಳ್ತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಕಠೋಪನಿಷತ್ತು ಹೇಳುತ್ತದೆ, ಪರಮಾತ್ಮನು ಪ್ರವಚನಕ್ಕೆ ಶ್ರವಣಕ್ಕೆ ಓದಿಗೆ ಯಾವುದಕ್ಕೂ ಲಭ್ಯನಲ್ಲ. ಆದರೆ ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅವನೇ ನಿಶ್ಚಯ ಮಾಡ್ತಾನೋ ಅವರಿಗೆ ತಾನಾಗಿ ಪ್ರಕಟನಾಗ್ತಾನೆ. ಹೀಗೆ ಕನಕನಾಯಕನ ಮೇಲೆ ಅನುಗ್ರಹ ಮಾಡಲೆಳೆಸಿರುವ ಆದಿಕೇಶವನು ಪುನಃ ಕನಸಿನಲ್ಲಿ ಬಂದ, ಇನ್ನಾದರೂ ನನ್ನ ದಾಸನಾಗು, ಎಲ್ಲಾದರೂ ಉಂಟೇ, ಬೇರೆ ಯಾರನ್ನಾದರೂ ಹುಡುಕು, ನಾನು ನಿನ್ನ ದಾಸನಾಗಲೊಲ್ಲೆ. ಪ್ರತಿನಿತ್ಯವೂ ಪರಮಾತ್ಮನ ಕನಸಿನಲ್ಲಿ ಬಂದು ಈ ರೀತಿ ಹೇಳುವುದಕ್ಕೆ ಶುರು ಮಾಡಿದ. ಇನ್ಮೇಲೆ ಕನಸದಲ್ಲಿ ಬರಬೇಡ ದಯವಿಟ್ಟು ಅಂತ ದೊಡ್ಡ ಅಭಿಷೇಕಾದಿಗಳನ್ನು ಮಾಡಿಸ್ತಾನೆ ಕನಕನಾಯಕ. ಇನ್ಯಾವುದಾದರೂ ಒಂದು ಮಾರ್ಗದಿಂದ ಇವನನ್ನು ತನ್ನ ದಾಸನಾಗಿಸಿ

ಬಳಸಿಕೊಳ್ಳಬೇಕು ಅಂತ ಪರಮಾತ್ಮ ನಿಶ್ಚಯ ಮಾಡಿದ. ಯುದ್ಧಕ್ಕಾಗಿ ವೈರಿಗಳು ದಂಡೆತ್ತಿ ಬಂದಾಗ ಕನಕನಾಯಕನು ದೇವರ ಪ್ರಸಾದ ತೆಗೆದುಕೊಂಡು ಕುದುರೆಯನ್ನೇರಿ ಕೈಯಲ್ಲಿ ಖಡ್ಗ ಹಿಡಿದು ಸಂಗ್ರಾಮಕ್ಕೆ ಬಂದ. ಆ ಮಹಾಯುದ್ಧ ನಡೆಯುತ್ತಿರುವಂತೆ ವೈರಿಗಳು ಬೆನ್ನ ಹಿಂದೆ ಕುತ್ತಿದರು ಕತ್ತಿಯಿಂದ. ರಕ್ತ ಸಿಕ್ತಾಂಗನಾಗಿ ಭೂಮಿಗೆ ಕುಸಿದ. ಮಡಿದನೆಂಬುದಾಗಿ ಭಾವಿಸಿ ವೈರಿಗಳತ್ತ ಹೊರಟು ಹೋದರು. ಅಪಾರವಾದ ಗಾಯದಿಂದ ನರಳುತ್ತಾ, ಕೇಶವ, ಚನ್ನ ಕೇಶವ, ಆದಿ ಕೇಶವ, ಸ್ವಾಮಿಯೇ, ಈ ನೋವನ್ನು ತಾಳಲಾರೆ ಅಂತನ್ನುವಾಗ ಊರ್ವ ಕರ್ರಗಿನ ವ್ಯಕ್ತಿ ಸನಿಹದಲ್ಲಿ ನಿಂತವನು ಬಾಗಿ ಕನಕನ ಕಡೆಗೆ ಕೇಳ್ತಾನೆ, ಇನ್ನಾದರೂ ನನ್ನ ದಾಸನಾಗುವೆಯಾ? ಹೋಗಯ್ಯ ಹೋಗು. ಯುದ್ಧರಂಗದ ಮಧ್ಯದಲ್ಲಿ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಸಾವು ನೋವಿನಿಂದ ಸಂಕಟ ಪಡುವ ವೇಳೆ ನಾನು ನಿನ್ನ ಹರಿದಾಸನಾಗಬೇಕೆ? ನಿನ್ನನ್ನು ಸಾವಿನ ದಾಡಿಯಿಂದ ಬದುಕಿಸಿದವ ನಾನು. ಸಾವಿನ ದವಡಿಯಿಂದ ಬದುಕಿಸಿದೆಯಾದರೆ ಈ ನೋವಿನ ದುಃಖದಿಂದ ಏಕೆ ಬದುಕಿಸಲಾರೆ? ನಿನ್ನ ನೋವನ್ನು ನಾನು ಮಾಯ ಮಾಡಬಲ್ಲೆ, ಆಗ ನೀ ನನ್ನ ದಾಸನಾಗುವೆಯಾ? ಓಹೋ, ಅವಶ್ಯವಾಗಿ. ಆಗಲೇ ಆದಿಕೇಶವನು ಆ ಕಪ್ಪಾದ ವ್ಯಕ್ತಿ ಆಕಾರದಿಂದ ಬಂದವನು ಸ್ಪರ್ಶ ಮಾಡ್ತಾನೆ. ಕ್ಷಣಾರ್ಧದಲ್ಲಿ ಸರ್ವ ನೋವು ಮಾಯವಾಗ್ತದೆ, ಹಿಂದಿನ ಆರೋಗ್ಯವೇ ಸಿದ್ಧಿಸ್ತದೆ. ಆ ಮಹಾ ವ್ಯಕ್ತಿಗೆ ನಮಸ್ಕಾರ ಮಾಡಬೇಕಂತತ್ತಿತ್ತು ನೋಡುವಷ್ಟರಲ್ಲಿ ಆದಿಕೇಶವನು ಅದೃಶ್ಯನಾಗಿದ್ದ. ಹೃದಯ ತುಂಬಿ ಬಂತು, ಮೂರನೇ ಕಣ್ಣು ತೆರೆಯಿತು. ಓಡೋಡಿ ಓಡೋಡಿ ಕನಕನಾಯಕನು ಆದಿಕೇಶವನ ಗುಡಿಗೆ ಬರ್ತಾನೆ. ಮಧ್ಯರಾತ್ರಿಯ ಹೊತ್ತು, ಬೀಗಮುದ್ರೆಯಿಂದ ಒಳಗೊಂಡಿದೆ ದೇಗುಲ. ಆ ಬಾಗಿಲ ಸನಿಹದಲ್ಲಿ ನಿಂತು ಕೂಗಿ ಕರೆಯುತ್ತಾನೆ, ಕೃಷ್ಣ, ಕೇಶವ. ಕೂಗಿದರು ಧ್ವನಿ.

ಎಂತೆನ್ನುತ್ತಿರುವಂತೆ ಬೀಗಮುದ್ರೆಗಳು ತಕ್ಷಣ ತೆರೆಯಲ್ಪಟ್ಟು ಬಾಗಿಲು ತೆರೆಯಲ್ಪಟ್ಟಿತು. ಕನಕನಾಯಕನು ಕಣ್ಣೀರ ಧಾರೆಯಿಂದೊಡಗೊಂಡು ಓಡೋಡುತ್ತ ಗರ್ಭಗೃಹಕ್ಕೆ ಆಗಮಿಸಿದ. ಕೇಶವ, ಆದಿ ಕೇಶವ, ಕರುಣಾಳುವೇ, ಸ್ವಾಮಿಯೇ, ನನ್ನನ್ನು ಉದ್ಧರಿಸು, ದರ್ಶನ ಕೊಡು. ಆಗಲೇ ಶ್ರೀಕೃಷ್ಣ ದರ್ಶನದಿಂದ ಕೇಶವನ ಮುಂದೆ ನಿಂತ. ಕನಕನು ಬಾಗಿ ಪದ ಮುಟ್ಟಬೇಕೆಂತೆಂದರೆ ಮುಟ್ಟಬೇಡ, ಈಗ ಹೇಳು, ಇನ್ನಾದರೂ ನನ್ನ ದಾಸನಾಗುವೆಯ? ಸ್ವಾಮಿ, ಹೌದು ಹೌದು, ಅಜ್ಞಾನದಿಂದ ತಿಳಿಯದೆ ನಾನಿನ್ನ ದಾಸನಾಗಲೊಲ್ಲೇ, ತಿರುಪಿ ಎತ್ತುವ ದಾಸತ್ವ ಅಂತ ಹೇಳಿದೆ. ಈಗ ನನ್ನ ಅನುಭವಕ್ಕೆ ಬರ್ತಾ ಇದೆ.

ಸ್ವಾಮಿಯು ಆಗಲೇ ಚರಣ ಸ್ಪರ್ಶಗೈದು ನಮಸ್ಕರಿಸುವಂತೆ ಅಪ್ಪಣೆ ಕೊಡ್ತಾನೆ. ಭಗವಂತನ ಪದವನ್ನು ಮುಟ್ಟುವಾಗ ಕೃಷ್ಣನು ನರ್ತನ ಮಾಡ್ತಾನೆ, ಹಾಡು ಅಂತ ಕನಕನಿಗೆ ಅಪ್ಪಣೆ ಕೊಡ್ತಾನೆ. ಈಶಾ

ಹೀಗೆ ಕೇಶವನು ಅದೃಶ್ಯನಾಗ್ತಾನೆ. ಕನಕನ ಹೃದಯದಲ್ಲಿ ಭಕ್ತಿಭಾವ ತುಂಬುತ್ತದೆ. ಕೇಶವನು ಕೊಟ್ಟ ಅಪ್ಪಣೆಗೆ ಅನುಗುಣವಾಗಿ ಮದನಪಳ್ಳಿ ತಾಲೂಕಿನಲ್ಲಿ ಕೋಣನ ತೂಬನ್ನು ಕಟ್ಟಿಸುತ್ತಿದ್ದ ವ್ಯಾಸರಾಯ ಗುರುಗಳ ಬಳಿಗೆ ಬರ್ತಾನೆ. ಯಾರೋ ಅದು, ನಾನು ಕನಕ ಬುದ್ಧಿ, ಪಾಳೆಯಗಾರನೇನೋ ಅಲ್ಲ, ತಮ್ಮ ದಾಸ ಬುದ್ಧಿ, ಏಕಾಗಿ ಬಂದೆಯೋ, ಕೇಶವನೇ ಕಳುಹಿದ, ತಾವು ಮಂತ್ರೋಪದೇಶದ ಗುರುಗಳಂತೆ ಮಂತ್ರ ಕರುಣಿಸಿ, ನಿನಗೇನೋ ಕೋಣ ಮಂತ್ರ ಅಷ್ಟೇ ಸಾಕು ಬುದ್ಧಿ ಅಂತಂದ. ಅಲ್ಲೇ ಕುಳಿತ, ಓಂ ಕೋಣ ಕೋಣ ಕೋಣ ಅಂತ ಅದರಲ್ಲೇ ಧ್ಯಾನ ಮಾಡಿದ. ಕೆಲವೇ ಹೊತ್ತಿನಲ್ಲಿ ಯಮಧರ್ಮರಾಜನ ಕೋಣವು ಪ್ರಕಟವಾಯಿತು. ಕೂಡಲೇ ಆ ಕೋಣವನ್ನು ತೆಗೆದುಕೊಂಡು ಗುರುಗಳ ಮುಂದೆ ಬಂದ. ನೀವು ಕೊಟ್ಟ ಮಂತ್ರ ಸಿದ್ಧಿಯಾಗಿ ಹೋಯಿತು, ಏನು ಮಾಡಬೇಕು ಅಪ್ಪಣೆ ಕೊಡಿ. ಆಶ್ಚರ್ಯಪಟ್ಟರು ಗುರುಗಳು, ಓಹೋ ಇವನೇ ಯಮಾಂಶ ವಿದುರಾಂಶ ಕನಕ, ಲೋಕೋದ್ಧರಾರ್ಥವಾಗಿ ಬಂದವ. ಅದರ ಮೂಲಕ ದೊಡ್ಡ ಒಂದು ಬಂಡೆಯನ್ನು ಎತ್ತಿಕೊಂಡೊಯ್ಯುವಂತೆ ಹೇಳ್ತಾರೆ ವ್ಯಾಸರಾಯರು. ಇವತ್ತಿಗೂ ಅದಕ್ಕೆ ಕೋಣನ ತೂಬು ಅಂತ ಹೆಸರು. ಕನಕದಾಸರಿಗೆ ಮಠಕ್ಕೆ ಕರೆದೊಯ್ದು ತೀರ್ಥ ಪ್ರಸಾದ ಕೊಡ್ತಾರೆ. ಅವರ ಆನಂದಕ್ಕೆ ಪಾರವಿಲ್ಲ. ಹರಿಯ ತೀರ್ಥ ಪ್ರಸಾದ ಜೀವಿಗೆ

ಇಂತಹ ಪರಿಯ ಆಶೀರ್ವಾದವನ್ನು ಗುರುಗಳಿಂದ ಪಡೆದು ಯಾತ್ರೆಗಾಗಿ ಬಂದು ಅನೇಕ ತೀರ್ಥಕ್ಷೇತ್ರಗಳನ್ನು ಸುತ್ತುತ್ತ ಸುತ್ತುತ್ತ ಉಡುಪಿಗೆ ಬರ್ತಾರೆ. ಅಲ್ಲಿ ಬ್ರಾಹ್ಮಣರು ಯಾವಾಗ ಒಳಪ್ರವೇಶ ಮಾಡುವುದಕ್ಕೆ ಅವಕಾಶ ಕೊಡಲಿಲ್ಲ, ಕುರುಬರವ ಅಂತ ತಿರಸ್ಕಾರ ಮಾಡಿದರು. ಪಶ್ಚಿಮ ದಿಕ್ಕಿನ ಕಿಟಕಿಯ ಬಳಿ ನಿಂತು ಕಣ್ಣೀರುಗಾರದರು. ಸಿರಿಯ ಮದವೆಯ ಮುಕುಂದ ನಡೆದು ಬಳಲಿದೆ, ದರ್ಶನ ಕೊಡುವ ಸ್ವಾಮಿ.

ಪೂರ್ವ ದಿಕ್ಕಿಗೆ ಮಧ್ವಾಚಾರ್ಯರಿಂದ ಪ್ರತಿಷ್ಠಿತನಾದ ಕೃಷ್ಣನು ಪಶ್ಚಿಮ ದಿಕ್ಕಿಗೆ ತಿರುಗಿದ. ಕನಕದಾಸರ ಆನಂದಕ್ಕೆ ಪಾರವಿಲ್ಲ, ಘಟ್ಟೆ ತಾನಾಗಿ ಬಾರಿಸಿತು, ಮಂಗಲಾರತಿ ಬೆಳಗಿತು, ಇವತ್ತಿಗೂ ಕನಕನ ಕಿಂಡಿಯ ಮೂಲಕ ಸರ್ವರು ದರ್ಶನ ಪಡೆಯುವಂತಾಯಿತು. ಅಲ್ಲಿಂದ ಕನಕದಾಸರು ತಿರುಪತಿಗೆ ಹೋಗಿ ತಂಬೂರಿಯನ್ನೊಂದು ಪಾರ್ಶ್ವದಲ್ಲಿಟ್ಟು ಶ್ರೀನಿವಾಸರನ್ನು ನೆನೆಯುತ್ತಾ ಆ ಭಗವಂತನಲ್ಲಿ ಐಕ್ಯರಾದರಂತೆಂಬುದಾಗಿ ಪರಮ ಪಾವನವಾದ ಕನಕದಾಸರ ಚರಿತ್ರೆ ಹೇಳುತ್ತದೆ. ಮಣ್ಣಿನಲ್ಲಿ ಹುಟ್ಟಿದ ದೇಹ ಮಣ್ಣಾಗುವ ಮುನ್ನ ಜ್ಞಾನದ ಕಣ್ಣು ಕರುಣಿಸು ಅಂತಲೇ ಅವರು ಬೇಡಿದ್ದಾಗಿದೆ. ಅಂಥ ಪುಣ್ಯಪುರುಷರಾದ ಕನಕದಾಸರ ಅಂತರ್ಗತನಾದ ಉಡುಪಿಯ ಕೃಷ್ಣನು ಸರ್ವರನ್ನು ಉದ್ಧಾರ ಮಾಡಲಿ. ಓಂ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿ.

0: श्री कृष्ण भगवान की है।
1: ಇದುವರೆಗೆ ಕೀರ್ತನ ಭಕ್ತ ಕನಕದಾಸ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಭದ್ರಗಿರಿ ಕೇಶವದಾಸರು. ಆಕಾಶವಾಣಿ ಧಾರವಾಡ.
2: ಶ್ರೋತೃಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಈ ಸಲದ ಎಸ್ಡಿಎಂ ಡಾಕ್ಟರ್
3: ನಾನು ಡಾಕ್ಟರ್ ಶ್ವೇತಾ ಭಟ್ ಬೋಲನ್, ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಒಬಿಜಿ ಫಿಸಿಯೋಥೆರಪಿ, ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಅಥವಾ ಋತುಸ್ರಾವದ ತೊಂದರೆಗಳು ಪಿಸಿಓಎಸ್ ಕಾರಣದಿಂದ ಇರಬಹುದು, ಈ ವಿಷಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸಲಿದ್ದೇನೆ.
2: ಪ್ರಶ್ನೆ ಕೇಳಲಿಕ್ಕೆ ದೂರವಾಣಿ ಸಂಖ್ಯೆಗಳು 2443414, 2443414, 2443416, ಎಸ್ಟಿಡಿ ಕೋಡ್ 0836.
4: ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
5: ಎನ್ನ ತನುವ ನಿರ್ಮಲ ಮಾಡಿದ ನೈಯ ಬಸವ.
6: ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಮುಂಜಾನೆ 6:35 ಹಾಗೂ ಮಂಗಳವಾರ ಮುಂಜಾನೆ 7:15.

0: ಾಯನದ ಸಾಪ್ತಾಹಿಕ ಕಾರ್ಯಕ್ರಮ ವಚನಾಮೃತ.
1: ತಪ್ಪದೆ ಆಲಿಸಿ ವಚನಾಮೃತ.
0: ಮನೆ ಮಾತಾಗಿದೆ ವಚನಾಮೃತ.
2: ಅಕ್ಕ ಕೇಳುವ ನಾನು ಕನಸು ಕಂಡೆ.
1: ಶ್ರೀ ಬಸವೇಶ್ವರ ಪೀಠ ವಚನಾಮೃತ ಪ್ರತಿ ಸೋಮವಾರ ಹಾಗೂ ಮಂಗಳವಾರ.
0: ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕೆ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗಲ್ತು, ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
4: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಹಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮ.

0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾಣುಲಿ ಗೆಳತಿ ವಿದ್ಯಾತಾರಾ ಸಿಂಗ್. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತದೊಂದಿಗೆ ಮತ್ತೊಮ್ಮೆ ನಮಸ್ಕಾರ. ಕಾರ್ಯಕ್ರಮದ ಮೊದಲ ಕರೆ ಯಾರ್ದಂತ ಹೇಳಿ ಈಗ ನೋಡೋಣ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ಹಾಂ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ?
1: ವಿಜಯಪುರ ಜಿಲ್ಲೆ
0: ಮುದುಕಪ್ಪ ಅಂತ ಹೇಳಿ ಮಾತಾಡೋದು. ಹಾಂ ಹೇಳ್ರಿ ಮುದುಕಪ್ಪ ಅವ್ರೆ, ಇವತ್ತು ಯಾವ ಗೀತೆಗಾಗಿ ತಾವು ಕರೆ ಮಾಡಿದ್ರಿ?
1: ಒಂದು ಸಿನಿಮಾ ಕಥೆ ಒಳಗಿಂದು ಕನ್ನಡ ನಾಡ ಬಗ್ಗೆ ಮೇಡಮ್. ಅದು
0: ಒಂದು ಸಿನಿಮಾ ಕಥೆ ಒಳಗಿಂದು ಯಾವ ಗೀತೆ?
1: ಅದು ಬಾಲಸುಬ್ರಹ್ಮಣ್ಯ ಮಾಡ್ಯಾರಲ್ರಿ ಮೇಡಮ್.
0: ಕನ್ನಡದ ಹೊನ್ನುಡಿ.
1: ಹೌದು ಮೇಡಮ್.
0: ಆ ಗೀತೆ ಬೇಕಾ?
1: ಹೌದು ಮೇಡಮ್.
0: ಆಯಿತು, ನೀವು ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.

0: ಹಲೋ ಅಭಿಲಾಷ ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದಂತ ಹೇಳಿ ಈಗ ನೋಡೋ ಸಮಯ. ಹಲೋ
1: ಹಲೋ
0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿರಿ? ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಅವರು.
1: ಹೌದು ಮೇಡಮ್.
0: ಹಾ ರೂಪಾ, ಏನ್ ಮಾಡ್ತೀರಿ?
1: ನಾನು ಗೃಹಿಣಿ ಮೇಡಮ್.
0: ಗೃಹಿಣಿ ಇದ್ದೀರಿ, ಈಗಿನ್ನೂ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ? ಹಾ ಹೇಳ್ರಿ, ಇವತ್ತು ಯಾವ ಗೀತೆಗಾಗಿ ತಾವು ಕರೆ ಮಾಡಿದ್ರಿ?
1: ಮೇಡಮ್ ಪ್ರೇಮ ಪರ್ವ ಫಿಲಮ್ ಅಲ್ಲಿ.
0: ಪ್ರೇಮ ಪರ್ವ?
1: ಹಾ ಮೇಡಮ್.
0: ಪ್ರೇಮ ಪರ್ವ, ಹಾ ಅದ್ರೊಳಗಿಂದ ಯಾವ ಗೀತೆ
1: ಮೇಡಮ್? ಅನುರಾಗದ ಆರಾಧನೆ ಅಂತ ಇದೆ ನೋಡಿ.
0: ಅನುರಾಗದ ಆರಾಧನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದಂಥ ಗೀತೆ.
1: ಹೌದು ಮೇಡಮ್.
0: ಆಯ್ತು ರೂಪಾ, ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ಕರೆ ಮಾಡೋದಕ್ಕೆ ಧನ್ಯವಾದ.
1: ತುಂಬಾ ದಿನ ಆಗಿತ್ತು ಮೇಡಮ್ ಈಗ ಮಾಡಿದೀನಿ.
0: ಹಾ ಹಾ ಹಾ, ಈಗ ಸಿಕ್ಕಿದ್ಗ ಖುಷಿ ಆಗಿರ್ಬೋದಲ್ಲ?
1: ಹೌದು ಮೇಡಮ್, ತುಂಬಾ ದಿನದ ಮೇಲೆ ಸಿಕ್ಕಿದೆ ಅಲ್ವಾ, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಹಾ ಹಾ ಆಯ್ತು.
1: ಹಾಡು ಮೇಡಮ್ ನನ್ನ ಮಗ ಶ್ರವಂತ್
0: ಹಾ,
1: ಮತ್ತು ಕೇಳುಗರಾದ ಎಂ ಎಸ್ ರವಿಕುಮಾರ್ ಇವರಿಗಾಗಿ ಮೇಡಮ್.
0: ಆಯ್ತು, ನಿಮ್ಮ ಕೋರಿಕೆ ಗೀತೆ ಎಲ್ಲರ ಅಪೇಕ್ಷೆ ಮೇರೆಗೆ. ಹಾ ಕರೆ ಮಾಡೋದಕ್ಕೆ ಧನ್ಯವಾದ ರೂಪಾ ಅವರೇ.
1: ಥ್ಯಾಂಕ್ ಯು.
0: ನಮಸ್ಕಾರ.

0: ಹಲೋ ಅಭಿಲಾಷ
1: ಮೇಡಮ್ ನಮಸ್ತೆ, ನಾನು ಶ್ರುತಿ ಅಂತ ಗೋಕಾಕಿಂದ ಮಾತಾಡ್ತಿರೋದು.
0: ಶ್ರುತಿ ಅಂತ ಗೋಕಾಕ್ದಿಂದ ಕರೆ ಮಾಡಿರಿ. ಏನ್ ಮಾಡ್ತೀರಿ ಶ್ರುತಿ ಅವರು?
1: ನಾನು ಪ್ರೋಗ್ರಾಮ್ ಹೋಸ್ಟ್ ಮಾಡ್ತೀನಿ ಮೇಡಮ್, ಆಂಕರಿಂಗ್.
0: ಆಂಕರಿಂಗ್ ಮಾಡ್ತೀರಿ, ಎಲ್ಲೆಲ್ಲಿ ಹೋಗ್ತೀರಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ?
1: ನಮ್ಮ ಗೋಕಾಕು ಹಾಗೆ ಸುತ್ತಮುತ್ತ ಯಾವ್ದಾದ್ರೂ ದೊಡ್ಡ ಕಾರ್ಯಕ್ರಮಗಳಾದ್ರೆ, PM ಕಾರ್ಯಕ್ರಮ ಇದ್ದಾಗ ನಾನು ಆಂಕರಿಂಗ್ ಮಾಡ್ತೀನಿ ಮೇಡಮ್.
0: ಈಗ ಹೇಳ್ರಿ, ಯಾವ ಗೀತೆಗಾಗಿ ತಾವು ಕರೆ ಮಾಡಿದ್ರಿ?
1: ನನ್ ಮಗಳು ಸಂಪ್ರೀತಾ ಅಂತ, ಅವಳಿಗೋಸ್ಕರ ಮೇಡಮ್. ಬ್ರಾಟ್ ಅನ್ನುವಂತಹ ಫಿಲಂ ಬಂತಲ್ಲ ಮೊನ್ನೆ,
0: ಬ್ರಾಟ್?
1: ಹಾ ಮೇಡಮ್,
0: ಬ್ರಾಟ್ ಫಿಲ್ಮು, ಅದರೊಳಗಿಂದು
1: ನಾನೇ ನೀನಂತೆ ನೀನಂತೆ
0: ನಾನೇ ನೀನಂತೆ.
1: ಎಸ್ ಮೇಡಮ್.
0: ನಿಮ್ಮ ಮಗಳಿಗೋಸ್ಕರ?
1: ಎಸ್ ಮೇಡಮ್.
0: ಆಯಿತು, ನಿಮಗೋಸ್ಕರ ಹಾಗೂ ನಿಮ್ಮ ಮಗಳಿಗೋಸ್ಕರ ಈ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸೋ ಮಚ್.

0: ಬ್ರಾಟ್ ಚಿತ್ರದ ಗೀತೆಯನ್ನ ಇದುವರೆಗೆ ಸಿದ್ದಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಇವುಗಳ ಸ್ವರಗಳಲ್ಲಿ ಕೇಳ್ಕೊಂಡು ಬಂದಿವೆ. ಕೇಳೋಗ್ರಿ, ನಮ್ಮ ಮುಂದಿನ ಕರೆಯನ್ನ ಯಾರು ಮಾಡಿರ್ಬೋದು ಅಂತೇಳಿ ಈಗ ನೋಡೋಣ. ಹಲೋ ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ, ಯಾರು? ಹಲೋ, ವಿಜಯಕುಮಾರ್ ಭಸ್ಮಿ ಅವರು? ಹಾ ಹಾ, ಯಾವ ಕಾರ್ಯಕ್ರಮಗಳನ್ನು ಕೇಳಿದ್ರಿ ವಿಜಯಕುಮಾರ್ ಅವರೇ? ಹಾ ಹಾ ಹಾ, ನೀವು ಮಾತಾಡ್ತಿರೋದು ಸರಿಯಾಗಿ ಕೇಳಿಸ್ತಿಲ್ಲ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಮುಂದಿನ ಕರೆಯನ್ನು ತಗೋತೀನಿ. ಕರೆ ಮಾಡೋದಕ್ಕೆ ಧನ್ಯವಾದ ಭಸ್ಮಿ ಅವರೇ. ಹಲೋ, ಸರಿಯಾಗಿ ಕೇಳಿಸ್ತಿಲ್ಲ ರೀ ನೀವು ಮಾತಾಡ್ತಿರೋದು. ಹಲೋ, ಹಲೋ, ಹಲೋ,
1: ನಮಸ್ತೆ ಮೇಡಮ್.
0: ಹಾ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ, ಯಾರು?
1: ಹೊನ್ನೂರಲ್ಲಿ ಮೇಡಮ್.
0: ಹೊನ್ನೂರಲ್ಲಿ ಅವರು?
1: ಹೌದು ಮೇಡಮ್, ಹನುಮಂತಾಪುರದಿಂದ.
0: ಹಾ ಹನುಮಂತಾಪುರದ. ಈಗ ಫಸ್ಟ್ ಟೈಮ್ ಅನ್ರಿ ಕರೆ ಮಾಡ್ತಿರೋದು ಹೊನ್ನೂರಲ್ಲಿ ಅವರು?
1: ಮೇಡಮ್ ಅದೇ ಮಾಡ್ತಿದ್ದೆ ಮೊದಲು, ಈಗ ಬಹಳ ದಿವಸ ಆಯ್ತು ಮೇಡಮ್ ಅರೆ ಮಾಡ್ದ, ಈಗ ಮಾಡಿದೀನಿ.
0: ಹಾ ಹಾ ಹಾ, ತಾವೇನ್ ಮಾಡ್ತೀರಿ
1: ಮೇಡಮ್? ಅರೆ ನಾನು ಕಿರಾಣಿ ಅಂಗಡಿ ಇದೆ, ಜೊತೆಗೆ ಹೊಲನು ಮಾಡ್ತೀವಿ ಮೇಡಮ್ ಅರೆ.
0: ಹಾ ಹಾ ಹಾ, ಹೇಳ್ರಿ, ಇವತ್ತು ಯಾವ ಗೀತೆಗಾಗಿ ತಾವು ಕರೆ ಮಾಡಿದ್ರಿ
1: ಮೇಡಮ್? ಅರೆ ನನಗೆ ಶ್ರೀಮಾನ್ ಚಿತ್ರದಿಂದ.
0: ಶ್ರೀಮಾನ್?
1: ಹಾ
0: ಶ್ರೀಮಾನ್, ಅದು ಹೊಸ ಚಿತ್ರ ಕಾಣಿಸೋದಲ್ಲ ರೀ?
1: ಇಲ್ಲ ಮೇಡಮ್ ಅರೆ, ಹಳೆ ನೋಡ್ರಿ, ಅನಂತ್ ನಾಗನ್ ರೀ.
0: ಹೌದಾ? ಶ್ರೀರಾಮ್ನ ಶ್ರೀ
1: ಶ್ರೀಮನ್?
0: ಯಾವ ಕಾರ್ಯಕ್ರಮವನ್ನು ಕೇಳಿದ್ರಿ
1: ಮೇಡಮ್? ಎಲ್ಲ ಕಾರ್ಯಕ್ರಮ ನಿಮ್ಮ ಕೇಳ್ತಾ ಇರ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ. ಜೊತೆಗೆ ಅಂಗಡಿ ಇರ್ತದಲ್ಲ, ಅಂಗಡಿಯಾಗ ರೇಡಿಯೋ ಹಾಕೊಂಡು ಕೇಳ್ತಾ ಇರ್ತೀನಿ ಮೇಡಮ್ ಅರೆ.
0: ಅದ್ಯಾಕೋ ಸಿಕ್ತಿಲ್ಲ ಅಲ್ಲರಿ ಶ್ರೀಮನ್. ಸಿಮ್ರಾನ್ ಅಂತಿದೆ.
1: ಸಿಮ್ರಾನ್ ಅಲ್ಲ ಮೇಡಮ್ ಅರೆ, ಶ್ರೀಮಾನ್.
0: ಶ್ರೀಮಾನ್, ಶ್ರೀಮಾನ್ ಗೀತೆ ಸಿಕ್ತಿಲ್ಲ ಅಲ್ರಿ.
1: ಕಾಗುಣಿತ ಅಂತ ಐತ್ ನೋಡ್ರಿ ಹಾಡಾದ್ರೆ.
0: ಶ್ರೀಮಾನ್, ಶ್ರೀಮಾನ್ ಇಲ್ಲ ರೀ, ಬೇರೆ ಯಾವ್ದಾದ್ರು ಕೇಳ್ರಿ.
1: ಬೇರೆ ಕೇಳಲ್ಲ.
0: ಹಾ ಬೇರೆ ಕೇಳಿ, ಬೇರೆ ಕೇಳಿ
1: ಮೇಡಮ್ ಅರೆ. ನನಗೆ ವಿಷ್ಣುವರ್ಧನ್ ನಾಡು
0: ತಡ್ರಿ, ನೀವು ಅದ ಶ್ರೀಮಾನ್ ದೊಳಗಿಂದ ಯಾವ ಗೀತೆ ಕೇಳಿದ್ರಿ?
1: ಕಣ್ಣಿನ ಕಾಗುಣಿತ ಅಂತ.
0: ಕಣ್ಣಿನ ಕಾಗುಣಿತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದಂತ ಗೀತೆ.
1: ಹೌದು ಹೌದು ಹೌದು ಮೇಡಮ್.

0: ಹಲೋ ಅಭಿಲಾಷ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಎಲ್ಲಿಂದ ಕರೆ ಮಾಡಿರಿ?
1: ಮೇಡಮ್, ಬಿಜಾಪುರ ಜಿಲ್ಲೆಯ ತಾಳಕುಟ್ಟಿ ತಾಲೂಕಿನ ಬಿಳೆಬಾವಿ ಗ್ರಾಮದಿಂದ ಮಲ್ಲಿಕಾರ್ಜುನ ಅಂತೇಳಿ ಮಾತಾಡ್ತಿದ್ದೇನೆ ಮೇಡಮ್.
0: ಮಲ್ಲಿಕಾರ್ಜುನ ಅವರು ಮೊದಲ ಸಾರಿ ಕರೆ ಮಾಡ್ತಿರೋದು?
1: ಮೇಡಮ್, ನಾವು ಸುಮಾರು ಒಂದು 4-5-6 ತಿಂಗಳಾಯ್ತು ಮೇಡಮ್. ಹೆಚ್ಚಲ್ರಿ ನಮ್ಮ
0: ಯಾವ

0: ಹಚ್ಚೆ ಇಲ್ಲ. ಏನ್ ಮಾಡ್ತೀರಿ ಮಲ್ಲಿಕಾರ್ಜುನ ಅವರು? ಹಾ ಹಾ ಹೇಳ್ರಿ, ಯಾವ ಗೀತೆಗಾಗಿ ಕರೆ ಮಾಡಿದ್ರಿ ತಾವು?
1: ಮೇಡಮ್ ನಮಗ್ರಿ ಅಣ್ಣಯ್ಯದೊಳಗ್ರಿ ಕಮಾನ್ ಡಾರ್ಲಿಂಗ್ ಅದನ್ರಿ ಯಾರು ಕಡ್ಬೇಕು
0: ಅಣ್ಣಯ್ಯ ತೊಳಗಿಂದು. ಯಾವ ಕಾರ್ಯಕ್ರಮಗಳನ್ನು ಕೇಳಿದ್ರಿ ಇವತ್ತು
1: ಮೇಡಮ್? ಅದು ಈಗ ಸ್ವಾಮೀಜಿಯವರು ಹೇಳಿದ್ರಲ್ರಿ ಬಸವಮ್ಮನಿ ಸಂಗಮೇಶ್ರಿ ಮೇಡಮ್ ಅವರು
0: ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಅದು ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಕೇಳಿದ್ರಿ?
1: ಹೌದ್ರಿ ಮೇಡಮ್. ಆಮೇಲೆ ಚಿಂತನೆ ಕೇಳಿ ಮೇಡಮ್, ವಂದನ ಆತ್ಮ ಕೇಳಿ ಮೇಡಮ್. ಇವತ್ತು ನಾಟಕ ಪ್ರಸಾರ ಮಾಡಿದ್ರಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು ನೋಡ್ರಿ ಮೇಡಮ್.
0: ಆಯ್ತು, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಥ್ಯಾಂಕ್ ಯು ಮೇಡಮ್,
0: ಕರೆ ಮಾಡಿದಕ್ಕೆ ಧನ್ಯವಾದ.

ಹಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಇದುವರೆಗೆ ಕರೆ ಮಾಡಿದಂಥ ಹಾಗೂ ಕಾರ್ಯಕ್ರಮವನ್ನು ಕೇಳಿದಂಥ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಹಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದುದು ನಿಮ್ಮ ಬಾಣುಲಿ ಗೆಳತಿ ವಿದ್ಯಾ ತಾರಾಸಿಂಗ್. ತಾಂತ್ರಿಕ ಸಹಾಯಕ್ಕಾಗಿ ಇದ್ದವರು ವಿಜಯ ಅಥಣಿ ಹಾಗೂ ಮಂಜುನಾಥ್ ಹಡಗಲಿಯವರು.

ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: Hello, testing. Please check the time. Our time is 5 hour 17 minutes seconds 21 22 23.
1: ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ.

0: Hello, testing. Please check the time. Now the time is 5:19, 32, 33, 34.
1: ಕೇಳುಗರೆ, ಇವತ್ತು ಡಾಕ್ಟರ್ ಎನ್ ಸಂದೀಪ್ ರಾಜ್ ಅವರು, ಸೀನಿಯರ್ ರೆಸಿಡೆಂಟ್ ಶಸ್ತ್ರಚಿಕಿತ್ಸಾ ವಿಭಾಗ, SDM ವೈದ್ಯಕೀಯ